0: rally at the Commonwealth Games before the opening ceremony as the Olympic medalist boxer Lovlina moved straight into the women's 75-kilogram semi-finals after receiving a bye. And now, for a look at today's newspapers, it's over to Tanvi Khurana.
1: Thank you, Pramod. PM promises new law to tackle paper leaks. Cabinet meeting today, headlines the Hindustan Times. The Pioneer headlines, PM announces fast-track courts in paper leak cases. While the Hindu headlines, PM reaches out to students. Sonam Wangchuk ends fast. The Indian Express headlines, PM steps in. Fast-track court to punish exam paper leak guilty. Tough new law on the way. All papers have on their front page that amid the ongoing protests over neat huge heap paper leak issue, the government names new secretaries for higher and school education departments. And finally, justice was served in a murder case in Mohali thanks to a pet dog. The Times of India in a story says the dog would reportedly go to a spot and sit down, alerting the cops who dug up and found the victim's body. And with that, it's back to you, Pramod.
0: Thank you, Tanvi. And now before we end the bulletin, the headlines once again. Prime Minister Narendra Modi promises new law to tackle paper leaks. Today's cabinet meeting to come with stricter measures to deal with the issue. Delhi High Court sets up special fast-track court for paper leak cases after PM Modi's announcement. Activist Sonam Wangchuk ends his hunger strike in presence of Union Ministers JP Nadda and Jitendra Singh. India develops its first expendable turbojet engine of 350 kilograms thrust class. India and Romania sign three agreements in the fields of science and technology, education and sports. And with that, we end the morning news. Have a nice day.
2: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30:15.
3: ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ,
4: ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ.
3: ಸುದ್ದಿಯ ಪ್ರಮುಖ ಮಾಧ್ಯಮ ರೇಡಿಯೋ.
4: ಮನೋರಂಜನೆಗೆ ಮನ ಮನಗಳ ಬೆಸುಗೆಗೆ ರೇಡಿಯೋ.
3: ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣದ ಜೊತೆಗೆ ಬಾಳಿನ ಎಲ್ಲ ಕ್ಷೇತ್ರಗಳನ್ನು ಶ್ರೀಮಂತಗೊಳಿಸುತ್ತಿರುವ ಮಾಧ್ಯಮ ರೇಡಿಯೋ.
4: ಇದು ನಭೋವಾಣಿ, ಬಾನ ಕಡಲಲ್ಲಿ ತೇಲಿಬಿಟ್ಟ ನುಡಿದೋಣಿ.
3: ಕೇಳುವ ಕೇಳಿಸುವ ಸೂತ್ರ ಸರಿಯಿರಲಿ, ಹೃದಯ ತೆರೆದಿರಲಿ, ನವಬಂಧದ ಈ ತಂತ್ರ ಮಾನವತೆಯ ಮಂತ್ರ ಎಂದರು ಕವಿ ಬೇಂದ್ರೆ.
4: ಮೋದದಿಂದಲಾಡಿ ಬರಲಿ ಕನ್ನಡದೀ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ ಎಂದರು ಕವಿ ಪುತೀನಾ.
3: ವ್ಯಕ್ತಿತ್ವ ವಿಕಾಸ, ರಾಷ್ಟ್ರ ನಿರ್ಮಾಣ ಮತ್ತು ಸಾಂಸ್ಕೃತಿಕ ಜಾಗೃತಿಗಾಗಿ ನಿರಂತರ ಕ್ರಿಯಾಶೀಲವಾಗಿದೆ ಆಕಾಶವಾಣಿ.
4: ಶೂರಧೀರರ,
3: ದೇಶಪ್ರೇಮಿಗಳ
4: ಸುಸಂಸ್ಕೃತ ನಡೆರುಡಿಯ,
3: ಕೊಡಗಿನ ಕಲೆಗಳ
4: ನಾಡ ಬಾನುಲಿ ಇದು ಆಕಾಶವಾಣಿ ಮಡಿಕೇರಿ.

ಶ್ರೋತೃಗಳೇ, ಈ ಬೆಳಿಗ್ಗೆ 11 ಗಂಟೆಗೆ ನನ್ನಿಧಿಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ ಹೀಗಿದೆ: 08272228558. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರದಲ್ಲಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾ ಗಿರೀಶ್ ಕುಮಾರ್ ಎಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂಜೆ 4:15ಕ್ಕೆ ಯುವವಾಣಿ, ಇದರಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:00ಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಚಾರ ಲಹರಿ, ಇಂದಿನ ವಿಷಯ

0: ಕೃಷಿ ಕಾಯಕ ಒಂದು ಚಿಂತನೆ.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 8:34. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಲಕ್ಷ್ಮೀ ನಟರಾಜ್ ಅವರು ಹಾಡಿರುವ ಆಪ್ತರಕ್ಷಕ ಚಿತ್ರದ ಗೀತೆ. ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಗುರುಕಿರಣ್, ಸಾಹಿತ್ಯ ಗೋಟೂರಿ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಎಸ್ ಜಾನಕಿ ಅವರು ಹಾಡಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಇಳೆಯರಾಜ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು.

ಸ್ವಚ್ಛತೆಯಲ್ಲಿ ದೈವತ್ವವನ್ನು ಕಂಡವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಆರೋಗ್ಯಪೂರ್ಣ ಜೀವನ ನಡೆಸಲು ಎಲ್ಲಾ ಹಂತಗಳಲ್ಲೂ ಸ್ವಚ್ಛತೆ ಬೇಕೇ

0: ಸ್ವಚ್ಛತೆ ಜೀವನದ ಭಾಗವಾಗಬೇಕು. ಶರೀರ, ಮನೆ, ಸುತ್ತಲಿನ ಪರಿಸರ ಎಲ್ಲೆಡೆ ನೈರ್ಮಲ್ಯವನ್ನು ಕಾಪಾಡೋಣ.
1: ಸ್ವಚ್ಛತೆ ಉಡುವ ಉಡುಪಿನಲ್ಲಿರಲಿ,
0: ಸ್ವಚ್ಛತೆ ಆಡುವ ಮಾತಿನಲ್ಲಿರಲಿ,
1: ಸ್ವಚ್ಛತೆ ನಡೆವ ನಡತೆಯಲ್ಲಿರಲಿ. ಅದ್ಯಾಕೆ ತಟ್ಟೆಯಲ್ಲಿ ಅನ್ನ ಹಾಗೆ ಬಿಟ್ಟಿದ್ಯಾ? ಖಾಲಿ ಮಾಡಮ್ಮ, ನೋಡು ಕೆಳಗು ಅನ್ನ ಎಷ್ಟು ಬೀಳಿಸಿದ್ಯಾ.
2: ಬೀಳಿಸಿದಲ್ಲಮ್ಮ, ಅದು ಬಿದ್ದಿದ್ದು. ಬಿದ್ದಿದ್ದಕ್ಕೆ ನಾನೇನ್ ಮಾಡ್ಲಿ?
1: ನೋಡು ಪುಟ್ಟ, ಅನ್ನದ ವಿಷಯ ಅಷ್ಟು ಹಗುರ ಅಲ್ಲ.
2: ಹಗುರ ಅಂದ್ರೆ?
1: ನೋಡು, ಭತ್ತ ಬೆಳೆಯೋದಕ್ಕೆ ನಮ್ಮ ರೈತರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ರೈತರಷ್ಟೇ ಬೆಲೆ ಅನ್ನಕ್ಕೆ, ಅನ್ನದಷ್ಟೇ ಗೌರವ ರೈತರಿಗೆ. ನೆನಪಿಡು ಪುಟ್ಟ.
3: ಅನ್ನದ ಬೆಲೆ ಅರಿಯೋಣ, ಅನ್ನವನ್ನ ಗೌರವಿಸೋಣ. ಅನ್ನದ ಪ್ರತಿ ಅಗುಳಿನ ಹಿಂದೆ ರೈತನ ಬೆವರಿದೆ. ಅನ್ನವನ್ನ ಗೌರವಿಸಿ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ.
0: ಆಕಾಶವಾಣಿ ಮಡಿಕೇರಿ, ಸಮಯ 8:50. ಮುಂದಿನ ಕಾರ್ಯಕ್ರಮ ಇದೀಗ.

0: ಚರಿತ್ರ ಗೀತೆಗಳನ್ನ ಕೇಳಿದಿರಿ. ಸಮಯ 8:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ದ್ವರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತನುಳಿಸಿದನೆ ರಾಮನ ತೀರ್ಪಿಗೆಂದು. ದ್ವರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತನುಳಿಸಿದನೆ ರಾಮನ ತೀರ್ಪಿಗೆಂದು. ಅರಿವಿಗಿಹ ಕರ್ತವ್ಯ ಭಾರವನು ತಾನರಿತು ಧುರವ ಧರಿಸಿದನವನು ಮಂಕುತಿಮ್ಮ. ಅರಿವಿಗಿಹ ಕರ್ತವ್ಯ ಭಾರವನು ತಾನರಿತು ಧುರವ ಧರಿಸಿದನವನು ಮಂಕುತಿಮ್ಮ.

ರಾಜ್ಯವನ್ನು ಆಳಬೇಕಾದ್ರೆ ಅನೇಕ ಕುಟಿಲತೆಗಳಿರುತ್ತೆ, ಅನೇಕ ಷಡ್ಯಂತ್ರಗಳಿರುತ್ತೆ, ಸ್ಟ್ರಾಟಜಿಗಳಿರುತ್ತೆ, ಹುನ್ನಾರಗಳಿರುತ್ತೆ, ಎಲ್ರಿಗೂ ಗೊತ್ತಿರೋದೆ. ಅನೇಕ ಕಷ್ಟಗಳಿರುತ್ತೆ ರಾಜ್ಯಭಾರ ಅಂದಮೇಲೆ, ಅದ್ರಲ್ಲಿ ಕಷ್ಟ ಇದ್ದೇ ಇರುತ್ತೆ. ಭಾರ ಅನ್ನೋ ಪದ ಅದರಲ್ಲೇ ಇದೆ. ಈ ರಾಜ್ಯ ಬೇಕು ಆದರೆ ಅದ್ರ ಭಾರ ಬೇಡ ಅಂತ ಅವನು ಹೇಳಲಿಲ್ಲ. ಅವನಿಗೆ ಆ್ಯಕ್ಚುಲಿ ಭರತನಿಗೆ ನಿಜವಾಗ್ಲೂ ನೋಡಿದ್ರೆ ಭಾರ ಇತ್ತು, ರಾಜ್ಯ ಇರಲಿಲ್ಲ. ಅನೇಕರಿಗೆ ರಾಜ್ಯ ಇರುತ್ತೆ, ಅದ್ರ ಭಾರ ಇರೋದಿಲ್ಲ. ಅನೇಕ ಕಷ್ಟ ಕಷ್ಟದ ವಿಷಯಗಳನ್ನೆಲ್ಲ ರಾಮ ಮುಂದೆ ಕಾಡಿನಿಂದ ಬಂದ್ಮೇಲೆ, ವನವಾಸ ಮುಗಿಸ್ ಬಂದ್ಮೇಲೆ ಅವನೇ ನಿರ್ಧಾರ ತಗೊಳ್ಳಿ, ಡಿಸಿಷನ್ ತಗೊಳ್ಳಿ ಅಂತ ಭರತ ಕಾಯಲಿಲ್ಲ. ಅನೇಕ ಕೆಲಸಗಳನ್ನು, ಅಂದಿನಂದಿನ ಕರ್ತವ್ಯಗಳನ್ನು ಅವತ್ತು ಮಾಡಿ ಮುಗಿಸ್ತ ಅವನು. ಆ ದೃಷ್ಟಿಯಿಂದ ಕೂಡ ಅವನು ಬಹಳ ದೊಡ್ಡ ರಾಜ ಭರತ, ಬಹಳ ದೊಡ್ಡ ರಾಜ ಅಲ್ಲದೆ ಅದು ರಾಜಪ್ರತಿನಿಧಿ ಭರತ. ಅಂದ್ರೆ ಅವನಿಗೆ ಅರಿವಿತ್ತು. ಏನು ಅರಿವಿತ್ತು ಅಂದ್ರೆ, ಕರ್ತವ್ಯ ಭಾರವನ್ನು ನಾನು ಅರ್ಥ ಮಾಡಿಕೊಂಡು ಮಾಡಬೇಕು. ಇವತ್ತು ನಾವು ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ಹೇಳ್ತೀವಿ, ಮ್ಯಾನೇಜ್ಮೆಂಟ್ಗಳು ಅನೇಕ ಕೋರ್ಸ್ಗಳಿದ್ದಾವೆ. ಅಲ್ಲಿ ಬಹಳ ಮುಖ್ಯವಾಗಿರೋದು ಏನು ಅಂತ ಹೇಳಿದ್ರೆ, ಯಾವ ರೀತಿ ನನ್ನ ಕೆಳಗೆ ಇರುವಂತಹ ವ್ಯಕ್ತಿಯಿಂದ ಕೆಲಸವನ್ನು ತೆಗೆಸೋದು ಅನ್ನೋದೇ ಅನೇಕ ಮ್ಯಾನೇಜರ್ಗಳಿಗೆ ಬಹಳ ದೊಡ್ಡ ಸಮಸ್ಯೆ. ಆದರೆ ಭರತನಂತಹ ಒಂದು ದೃಷ್ಟಿ ಇರುವಂತಹ ಕೆಲಸಗಾರರು ನಮಗೆ ಸಿಕ್ಕಿಬಿಟ್ರೆ, ಆಗ ಆ ಕೆಲಸವನ್ನು ಅವರು ಕರ್ತವ್ಯ ಬುದ್ಧಿಯಿಂದ ಮಾಡ್ತಾರೆ. ಅಲ್ಲಿ ಫಲಕ್ಕಿಂತಲೂ ಕೂಡ ನನಗೆ ಜವಾಬ್ದಾರಿ ಇದೆ, ಈ ಜವಾಬ್ದಾರಿಯ ಜಟಿಲತೆ, ಅದಕ್ಕೆ ಬರಬಹುದಾದ ಕುಟಿಲತೆ ಮತ್ತು ಕಠಿಣತೆ, ಈ ಮೂರು ಅಂಶಗಳು, ಅದು ಕಾಂಪ್ಲೆಕ್ಸ್ ಇರಬಹುದು, ಅದರ ಹಿಂದೆ ಸ್ಟ್ರಾಟಜಿಗಳಿರ್ಬೋದು, ಅಥವಾ ಅದರ ಹಿಂದೆ ಡಿಫಿಕಲ್ಟೀಸ್ ಇರ್ಬೋದು, ಈ ಮೂರನ್ನು ಕೂಡ ನಾನು ಒಂದ್ಸರ್ತಿ ಜವಾಬ್ದಾರಿ ಒಪ್ಕೊಂಡ ಮೇಲೆ ಅದರ ಸಮೇತನೇ ಮಾಡಬೇಕು. ನಾನು ನನಗೆ ಅದರಲ್ಲಿ ಕೆಲವು ಭಾಗ ಮಾತ್ರ ಇರಲಿ, ಕೆಲವು ಭಾಗ ಮಾತ್ರ ಬೇಡ ಅಂತ ಹೇಳೋಕ್ಕಾಗಲ್ಲ. ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ಎವ್ರಿಥಿಂಗ್ ಕಮ್ಸ್ ಥ್ರೂ ಆಸ್ ಎ ಪ್ಯಾಕೇಜ್ ಅಂತ. ಪ್ರತಿಯೊಂದು ಒಂದು ಮುಷ್ಟಿಯಾಗಿ ಬರುತ್ತೆ, ಅದನ್ನು ಅದೇ ರೀತಿ ತೆಗೆದುಕೊಂಡು ನಿರ್ವಹಿಸಬೇಕು. ಹೇಗೆ ನಿರ್ವಹಿಸಬೇಕು ಅಂದರೆ, ಡಿ ವಿ ಜಿಯವರು ಹೇಳೋದು, ಭರತನಂತೆ ಭರತ ನುಡಿಸಿದನೇ ರಾಮನ ತೀರ್ಪಿಗೆಂದು, ರಾಮ ಬಂಕಾಯಿಲಿ ಅಂತ ಭರತ ಮಾಡಲಿಲ್ಲ ಅನ್ನೋದು ಮುಖ್ಯವಾದ ಅಂಶ.

ಎಲ್ಲದಾ ಸ್ವಾಮಿಯಂ ನೆನೆನೆನೆದು ಸತ್ಯಭಕ್ತಿಯ ಸೇವೆ ಗೈದವಂ ಭರತಂ. ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆನೆನೆದು ಸತ್ಯಭಕ್ತಿಯ ಸೇವೆ ಗೈದವಂ ಭರತಂ. ನಿತ್ಯ ಜೀವನದಿ ನೀ ನಾನಯವನನುಸರಿಸೋ ಸತ್ವದಾಶಯ ನೀಗಿ ಮಂಕುತಿಮ್ಮ. ನಿತ್ಯ ಜೀವನದಿ ನೀ ನಾನಯವನನುಸರಿಸೋ ಸತ್ವದಾಶಯ ನೀಗಿ ಮಂಕುತಿಮ್ಮ.

0: ರಾಮ ಕಣ್ಮುಂದೆ ಇಲ್ಲದೇ ಇರಬಹುದು, ಇದ್ದಾಗ ಒಂಥರ ನಡ್ಕೊಳ್ಳೋದು ರಾಜ ಅಥವಾ ಒಡೆಯ, ಇಲ್ಲದೇ ಇದ್ದಾಗ ಒಂದು ನಡ್ಕೊಳ್ಳೋದು. ಇದನ್ನು ದ್ವಂದ್ವ ನೀತಿ ಅಂತ ಕರಿತೀವಿ, ಡಬಲ್ ಸ್ಟ್ಯಾಂಡರ್ಡ್ ಅಂತ. ಭರತನಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇರಲಿಲ್ಲ, ದ್ವಂದ್ವ ನೀತಿ ಇರಲಿಲ್ಲ. ಸತ್ಯಭಕ್ತಿಯಿಂದ ಅವನಿಗಿದ್ದ ಭಕ್ತಿ ಯಾವುದು ಅಂದ್ರೆ ರಾಮಭಕ್ತಿ ಅಂತ ಡಿ ವಿ ಜಿ ಹೇಳ್ತಾ ಇಲ್ಲ, ಸತ್ಯದ ಮೇಲಿನ ಭಕ್ತಿ. ಎಲ್ಲಕ್ಕಿಂತ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ತಂದೆ ತಾಯಿಗಿಂತ, ದೇಶಕ್ಕಿಂತ, ಸಮಾಜಕ್ಕಿಂತ, ಆತ್ಮಕ್ಕಿಂತ ದೊಡ್ಡದು ಅಂದ್ರೆ ಸತ್ಯ ಅನ್ನೋದು ಉದ್ದಕ್ಕೆ ಭಾರತೀಯ ಸಂಸ್ಕೃತಿ, ಇಂಡಿಯನ್ ಕಲ್ಚರ್ ಅಂದ್ರೆ ಏನಂತ ಒಂದ್ ಮಾತ್ರ ಹೇಳೋದಾದ್ರೆ ಸತ್ಯನಿಷ್ಠೆ ಅಂತ ಹೇಳ್ಬೋದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಗೋವಿನ ಹಾಡಲ್ಲಿ ಬರುತ್ತೆ. ಆ ರೀತಿ ಸತ್ಯದಿಂದ ನಾನು ಮಾಡೋ ಕೆಲಸ ಸತ್ಯದಿಂದ ಇರಬೇಕು, ಅದರಿಂದ ಏನೇ ನಷ್ಟಗಳು ಬಂದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ನಡೀಬೇಕು ಅನ್ನೋದನ್ನು ಡಿ ವಿ ಜಿ ಅವರಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯ ಜೀವನದಲ್ಲಿ ಈ ನಯವನ್ನು ಅಂದರೆ ಈ ನೀತಿಯನ್ನು, ಈ ಮಾರ್ಗವನ್ನು ಅನುಸರಿಸ್ತಾ, ಜೀವನದಲ್ಲಿ ಯಾವ ಮಾರ್ಗವನ್ನು ಭರತ ಅನುಸರಿಸ್ದ ಅಂದರೆ ಸತ್ಯಭಕ್ತಿಯ ಮಾರ್ಗವನ್ನು ಅನುಸರಿಸ್ತಾ. ಅವನಿಗಿದ್ದ ಭಕ್ತಿ ರಾಮಭಕ್ತಿಗಿಂತಲೂ ಸತ್ಯದ ಮೇಲಿನ. ಅಲ್ಲಿ ನಾನು ಅನ್ನೋದು ದೊಡ್ಡದಾಗಬಾರ್ದು. ಎಲ್ಲಿ ನಾನು ಅನ್ನೋದು ದೊಡ್ಡದಾಗತ್ತೋ ಅಲ್ಲಿ ಸತ್ಯ ಅನ್ನೋದು ಕುಂಠಿತವಾಗುತ್ತೆ. ಯಾಕೆಂದರೆ ನನಗೆ ಏನು ಮುಖ್ಯವೋ ಅದನ್ನು ನಾನು ಸತ್ಯ ಅಂತ ತೋರಿಸ್ತೀನಿ. ಆದರೆ ಸತ್ಯ ಅನ್ನುವುದು ನನಗಿಂತ ನಿಮಗಿಂತ ಅಥವಾ ನನಗಿಂತ ನಿಮಗಿಂತ ದೊಡ್ಡದು. ನಾವಿವತ್ತಿರ್ತೀವಿ, ನಾಳೆ ಈ ಜಗತ್ತನ್ನು ಬಿಟ್ಟು ಹೊಟ್ಟೋಗ್ತೀವಿ, ನಾವು ತೀರ್ಕೊಂಡ್ಬಿಡ್ತೀವಿ, ನಾವೆಲ್ಲರೂ ಕೂಡ ಸಾಯೋರೆ ಒಂದಲ್ಲ ಒಂದು ದಿವಸ. ಆದರೆ ನಮ್ಮೆಲ್ಲಕ್ಕಿಂತ ದೊಡ್ಡದು ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಉಳಿಸಿರುವಂಥ ಶಕ್ತಿ ಯಾವುದು ಅಂದರೆ ಸತ್ಯ. ಅದನ್ನು ಭರತ ತೋರಿಸ್ಕೊಟ್ಟ. ಹೀಗಾಗಿ ಭಾರತೀಯ ಸಂಸ್ಕೃತಿಯ ಅತ್ಯಂತ ಆದರ್ಶಮಯ ವ್ಯಕ್ತಿ ಅಂತ ಹೇಳಿದ್ರೆ ಭರತ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಡಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಒಬೆಸಿಟಿ ಹಾಗೂ ಫ್ಯಾಟಿ ಲಿವರ್ ಗೆ ಸಂಬಂಧ ಇದೆಯಾ?
1: ಖಂಡಿತವಾಗಿಯೂ ಇದೆ. ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣವೇ ಒಬೆಸಿಟಿ ಅಥವಾ ಬೊಜ್ಜು ಅಂತ ಹೇಳ್ತೀವಿ ನಾವು. ಇದನ್ನ ನಾವು ಮೆಟಾಬಾಲಿಕ್ ಅಸೋಸಿಯೇಟೆಡ್ ಲಿವರ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಸ್ಥೂಲಕಾಯ ಆದಾಗ ಅವನ ಲಿವರ್ ನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗೋದು ಜಾಸ್ತಿ ಆಗ್ತದೆ. ಫ್ಯಾಟ್ ಡೆಪಾಸಿಷನ್ ಆದಾಗೆ ಲಿವರ್ ಹಾಳಾಗ್ತಾ ಹೋಗ್ತದೆ. ಆದ್ರಿಂದ ಬೊಜ್ಜು ಅಥವಾ ಒಬೆಸಿಟಿ ಖಂಡಿತವಾಗಿ ಒಳ್ಳೇದಲ್ಲ. ಇದರಿಂದ ಲಿವರ್ ಡಿಸೀಸ್ ಆಗುವ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಇದಕ್ಕೆ ಮುಖ್ಯವಾಗಿ ಹೇಗೆ ಪ್ರಿವೆಂಟ್ ಮಾಡಬೇಕಂದ್ರೆ, ನಮ್ಮ ಜೀವನ ಶೈಲಿ ಬದಲಾವಣೆಗಳು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು, ರೆಗ್ಯುಲರ್ ಎಕ್ಸಸೈಸಸ್. ದಿವಸಕ್ಕೆ 30-40 minutes ಆಫ್ ರೆಗ್ಯುಲರ್ ಎಕ್ಸಸೈಸ್, ಇಟ್ ಮೇ ಬಿ ಜಾಗಿಂಗ್ ಆರ್ ಇಟ್ ಮೇ ಬಿ ಸಮ್ ಸ್ವಿಮ್ಮಿಂಗ್ ಆರ್ ಎನಿ ಎಕ್ಸಸೈಸ್ ಡೈಲಿ ಮಾಡಬೇಕು.
0: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 rupees ವರೆಗೆ ಸಹಾಯ ಸಿಗುತ್ತೆ.
2: 18-60 years ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ. ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 rupees. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900-90182
3: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 rupees ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05 ಇನ್ನು ಮುಂದೆ ವಂದೇ ಮಾತರಂ 150ರ ಸಂಭ್ರಮ ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಭಾರತೀಯ ವಾಯುಸೇನೆಯಲ್ಲಿ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಇವರು ಸುಮಾರು 2 ದಶಕಗಳಿಗೂ ಅಧಿಕ ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತರಾಗಿ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವರೊಂದಿಗೆ ಮಾತನಾಡ್ತಾ ಇವರ ಅಪಾರವಾದ ಅನುಭವ ಇದೆ. ಇವರು ಐಪಿಕೆಎಫ್ನಲ್ಲಿ ಶ್ರೀಲಂಕಾದ ಏನು ಕಾರ್ಯಚಟುವಟಿಕೆ ನಡೀತು ಆ ಹೊತ್ತಿನಲ್ಲಿ, ನಂತರ ಅಸ್ಸಾಂ ಗಡಿಯಲ್ಲಿ, ನಾಗಾಲ್ಯಾಂಡ್ನ ಗಡಿಯಲ್ಲಿ, ಹೀಗೆ ಅನೇಕ ಭಾಗಗಳಲ್ಲಿ, ಜೊತೆಗೆ ಕಾರ್ಗಿಲ್ ವಾರ್ ಹೊತ್ತಿಗೂ ಸನ್ನದ್ಧರಾಗಿ ಇರುವಂತಹ ಒಂದು ಪಡೆಯಲ್ಲಿ ಇದ್ರು. ಹೀಗಾಗಿ ಇವರ ಅಪಾರವಾದ ಅನುಭವ ಇದೆ. ಇವರೊಂದಿಗೆ ಮಾತನಾಡ್ತಾ ಆ ಅನುಭವಗಳನ್ನ ನಾವೀಗ ಕೇಳೋಣ. ಸೂರ್ಯನಾರಾಯಣ ಪಿಆರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
2: ಜೈ ಹಿಂದ್ ಮೇಡಮ್.
1: ಮೂಲತಃ ನೀವು ಮೈಸೂರಿನವರು, ಅಲ್ಲಿಂದ ಬೆಂಗಳೂರಿಗೆ ಯಲಹಂಕದಲ್ಲಿರುವಂತಹ ವಾಯುನೆಲೆಯಲ್ಲೇ ನಿಮ್ಮ ಶಿಕ್ಷಣ ಆಯಿತು, ನಂತರ ನಿಮ್ಮ ಕಾರ್ಯ ಆಯಿತು, ಇಲ್ಲೇ ನಡೀತು. ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ದು, ಅದು ವಾಯುಸೇನೆಗೆ ಸೇರ್ಬೇಕು ಅನ್ನುವಂಥದ್ದು ಹೇಗೆ ನಿಮ್ಮಲ್ಲಿ ಒಂದು ಹುಟ್ಕೊಳ್ತು, ಅಥವಾ ಅದನ್ನ ನೀರೆರೆದು ಬೆಳೆಸಿದವರು ಯಾರು?
2: ನಾನು ಸುಮಾರು 10 ವರ್ಷದವನಿರ್ಬೋದು. 1971ರಲ್ಲಿ ಬಾಂಗ್ಲಾದೇಶ ವಾರ ಆಗಿದ್ದಾಗ ಬಹುಶಃ ಒಂಥರದಲ್ಲಿ ನಿಮ್ಮ ಆಕಾಶವಾಣಿನೇ ಅದಕ್ಕೊಂಥರ ಸ್ಫೂರ್ತಿ ಅಂತ ಹೇಳ್ಬೋದು. ನಾನು ಆವಾಗ ಬೇರೆ ಏನು ಮೋಡ್ ಆಫ್ ಕಮ್ಯುನಿಕೇಶನ್ ಇರಲಿಲ್ವಲ್ಲ, ಆಕಾಶವಾಣಿ ಬಿಟ್ರೆ ನಮಗೆ ಪ್ರಪಂಚದ ಏನು ಆಗುಹೋಗಲು ಬೇಕಿದ್ರು ನಾವು ನಿಮ್ಮನ್ನೇ ಅವಲಂಬಿಸಬೇಕಾಗಿತ್ತು. ನಾವು ನಂಜನಗೂಡ ಹತ್ರ ಒಂದು ಹಳ್ಳಿ, ನಂದು ಹೆಡತಲೆ ಅಂತ ಹೇಳಿ, ಆ ಹಳ್ಳಿನಲ್ಲಿ ಗ್ರಾಮ ಪಂಚಾಯತಿ ಮುಂದೆ ರೇಡಿಯೋಗಳನ್ನ ಹಾಕ್ತಾ ಇದ್ರು. ಆವಾಗ ಅಕ್ಕಪಕ್ಕದ ಮನೆಯವರುಗಳಲ್ಲೂ ಇರ್ತಾ ಇತ್ತು ರೇಡಿಯೋಗಳು. ಆವಾಗ ಈ 71ರ ಬಾಂಗ್ಲಾ ವಾರ ಆದಾಗ ಬಹಳಷ್ಟು ನ್ಯೂಸ್ ಬುಲೆಟಿನ್ಗಳನ್ನ ಬಿಡ್ತಾ ಇದ್ರು, ಕೆಲವೊಂದು ಇಂಪಾರ್ಟೆಂಟ್ ಬುಲೆಟಿನ್ಸ್ ಬರೋದು, ನ್ಯೂಸ್ಗಳಲ್ಲೂ ಬರೋದು. ಅದನ್ನೆಲ್ಲ ಕೇಳಿದಾಗ ನನಗೆ ಆವಾಗ ಈ ನ್ಯಾಟ್ ವಿಮಾನ ಅಂತ ಇತ್ತು, ಅದು 71ರಲ್ಲಿ ಅದೇ ವಾರ್ ಹೀರೋ ಅದು ಏರ್ಫೋರ್ಸ್ ನಲ್ಲಿ. ಅದನ್ನ ಕೇಳಕ್ ಒಂಥರ ಖುಷಿ ಆಗೋದು. ನಾವಾಗ್ಲಿ ನಮ್ಮ ಅಣ್ಣ ತಮ್ಮಂದು ತಂದೆ ಎಲ್ಲ ಕೂತ್ಕೊಂಡು ಕೇಳ್ತಾ ಇದ್ವಿ, ಆವಾಗ ನ್ಯೂಸ್ ಕೇಳದೆ ಒಂದು ಸಂಭ್ರಮ ಇತ್ತು ನನ್ಗೆ. ಆವಾಗ ಮನಸ್ಸಿನಲ್ಲಿ ಮೊಳಕೆ ಹೊಡಿತಾ ಇತ್ತು, ಏನಿದು ನ್ಯಾಟ್ ವಿಮಾನ ಅನ್ನೋದು, ಏರ್ಫೋರ್ಸ್ ಸೇರ್ಬೇಕು ಅನ್ನೋ ಒಂದು ಆಸೆನೆ ಆ ಟೈಮಲ್ಲಿ ನನಗೆ ಮೊಳಕೆ ಹೊಡಿತು. ಹೀಗೆ ಪೇಪರ್ಗಳಲ್ಲಿ ನೋಡ್ತಾ ಇರ್ತಿದ್ವಲ್ಲ ಆವಾಗ ಆವಾಗ ಅವಾಗ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಇವಾಗಲೂ ಬಹುಶಃ ಇದೆ ಅದು, ಅದರಲ್ಲಿ ಪ್ರತಿ ತಿಂಗಳಲ್ಲಿ ಬರ್ತಾ ಇತ್ತು ಅದರಲ್ಲಿ ಏರ್ಫೋರ್ಸ್ ಜಾಯ್ನ್ ಆಗ್ರಿ ಆಗ್ರಿ ಅನ್ಬಿಟ್ಟು ಅಂತ. ಸರಿ, ನಾನು SLC ಪಾಸ್ ಆದ ತಕ್ಷಣ ಮಿನಿಮಮ್ ರಿಕ್ವೈರ್ಮೆಂಟ್ SLC ಇತ್ತಲ್ಲ, ಫಸ್ಟ್ ಕ್ಲಾಸ್ ಬರಬೇಕು ಅಂತ ಒಂದು ತೀರ್ಮಾನ ಇತ್ತು.

0: ಫಸ್ಟ್ ಕ್ಲಾಸ್ ಬಂದೇ ಬಿಡೋಣ ನೋಡೋಣ ಅಂತ ಹೇಳಿ ಫಸ್ಟ್ ಕ್ಲಾಸ್ ಬಂದು ಆಮೇಲೆ ಪಿ ಯು ಸಿ ಕಂಪ್ಲೀಟ್ ಮಾಡಿದೆ ನಂಜನಗೂಡಿನಲ್ಲಿ. ಪಿ ಯು ಸಿ ಕಂಪ್ಲೀಟ್ ಮಾಡಿದ್ಮೇಲೆ ಮಂಡ್ಯದಲ್ಲಿ ನಾನು ನಮ್ಮ ಅಣ್ಣವ್ರ ಮನೆಯಲ್ಲಿ ಬಿ ಎಸ್ ಸಿಗೆ ಸೇರ್ಕೊಂಡೆ. ಅಲ್ಲಿ ಬಿ ಎಸ್ ಸಿ ಮಾಡ್ತಾ ಇರಬೇಕಾದ್ರೆ 79ರಲ್ಲಿ ಅದು, ಬಹುಶಃ ಚೌಧರಿ ಚರಣ್ ಸಿಂಗ್ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಇದ್ರು 79-80ರ ದಶಕದಲ್ಲಿ ಇದ್ರು. ಅವರೊಂದ್ಸಲ ಮಂಡಿಗೆ ಬಂದಿದ್ರು, ಅದು ನಮ್ಮ ಗೌರ್ಮೆಂಟ್ ಕಾಲೇಜು ಆವರಣದಲ್ಲೇ ಅದೊಂದು ಹೆಲಿಪ್ಯಾಡ್ ಮಾಡಿ ಚಿಕ್ಕದಾಗಿ ಅದು ಇಳಿಸೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಆವಾಗ ದೊಡ್ಡ ಒಂದು ಹೆಲಿಕಾಪ್ಟರ್ ಬಂದು ಇಳಿತು, ಅದರಿಂದ ಅವ್ರು ಇಳಿತಾರೆ, ಈ ತರ ಸುಮಾರು ಜನ ಟೆಕ್ನಿಷಿಯನ್ಸ್ ಎಲ್ಲ ಇಳಿತಾರೆ, ಏನೋ ಒಂಥರ ಅದೊಂದು ಗುಣ ಖುಷಿ ಇರೋದು ನನಗೆ. ನಾನು ಅನ್ಕೊಂಡೆ ನಾನು ಆವಾಗ ಸೇರ್ಬೇಕು ಅನ್ಕೊಂಡೆ, ಯಾಕೆ ನಿಂತೋಯ್ತಲ್ಲ ಇವಾಗ್ಲಾದ್ರೂ ಸೇರ್ಬೋದಲ್ಲ ಅನ್ಬಿಟ್ಟು ಅಂತ ಮತ್ತೆ ನಾನು ಎಲ್ಲ ಹುಡುಕಿ ಬಿ ಎಸ್ ಸಿ ಓದ್ತಿರುವಾಗ ಅಪ್ಲೈ ಮಾಡಿದೆ ನಾನು 79 ಸಮೀರ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಾಣುತ್ತೆ. ಆಮೇಲೆ ನನಗೆ ಕರೆ ಬಂತು, ಬೆಂಗಳೂರಲ್ಲಿ ಕಬ್ಬನ್ ರೋಡಲ್ಲಿ ಏರ್ಫೋರ್ಸ್ ಸೆಲೆಕ್ಷನ್ ಸೆಂಟರ್ ಅಂತ ಈಗಲೂ ಇದೆ, ನಮ್ದು ಎಲ್ಲ ಕಳಿಸ್ಕೊಟ್ವಿ ಬಂತು. ನನ್ನ ಕರೆದ್ರು, ಎಕ್ಸಾಮಿನೇಷನ್ ಆಯ್ತು, ರಿಟರ್ನ್ ಎಕ್ಸಾಮಿನೇಷನ್ ಮಾರೇ ದಿನ ಬರಕ್ ಹೇಳಿದ್ರು, ಆಗಿದೆಯಪ್ಪ ಸೆಲೆಕ್ಷನ್ ಆಗಿದೆ. ಅಲ್ಲಿ ಎರಡು ಸ್ಟ್ರೀಮ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಮಾರ್ಕ್ಸ್ ಸ್ಕೋರ್ಡ್, ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಮತ್ತೆ ಮೆಕ್ಯಾನಿಕಲ್ ಸ್ಟ್ರೀಮ್ ಅಂತ ಹೇಳಿ. ಸೊ ನನಗೆ ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಬಂತು. ನನಗೆ ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಅಂತ ಅವಾಗ ಏನು ಐಡಿಯಾ ಇರಲಿಲ್ಲ ಏನು ಅನ್ಬಿಟ್ಟು ಅಂತ ಅವ್ರನ್ನ ಕೇಳಿದೆ, ಸ್ಕ್ವಾಡ್ರನ್ ಲೀಡರ್ ಸಂತಾನಕೃಷ್ಣ ಅಂತ ಹೇಳಿ ರಿಕ್ರೂಟ್ಮೆಂಟ್ ಆಫೀಸರ್, ಏನಿಲ್ಲಪ್ಪ ನೀ ಬೆಂಗಳೂರಲ್ಲೇ ಇರ್ತೀಯ 3 ವರ್ಷ ಹೋಗು ಅಂತ ಅಂದ್ರು ಅಷ್ಟೇ ಅವ್ರು. ಸರಿ ಮನೆಗೆ ಕಳಿಸ್ಬಿಟ್ಟು ನಾನು ಹೊರಟೋದೆ. ಹೋಗಿ ಮನೆಯಲ್ಲಿ ಆವಾಗ ಎಲ್ರಿಗೂ ಹೇಳಿದೆ ನಾನು, ನಮ್ಮ ತಂದೆನೂ ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ರು, ಆಯ್ತು ಹೋಗಪ್ಪ 5 ಜನ ಮಕ್ಕಳಲ್ಲಿ ಒಬ್ಬ ಮಿಟ್ಟಲು ಇರಲಿ ಏನಿವಾಗ, ಸರಿ ಹೋಗು ಅಂತ ಹೊರಟು ನಾನು. ಮತ್ತೆ ಕಾಲ್ ಬಂತು, ಬಂದೆ ಬೆಂಗಳೂರಲ್ಲಿ, ಮೆಡಿಕಲ್ ಟೆಸ್ಟ್ ಎಲ್ಲ ಆದ್ಮೇಲೆ ಬೆಂಗಳೂರಲ್ಲಿ ಸೇರ್ಕೊಂಡ್ವಿ, ಟ್ರೈನಿಂಗ್ ಸೆಂಟರ್ ನಡೀತು, ಒಂದು 2.5 ವರ್ಷ ಟ್ರೈನಿಂಗ್ ನಡೆಯುತ್ತೆ. ಅದ್ರಲ್ಲಿ 1/2 ತಿಂಗಳು ಜನರಲ್ ಟ್ರೈನಿಂಗೇ ಇರುತ್ತೆ, 1/3 ತಿಂಗಳು ಅಂತೂ ಫಸ್ಟ್ ಬರೀ ಫಿಸಿಕಲ್ ಟ್ರೈನಿಂಗೇ ಇರುತ್ತೆ, ಬೆಳಗಿನ ಸಂಜೆವರೆಗೆ ತಯಾರು ಮಾಡೋದಕ್ಕೆ ನಮ್ಮನ್ನ ಫಿಸಿಕಲಿ ಫಿಟ್ ಆಗಿ. ಆನಂತರ 3/3 ತಿಂಗಳಿಗೂ 3/3 ತಿಂಗಳು ಒಂದು ಪರೀಕ್ಷೆ ಮಾಡ್ತಾರೆ ಅವರು, ಪರೀಕ್ಷೆ ಪಾಸ್ ಆದಂಗೆ ಅವ್ರು ಮುಂದೆ ಕಳಿಸ್ತಾ ಇರ್ತಾರೆ. ಆಶ್ಚರ್ಯ ಆಗುದು ಮೇಡಮ್, ಏರ್ಫೋರ್ಸ್ ಅಲ್ಲಿ ಆ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಬಹಳ ಕಷ್ಟ. ಅಲ್ಲಿ ಒಂದ್ಸಲ ಫೇಲ್ ಆದ್ರೆ 1/3 ತಿಂಗಳಲ್ಲಿ ಒಂದ್ಸಲ ಬ್ಯಾಕ್ ಫೇಸ್ ಅಂತ ಮತ್ತೆ ಹಿಂದೆ ಕಳಿಸ್ತಾರೆ, ಇನ್ನೊಂದ್ಸಲ ಓದು ಅಂತಾರೆ, ಇನ್ನೊಂದ್ಸಲನು ಫೇಲ್ ಆದ್ರೆ ಮನೆಗೇನೆ ಸೀದಾ. ಕೇಳ್ತಾರೆ ಕೆಲವು ನಾನ್ ಟೆಕ್ನಿಕಲ್ ಟ್ರೇಡ್ಸ್ ಅಂತ ಇರುತ್ತೆ, ನೀ ಕ್ಲರ್ಕ್ ಆಗಿ ಇಷ್ಟಪಡ್ತೀಯಾ? ಹೌದು ಅಂದ್ರೆ ಕ್ಲರಿಕಲ್ ಟ್ರೈನಿಂಗ್ ಸೆಂಟರ್ ಬೆಳಗಾವಲ್ಲಿ, ಅಲ್ಲಿ ಕಳಿಸ್ತಾರೆ, ಅವಕಾಶ ಕೊಡ್ತಾರೆ. ಇದೆ ಅದು. ಸರಿ, ನಾವು ಸಕ್ಸಸ್ಫುಲ್ ಆಗಿ ಎಲ್ಲ ಟ್ರೈನಿಂಗ್ ಮುಗಿಸಿದ್ಮೇಲೆ ನನಗೆ ಹೆಲಿಕಾಪ್ಟರ್ ಕೊಡ್ತಾರೋ ಇಲ್ಲೋ ಅಂತ ಮನಸ್ಸಲ್ಲಿ ಒಂದು ಡೌಟ್ ಇತ್ತು, ನಾನು ಕೇಳ್ಕೊಂಡು ಇರ್ಲಿಲ್ಲ ಹೆಂಗೆ ಅನ್ಬಿಟ್ಟು ಅಂತ. ಬಟ್ ನನಗೆ ಆಶ್ಚರ್ಯವೇನು ಅಂದಂಗೆ ನನಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಆ 105 ಹೆಲಿಕಾಪ್ಟರ್ ಯೂನಿಟ್ ಏರ್ಫೋರ್ಸ್ ಸ್ಟೇಷನ್ ಚಬ್ವಾ ನಿಗರ್ ದಿಬ್ರುಗರ್ ಅಂತ ಒಂದು ಬಂತು. ನನಗೆ ಬಹಳ ಖುಷಿ ಆಗ್ಬಿಡ್ತು, ಇದು ಯಾವ ಹೆಲಿಕಾಪ್ಟರ್ ಇದನ್ನ ನೋಡಿದ್ಮೇಲೆ ಅದೇನಾ ಅನ್ಬಿಟ್ಟು ಅಂತ ನನಗೆ ಹೆಂಗಿರೋ ಆಸೆ ಇತ್ತು. ಒಂದು ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ ನಾನು. ಆವಾಗೆಲ್ಲ ಎಲ್ಲಾ ರಷ್ಯನ್ನೇ ನಮ್ಮ ಹತ್ರ. ಆವಾಗ Mi-4 ಅಂತ ಒಂದು ಹೆಲಿಕಾಪ್ಟರ್ ಇತ್ತು, Mi-4 ಮಿಕೋಯಾನ್ EH-4 ಅಂತ ಹೇಳಿ, ಅದು ದೊಡ್ಡದಾದ ಸೀರೀಸ್, ಅದು ಪೆಟ್ರೋಲ್ ವರ್ಷನ್. ಅದು
1: ಎಷ್ಟು ಕಾಸ್ಟ್ಲಿ,
0: ಬಹಳ ಕಾಸ್ಟ್ಲಿ ಅದು. ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ ನಾನು. ಆಮೇಲೆ ಒಂದೊಂದು 1.5 ವರ್ಷ ಕೆಲಸ ಮಾಡಿದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಅದೇ ಸಿಲ್ಚರ್ ಅಂತ ಹೇಳಿದ್ರೆ ನಾನು, ಕುಂಬಿಗ್ರಾಮ್ ಅಂತ ಹೇಳಿ, ಅಲ್ಲಿ ಒಂದು ಹೊಸ ಹೆಲಿಕಾಪ್ಟರೇ ಬಂತು, Mi-8 ಅಂತ ಹೇಳಿ, Mi-8 ಅಂತ. ಅದಕ್ಕೆ ನಮ್ಮನ್ನ ಪೋಸ್ಟ್ ಮಾಡಿದ್ರು, ಎಲ್ಲ ಹುಡುಗರಿದ್ದಾರೆ ಹೊಸ ಯೂನಿಟ್ ಎಲ್ಲ ಮಾಡ್ಬೇಕಂತ ಹೇಳಿ. ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಹೋದೆ ನಾನು. ಅಲ್ಲಿ ಹೊಸದ್ ಬಂದಿತ್ತು, ಅದಕ್ಕೋಸ್ಕರ ವಿಶೇಷವಾಗಿ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ. ನಾಟ್ ಓನ್ಲಿ ಈ 3 ವರ್ಷ ಏನ್ ಟ್ರೈನಿಂಗ್ ಮಾಡಿರ್ತೀವಿ, ಇದು ಜನರಲ್ ಇದು.
1: ಬೆಂಗಳೂರಲ್ಲಿ ನಿಮ್ಗೆ ತರಬೇತಿ ಆಯ್ತು? ಹೌದು, ಬೇಸಿಕ್ ಟ್ರೈನಿಂಗ್
0: ಜಾಲಾಳಿ ಈಸ್ಟ್ ಅಲ್ಲಿ. ಅದು ಬೇಸಿಕ್ ಟ್ರೈನಿಂಗ್, ಟೆಕ್ನಿಕಲ್ ಟ್ರೈನಿಂಗ್. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು 6 ತಿಂಗಳಾದ್ಮೇಲೆ ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅನ್ನೋದು ತೀರ್ಮಾನ ಆಗುತ್ತೆ ಅಲ್ಲಿ.
1: ಸ್ಪೆಷಲೈಸೇಷನ್
0: ಯಾವ್ದಕ್ಕೆ ಏನ್ಬಿಟ್ಟು ಅಂತ. ಅದರಲ್ಲಿ ಕೆಲವರಿಗೆ ರಡಾರ್ ಸಿಗುತ್ತೆ, ಕೆಲವರಿಗೆ ಕಮ್ಯುನಿಕೇಶನ್ ಸಿಗುತ್ತೆ, ಕೆಲವರಿಗೆ ಇನ್ಸ್ಟ್ರುಮೆಂಟ್ ಸಿಗುತ್ತೆ, ಕೆಲವರಿಗೆ ಎಲೆಕ್ಟ್ರಿಕಲ್ ಸಿಗುತ್ತೆ.
1: ಅಂದ್ರೆ ನಿಮ್ಮ ಆಸಕ್ತಿ ಏನು,
0: ನಾವು ಒಂದ್ ಮಾರ್ಕ್ಸ್ ಬೇರೆ ಸ್ಕೋರ್ ಮಾಡಿರ್ತೀವಲ್ಲ ಮೇಡಮ್ ಅದರಲ್ಲಿ. ಸೊ ಅದರಲ್ಲಿ ನಾನು ಹೋದ್ಮೇಲೆ ಅಲ್ಲಿ ಅದಕ್ಕೆ ಸಪರೇಟ್ ಮತ್ತೆ ಹೆಲಿಕಾಪ್ಟರ್ ಗೆ ಮತ್ತೆ ಟ್ರೈನಿಂಗ್ ಇದೆ. ಆ ಪರ್ಟಿಕ್ಯುಲರ್ ವಿಮಾನದಲ್ಲಿ ಏನ್ ಕೆಲಸ ಮಾಡ್ಬೇಕು ಹೆಂಗೆ, ಒಂದು 6 ತಿಂಗಳು ಟ್ರೈನಿಂಗ್ ಆಗುತ್ತದ್ದು. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದೆ ನಾವು. ಟೆಕ್ನಿಕಲ್ ಆಗಿ ನಮ್ ಕೆಲಸ ಏನಂತಂದ್ರೆ, ನಾವು ಎಲ್ಲ ಎನಿ ಪಾಯಿಂಟ್ ಆಫ್ ಟೈಮ್, ಈಗ ನಾನು ಎಲೆಕ್ಟ್ರಿಕಲ್ ಅಂತಂದ್ರೆ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸ್ ಅದ್ರಲ್ಲಿ ಫಿಟ್ ಆಗಿದ ಪ್ರತಿಯೊಂದು 100% ಸರ್ವಿಸಬಲ್ ಇರಬೇಕು, ದೇ ಶುಡ್ ಬಿ ವರ್ಕಿಂಗ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಗಿವನ್ ಪಾಯಿಂಟ್ ಆಫ್ ಟೈಮ್ ತಕ್ಷಣ ಹೊರಡ್ಬೇಕು ಅಂದ್ರೂ ಇರಲೇಬೇಕು.
1: ನೀವು ಹೇಳ್ತಾ ಇದ್ರಿ ಸಿಲ್ಚಾರ್ ನಲ್ಲಿ ಒಂದು ಹೆಲಿಕಾಪ್ಟರ್ ಬಂತು, ಅದು ನಾನು ಚೌಧರಿ ಚರಣ್ ಸಿಂಗ್ ಅವರು ಏನು ಮಂಡ್ಯಕ್ಕೆ ಬಂದಾಗ ನೋಡಿದ್ದ ಹೆಲಿಕಾಪ್ಟರ್ ಹೌದು ಅಂತ
0: ಅದೇ ಆಗಿತ್ತು. ನನಗೆ ಬಹಳ ಖುಷಿ ಆಯ್ತು, ನಾನು ಸುಮಾರು ಜನಕ್ಕೆ ಹೇಳಿದೆ, ನನ್ನ ಸ್ನೇಹಿತರಿಗೆಲ್ಲ.
1: ಕಣ್ಣಲ್ಲಿ ತುಂಬಿಕೊಂಡ ಹೆಲಿಕಾಪ್ಟರ್ ಒಳಗಡೆ ಕೂತ್ರಿ ನೀವು?
0: ಖಂಡಿತ ಖಂಡಿತ ಮೇಡಮ್, ಖಂಡಿತ ಕೂತೆ. ಅದ್ರಲ್ಲಿ ಕೆಲಸ ಮಾಡದೆ ಬಹಳ ಆಸಕ್ತಿ ವಹಿಸಿ ಬಹಳಷ್ಟು ಜನಗಳ ಮನ್ನಣೆಗೂ ಪಾತ್ರನಾಗಿದ್ದೀನಿ ಆ ಕೆಲಸಗಳಲ್ಲಿ.
1: ಈಗ ಅಸ್ಸಾಂ ಗಡಿ ಒಂದ್ ಕಡೆಗೆ, ಮತ್ತೆ ನಾಗಾಲ್ಯಾಂಡ್ ಗಡಿ,
0: ಹೌದು,
1: ಇವೆಲ್ಲ ಗಡಿಗಳಲ್ಲಿ ಹೆಚ್ಚಾಗಿ ಈ ತರದ ಒಂದು ಬೇಸ್ಗಳಿದ್ದಾವೆ.
0: ಹೌದು ಹೌದು.

0: ಕೂಡ ಅಲ್ಲೆಲ್ಲ ಕೆಲಸ
1: ಮಾಡಿದ್ದೀರಾ.
0: ಹೇಗೆ ಅಲ್ಲಿ ಒಂದು ವಾತಾವರಣ ಬಹಳ ಪ್ರತಿಕೂಲವಾಗಿರುತ್ತೆ ಮತ್ತೆ ಯಾವತ್ತೂ ಸನ್ನದ್ಧವಾಗಿರಬೇಕು, ಅಂತಾರಾಷ್ಟ್ರೀಯ ಗಡಿ ಬೇರೆ, ಹಾಗಾಗಿ ಇಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು.
1: ಖಂಡಿತ. ನಮ್ಮ ಮೇನ್ ಕೆಲಸ ಏನಿತ್ತು ಅಂತಂದ್ರೆ, ಯಾವ ಗಿವನ್ ಟೈಮ್ ಅಲ್ಲಿ ನಿಮಗೆ ಆರ್ಮಿಯಿಂದ ಇನ್ಫಾರ್ಮೇಶನ್ ಬರ್ತಾ ಇರ್ತೀನಿ ನಿಮಗೆ, ಇಂಥ ಕಡೆ ಹೀಗಾಗಿದೆ ಹಾಗಾಗಿದೆ, ಯಾರೋ ಒಬ್ಬರು ಹುಷಾರಿಲ್ಲ ಅಂತನೋ, ಯಾರೋ ಒಬ್ರು ಬಿದ್ ಬಿಟ್ಟಿದ್ದಾರೆ ಅಂತ, ಯಾರೋ ಒಬ್ಬರಿಗೆ ಗುಂಡೊಡೆದಿದ್ದಾರೆ ಅಂತನೋ, ಆ ಕಡೆ ಅವರು ಯಾರೋ ಒಂದು ಅವ್ರ ಲಿಫ್ಟ್ ಮಾಡ್ಬೇಕಾಗುತ್ತೆ, ಅಥವಾ ಒಂದು ಆರ್ಮಿ ಬೇಸ್ ಅಲ್ಲಿ ಅವ್ರ ಹತ್ರ ಊಟಕ್ಕೆ ತಿಂಡಿ ಏನು ಇಲ್ಲ, ಸರಿ ಮುಗಿದೋಗಿದೆ ಅಂತನೋ, ಪ್ರತಿಯೊಂದನ್ನು ಮೇಡಮ್, ಇನ್ಕ್ಲೂಡಿಂಗ್ ಲೈವ್ ಅನಿಮಲ್ಸ್, ಈ ಆಡು ಕುರಿ ಕೋಳಿಗಳನ್ನು ನಾವು ಹೆಲಿಕಾಪ್ಟರ್ ಹಾಕೊಂಡು ಅವ್ರ ಡ್ರಾಪ್ ಮಾಡ್ಕೊಟ್ಟಿರ್ತೀವಿ.
0: ಎಲ್ಲಿಂದ ಎತ್ಕೊಂಡು ಹೋಗಿರ್ತೀರಾ?
1: ಇಲ್ಲಿ ನಮ್ ಬೇಸ್ ಇರುತ್ತಲ್ಲ ಅಂದು ಕುಂಭಿಗ್ರಾಮ್ ಅಂತ ಇರೋದು, ಅದು ಆಲ್ಮೋಸ್ಟ್ ನಿಯರ್ ಟು ಸಿಟಿ, ಸಿಲ್ಚರ್ ಟೌನ್ ಗೆ ಹತ್ತಿರದಲ್ಲಿದೆ, ಅಲ್ಲಿಗೆ ಬರುತ್ತೆ, ಅದನ್ನ ಆರ್ಮಿನವರೇ ಒಳಗಡೆ ತುಂಬಿಸ್ತಾರೆ, ತಗೊಂಡೋಗಿ ನಾವು ಅದನ್ನ ಅಲ್ಲಿ ಕೊಟ್ಟು ಬರೋದು, ಅಲ್ಲಿ ಬೇಕು ಅಂತ ಇರುತ್ತೆ ಆ ಪಾಯಿಂಟ್ ಆಫ್ ಟೈಮ್, ಆ ಕೆಳಗಡೆ ಅವ್ರಿಗೆಲ್ಲ ಡ್ರಾಪಿಂಗ್ ಪಾಯಿಂಟ್ಸ್ ಝೋನ್ ಅಂತ ಮುಂಚೆನೆ ಕೊಟ್ಟಿರ್ತೀವಿ ನಾವು ಆ್ಯಪಲ್ಲಿ, ಅವರಲ್ಲಿ ಕೆಳಗಡೆ ಕಾಯ್ತಾ ಇರ್ತಾರೆ, ನಾವು ಅಲ್ಲಿಂದ ಡ್ರಾಪ್ ಮಾಡ್ತೀವಿ, ಅದನ್ನ ತಗೊಂಡು ಹಗ್ಗ ಕಟ್ಟಿ ಬಿಡುತ್ತೀವಿ ಅದನ್ನ ಆರ್ಮಿ ಜವಾನ್ಸ್ಗಳಿಗೆ. ಅವ್ರ ಮೂವ್ಮೆಂಟ್ ಆಫ್ ಆರ್ಮಿ ಇಸ್ ಆಲ್ಸೋ ತ್ರೂ ಹೆಲಿಕಾಪ್ಟರ್ಸ್ ಅಲ್ಲಿ, ಅವ್ರು ಅಲ್ಲಿಂದ ಬರಬೇಕು ಅಂತಂದ್ರೆ ಅವ್ರು ಯಾವ್ದೋ ರಜಾ ಹೋಗ್ಬೇಕು, ಅವ್ರಗಳನ್ನ ಮತ್ತೆ ಇಲ್ಲಿ ಕರ್ಕೊಂಡ್ ಬರ್ಬೇಕು ಈ ಬೇಸ್ಗೆ. ಇಲ್ಲಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಇರುತ್ತೆ, ಇಲ್ಲಿಂದ ಹೋಗ್ತಾರೆ, ರಜಾ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರ್ತಾರೆ, ಮತ್ ನಮ್ಮ ಹತ್ರ ಬರ್ತಾರೆ, ನಾವು ಅವ್ರನ್ನ ಕರ್ಕೊಂಡು ಅಲ್ಲಿ ಬಿಡ್ತೀವಿ, ಅವ್ರನ್ನ ಇಳಿಸ್ತೀವಿ ಅಲ್ಲಿ ನಿಯರೆಸ್ಟ್ ಪಾಯಿಂಟ್ ಅಲ್ಲಿ, ಅದು ದಟ್ ವಾಸ್ ದಿ ಮೇಜರ್ ವರ್ಕ್ ಅಲ್ಲಿದ್ದಾಗ. ನಾವು ಆಮೇಲೆ ನಾವು ಅಲ್ಲಿ ಹೇಳಿದ್ರೆ ನಿಮ್ಗೆ ಹಾರ್ಡ್ ಲಿವಿಂಗ್ ಏರಿಯಾ ಅದು ಅಂತ ಹೇಳಿ, ಆವಾಗ ಅಲ್ಲಿ ಮದುವೆ ಆಗಿದ್ದವರಿಗೆ 2 ವರ್ಷ ಇದ್ರೆ ಸಾಕು, ಬ್ಯಾಚುಲರ್ಸ್ಗೆ 3 ವರ್ಷ 2 ಇದ್ರೆ ಸಾಕು, ನಿಮ್ಗೆ ಚಾಯ್ಸ್ ಪೋಸ್ಟಿಂಗ್ ನಿಮಗೆ ಕೊಡ್ತೀವಿ ಅಂತ ನಿಂತದು. ಅದು ನನಗೆ ಅಡ್ವಾಂಟೇಜ್ ಆಯ್ತು, ನನಗೆ ನಾನು ಬ್ಯಾಚುಲರ್ ಇದ್ನಲ್ಲ ಆವಾಗ
0: 3 ವರ್ಷ,
1: ಸರಿ 3 ವರ್ಷ 2 ಸೇರಿ ಮಾಡಿದ್ದೆ ನಾನು ಅದಿಬ್ಬರು ಮತ್ತೆ ಇದು ಮಾಡ್ಕೊಂಡು. ಅವ್ರು ಕೇಳ್ತಾರೆ ನಿಮ್ಗೆ ಎಲ್ಲಿ ಬೇಕು ಏನಿತ್ತ ಅಂತ ಹೇಳಿ, ನಾನು ಮೈಸೂರು ಕೊಡಿಂದ ಕೇಳಿದ್ದೆ ಮತ್ತೆ ಬೆಂಗಳೂರು ಕೊಡಿಂದ ಕೇಳಿದ್ದೆ. ಮೈಸೂರಿನಲ್ಲೂ ಒಂದಿದೆ ನಮ್ದು ಏರ್ಫೋರ್ಸ್ ಸೆಲೆಕ್ಷನ್ ಸೆಂಟರ್ ಅಂತ ಒಂದಿದೆ, ಅದು ಬಹಳ ಲಿಮಿಟೆಡ್, ಯು ಗೋ ಟು ಬ್ಯಾಂಗ್ಳೂರು, ನೀನ್ ಹೆಂಗಿದ್ರು ಹೆಲಿಕಾಪ್ಟರ್ ಯೂನಿಟ್ ಅಲ್ಲಿ ಇದು ಇದೆ, ಇದರಲ್ಲಿ ಯು ಕಂಟಿನ್ಯೂ ವಿತ್ ದಿಸ್ ಅಂತ ಹೇಳಿ ನನಗೆ. ಏರ್ಫೋರ್ಸ್ ಸ್ಟೇಷನ್ ಯಲಂಗ್ದಲ್ಲಿ ನಮ್ದು 112 ಹೆಲಿಕಾಪ್ಟರ್ ಯೂನಿಟ್ ಅಂತ ಇದೆ ಇಲ್ಲಿ. ಇದ್ರ ಮೇನ್ ಪರ್ಪಸ್ ಬಂದು ಟ್ರೈನಿಂಗ್, ಪೈಲಟ್ಸ್ ಹೆಲಿಕಾಪ್ಟರ್ ಸೆಲೆಕ್ಟ್ ಆಗ್ತಾರಲ್ಲ ವಿಶೇಷವಾಗಿ MI-8 ಹೆಲಿಕಾಪ್ಟರ್ಗೆ, ಅಂತವರುಗಳಿಗೆ ತರಬೇತಿ ಕೊಡ್ತಾರೆ ನಮ್ಮ ಬೇರೆ ಪೈಲಟ್ಸ್ ಇಂಜಿನಿಯರ್ಸ್ ಎಲ್ಲಾರು. ಅದು ನಮ್ ಕೆಲಸ ಇಲ್ಲಿ ಮುಖ್ಯವಾಗಿ. ನಾವು ಪ್ರತಿಯೊಂದು ಚೆಕ್ ನಾವು ಮಾಡ್ಬೇಕು. ನೀವು ಕಾಕ್ಪಿಟ್ ಬಹುಶಃ ಒಂದು 500 ಸ್ವಿಚ್ ಕಾಣುತ್ತೆ, ಅದು ಏನು ಎತ್ತ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಬಟ್ ನಮ್ಗಳಿಗೆ ಪ್ರತಿದಿನ ನೋಡಿ ನೋಡಿ ನೋಡಿ ನಮ್ಗೆ ಯಾವ ಸ್ವಿಚ್ ಏನು ಎತ್ತ, ಆನ್ ಗ್ರೌಂಡ್ ಟೆಸ್ಟಿಂಗ್ ಮಾಡಲ್ ಹಾಕೊಂಡು ಪ್ರತಿಯೊಂದನ್ನು ಟೆಸ್ಟ್ ಮಾಡ್ತೀವಿ ನಾವು. ಇದು ಕೆಲಸ ಮಾಡ್ತಾ ಇದ್ವಿ. ನಮ್ ತರನೇ ಬೇರೆಯವರು, ಇನ್ಸ್ಟ್ರೂಮೆಂಟೇಷನ್ ಅವರು, ವೈರ್ಲೆಸ್ ಕಮ್ಯುನಿಕೇಶನ್ ಅವರು, ಇಂಜಿನ್ ಅವರು, ಏರ್ ಫ್ರೇಮ್ ಸ್ಟ್ರಕ್ಚರ್, ಪ್ರತಿಯೊಬ್ಬರು ಅವ್ರವ್ರ ಪಾರ್ಟ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಂದು ಸರ್ಟಿಫಿಕೇಟ್ ಅಲ್ಲಿ ಸೈನ್ ಮಾಡ್ಬೇಕಾಗುತ್ತೆ ನಾವು ಇದು ಸರಿಗಿದೆ ಅಂತ ಅಂದ್ಬಿಟ್ಟು ಅಂತ. ದೆನ್ ಅಗೈನ್ ಅಲ್ಲಿ ಫ್ಲೈಟ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ದೇ ವಿಲ್ ಆಲ್ಸೋ ಕಮಾಂಡ್ ಇನ್ಸ್ಪೆಕ್ಟ್ ಒನ್ಸ್, ಎಲ್ಲ ಸೈನ್ ಮಾಡಿದ್ಮೇಲೆ ದೇ ವಿಲ್ ಟೇಕ್ ಆಫ್, ಅವ್ರು ಅವ್ರ ಕೆಲಸ ಮುಗಿಸ್ಕೊಂಡು ಬರ್ತಾರೆ ವಾಪಸ್.
0: ಹೀಗೆ ಗಡಿಯಿಂದ ನೀವು ಬೆಂಗಳೂರಿಗೆ ಈಗ ಬರೋದಕ್ಕೆ ಸಾಧ್ಯ ಆಯ್ತು. ನೀವು ಈಶಾನ್ಯ ರಾಜ್ಯಗಳಲ್ಲಿ ಅಂದ್ರೆ 2-3 ಕಡೆ ಕೆಲಸ ಮಾಡಿದ್ರಿ, ಮಣಿಪುರ, ತ್ರಿಪುರ ಮತ್ತೆ ಅಸ್ಸಾಂ, ನಾಗಾಲ್ಯಾಂಡ್ ಮಾಡಿದ್ರಿ, ಅರುಣಾಚಲ್ ಪ್ರದೇಶದಲ್ಲೂ ಮಾಡಿದ್ರೆ ಹೇಗೆ? ಆ ಕಡೆಗೆ ಚೀನಾದ ಗಡಿ ಬರುತ್ತೆ,
1: ಚೀನಾ ಗಡಿನಲ್ಲೂ ಅಲ್ಲೂ ಇದೇ ಕೆಲಸ, ಅಲ್ಲಿ ಆರ್ಮಿನವರಿಗೆ ಸಪೋರ್ಟ್, ಎಲ್ಲಾ ಕೆಲಸಗಳು ನಮಗೆ, ಅವ್ರು ತುಂಬಾ ತುದಿನಲ್ಲಿ ನಿಂತ್ಕೊಂಡಿರ್ತಾರೆ ಅವ್ರಿಗೆ, ಅವರಿಗೆ ಒಂದು ಮೋಡ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಿದ್ದೇ ಇದು. ಇವಾಗ ಬಹುಶಃ ರಸ್ತೆಗಳಾಗಿರ್ಬೋದು ಎಲ್ಲ ಆಗಿರ್ಬೋದು, 40 ವರ್ಷದ ಮಾತು ನಾನು ಹೇಳ್ತಾ ಇರೋದು, ಅವ್ರು ಕಂಪ್ಲೀಟ್ ಆಗಿ ಅವ್ರಿಗೆ ಹೆಲ್ಪ್, ಅದು ನಮ್ದೇನಿದ್ರು ಪ್ರತಿಯೊಂದಕ್ಕೂ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ದಟ್ ಈಸ್ ಟು ಬಿ ಮೆಟ್.
0: ನೀವು ಹೇಳಿದ ಹಾಗೆ ತರಕಾರಿ ಇಲ್ಲ ಅಂದ್ರು
1: ಹೌದು
0: ಒದಗಿಸಬೇಕು, ಊಟ, ರೇಷನ್, ಆಮೇಲೆ ಅವರನ್ನು ಕೂಡ ಕರ್ಕೊಂಡು ಬಂದು
1: ರಾಜ್ಯಗಳಲ್ಲಿ ಹೋಗೋದು, ಕರ್ಕೊಂಡು ಬರೋದು, ಎಮರ್ಜೆನ್ಸಿಗಳಿರುತ್ತೆ, ಕೆಲವರು ಹುಷಾರಿರಲ್ಲ,
0: ಅವ್ರಿಗೆ ಹುಷಾರಿರಲ್ಲ. ಹೀಗೆ ಮೈಸೂರು, ಬೆಂಗಳೂರು, ಮಂಡ್ಯ ಅಂತ ಆರಾಮಾಗಿದ್ದು ನೀವು ನಾರ್ತ್ ಈಸ್ಟ್ ನಲ್ಲಿ, ಈಶಾನ್ಯ ರಾಜ್ಯಗಳು ಬಹಳ ಕಠಿಣವಾದ ಜೀವನ.
1: ಖಂಡಿತ. ನಿಮಗೆ ಇವಾಗ ನೋಡಿ, ಈಗಿನ ಕಾಲದಲ್ಲಿ ಇಲ್ಲಿಂದ ನಾವು ಗುವಾಹಟಿಗೆ ಹೋಗ್ಬೇಕು ಅಂತಂದ್ರೆ, ನಮ್ಗೆ ಬೆಂಗಳೂರಲ್ಲಿ ಗುವಾಹಟಿ ಹೊತ್ತಿದ್ರೆ ಗುವಾಹಟಿಯಿಂದ ಇಳಿತೀರಾ ನೀವು? ನಾನು ಹೋಗ್ತಾ ಇದ್ದ ಕಾಲದಲ್ಲಿ ನಾನು ನಂಜನಗೂಡಿಂದ ಹೊರಟ್ರೆ 7 ಗಂಟೆ ಟ್ರೈನ್ ಚೇಂಜ್ ಮಾಡ್ಬೇಕಾಗಿತ್ತು. ನಾವು
0: ಒಂದು 4 ದಿನ
1: ಆಗ್ತಿತ್ತು, 5 ದಿನ ಅಲ್ಲಿ ತಲುಪ್ತಾ ಇದ್ವಿ, ಸೂಟ್ ಕೇಸ್ ಮೇಲೆ ಕೂತ್ಕೊಂಡೆಲ್ಲ 3 ದಿನ ಪ್ರಯಾಣ
0: ಮಾಡಿ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದ್ರಲ್ಲ. ಈಗ ನೀವು ಈ ಗಡಿಗಳಲ್ಲಿ ಇದ್ದಾಗ ಅದು ಪೀಸ್ ಟೈಮ್ ಆಗಿರಬಹುದು ಅಥವಾ ವಾರ್ ಟೈಮ್ ಆಗಿರಬಹುದು, ಈಗ ಯುದ್ಧದ ಕಾಲ ಅಂದ್ರೆ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತೆ, ಮಾಹಿತಿ ತುಂಬಾ ಬರ್ತಿರುತ್ತೆ, ಬೇರೆ ಬೇರೆ ರೀತಿಯ ಸೂಚನೆಗಳು ಅವಾಗವಾಗ ಬರ್ತಿರುತ್ತವೆ. ಏನೇ ಆದ್ರೂ ಗಡಿಯಲ್ಲಿ ಕೆಲಸ ಮಾಡುವಾಗ ಇರುವಂತಹ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ, ಯಾಕೆಂದ್ರೆ ಯಾವ ಹೊತ್ತಿಗೂ ಏನಾದ್ರೂ ಸಂಭವಿಸಬಹುದಾದ ತುಂಬಾ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ ಅವು, ಹಾಗಾಗಿ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರ್ತೀರಾ. ಬೆಂಗಳೂರಿಗೆ ಬಂದ್ರೆ ಇದು

0: ಆಗೋಯ್ತು.
1: ಖಂಡಿತ.
0: ಹೇಗೆ ಬದಲಾವಣೆ ಹೇಗಿತ್ತು?
1: ಬದಲಾವಣೆ ಅಂದ್ರೆ ಮೇಡಮ್, ಅದು ನೀವು ಹೇಳದಕ್ಕೆ ಅಲ್ಲಿ ಕೆಲಸಗಳ ತರಾನೇ ಬೇರೆ ಇತ್ತು. ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ನಾವು ಇದು ಈ ಬೆಂಗಳೂರಲ್ಲಿ ವಿಶೇಷವಾಗಿ ಅವಾಗ 112 ಹೆಲಿಕಾಪ್ಟರ್ ಯೂನಿಟ್ ಯಲಂಕ ಅನ್ನೋದು ಅದು ಈ ವಿವಿಐಪಿಸ್ಗೆ ಸರ್ವಿಸ್ ಕ್ಯಾಟರ್ ಮಾಡೋದಕ್ಕೋಸ್ಕರನೇ ಉಟ್ಕೊಂಡಿದ್ದು, ಪ್ಲಸ್ ಟ್ರೈನಿಂಗ್ ಅಂತ ಹೇಳಿ. ಅಲ್ಲಿಗೆ ಪೋಸ್ಟಿಂಗ್ ಮಾಡಬೇಕಾದ್ರೆ ನಮ್ಮನ್ನು ಸುಮ್ಸುಮ್ನೆ ಎಲ್ಲರನ್ನೂ ಪೋಸ್ಟ್ ಮಾಡೋದಿಲ್ಲ ಅಲ್ಲಿಗೆ. ಅದಕ್ಕೆ ನಮ್ಮ ಪೂರ್ವಾಪರ ಎಲ್ಲ ಆಲೋಚನೆ ಮಾಡಿ ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಹೋಮ್ ಇಂಟೆಲಿಜೆನ್ಸ್ ಇಂದ ವೆರಿಫಿಕೇಶನ್ ಆಗುತ್ತೆ. ಅದಕ್ಕೆ ಅದು ಕ್ಲಿಯರೆನ್ಸ್ ಆದ್ಮೇಲೆ ನಮ್ಮನ್ನ ಅಲ್ಲಿಗೆ ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟಿಂಗ್ ಮಾಡಿದ್ಮೇಲೆ ನೀವು ಹೇಳದಂಗೆ ಇಲ್ಲಿಗೆ ಬಂದ್ಮೇಲೆ ಕೆಲಸ ಅದೇ ಆದ್ರೂ ಸಹಿತ ಅದ್ರ ಪರ್ಪಸ್ ಅಲ್ಲಿ ಬೇರೆ ಇತ್ತು, ಅಲ್ಲಿದ್ದು ಇಲ್ಲಿ ಪರ್ಪಸ್ಸೇ ಬೇರೆ. ಇಲ್ಲೂ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ನಾಳೆ ಇವ್ರು ಯಾರೋ ಬರ್ತಾರೆ, ಅವ್ರು ಯಾರೋ ಬರ್ತಾರೆ, ಅವ್ರನ್ನ ಹೆಂಗ್ ಹೋಗೋದು, ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಡ್ರಾಪ್ ಮಾಡ್ಬೇಕು, ಇದೆಲ್ಲ ಪ್ರೋಗ್ರಾಮ್ಸ್ ಬರ್ತಾನೆ ಇರುತ್ತೆ. ಇದೇ ರೀತಿ ಬರ್ತಾ ಇರುತ್ತೆ. ಪ್ಲಸ್ ಅದೇ ಟೈಮಲ್ಲಿ ಇನ್ನೊಂದು ವಿಷಯ ನಮ್ಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, 85ರಲ್ಲಿ ನಾನು ಬೆಂಗಳೂರು ಬಂದಿದ್ದು, 86ರಲ್ಲಿ ಅವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸಾರ್ಕ್ ಸಮ್ಮಿಟ್ ಅಂತ ಮಾಡಿದ್ರು. ಬಹುಶಃ ಸೆಕೆಂಡ್ ಸಾರ್ಕ್ ಸಮ್ಮಿಟ್ ಇಂಡಿಯಾದಲ್ಲಾಯ್ತು. ಅದನ್ನ ಬೆಂಗಳೂರಿನಲ್ಲಿ ಮಾಡ್ಬೇಕು ಅಂತ ಹೇಳಿ ಅವರು ತೀರ್ಮಾನ ತಗೊಂಡಾಗ ಅದು ನಮಗೆ ಒಂಥರ ಚಾಲೆಂಜ್. ಏನಕ್ಕೆ ಅಂತಂದ್ರೆ, ಈಗ 40 ವರ್ಷದಲ್ಲಿ ಮೇಡಮ್ ಈ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಹೆಲಿಕಾಪ್ಟರ್ಸ್ ಸಲೂನ್ ವರ್ಷನ್ ಅಂತ ಒಂದು ಬಹಳ ಕಡಿಮೆ ಇತ್ತು. ಇವರು ದಿಢೀರಂತ ಪ್ರೋಗ್ರಾಮ್ ಮಾಡ್ಕೊಂಡಾಗ ಏನಾಯ್ತು ನಮ್ಗೆ, ಎಲ್ರಿಗೂ ಅಲ್ಲಿ 7 ಕಂಟ್ರೀಸ್ ನ ಬರ್ತಾರೆ ಸಾರ್ಕ್ ಕಂಟ್ರೀಸ್ ಅಲ್ಲಿ. ಅವ್ರು ಬೆಂಗಳೂರು ಬರ್ತಾರೆ, ಅವ್ರದ್ದು ಬೆಂಗಳೂರು ಬಂದು ಅವ್ರ ಮೀಟಿಂಗ್ ಎಲ್ಲ ಆದ್ಮೇಲೆ ಅವರೆಲ್ಲ ಟೂರಿಸ್ಟ್ ಸ್ಪಾಟ್ಗಳಿಗೆಲ್ಲ ಹೋಗಿ ಕರ್ಕೊಂಡ್ಬಿಡ್ತಾರೆ. ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಬೇಕಾದ್ರೆ ನಾರ್ಮಲ್ ಮಿಲಿಟರಿ ಹೆಲಿಕಾಪ್ಟರ್ ಅವ್ರನ್ನ ಸೀಟ್ ಮೇಲೆ ಕೂಸ್ಬಿಟ್ಟು ಕರ್ಕೊಂಡು ಹೋಗಿರಲ್ಲ,
0: ಲಕ್ಸುರಿ
1: ಅದು ಲಕ್ಸುರಿ ಮಾಡ್ಬೇಕಲ್ಲ ಅಂತ ಹೇಳಿ ನಮಗೆ ಅದೊಂದು 1 ಮಂತ್ ಮುಂಚೆನೆ ನಮಗೆ ಇನ್ಫಾರ್ಮೇಶನ್ಸ್ ಬರುತ್ತೆ. ನಮ್ಮ ಹತ್ರ ಇರೋ ಏನ್ ಹೆಲಿಕಾಪ್ಟರ್ಸ್ ಇದೆ ಅದ್ರಲ್ಲಿ ಹೊಸ ಹೊಸದ್ದು ಲೇಟೆಸ್ಟ್ ಮಾಡೆಲ್ಸ್ ತಂದು ಅದನ್ನ ಇದನ್ನ ನೀವು ಯಾವ ಟು ಕನ್ವರ್ಟ್ ಇಟ್ ಆಸ್ ಸಲೂನ್ ವರ್ಷನ್ ಅಂತ ಹೇಳಿ ಒಂದ್ ದೊಡ್ಡ ಹರ್ಕ್ಯುಲಿಯನ್ ಟಾಸ್ಕ್ ಕೊಟ್ಟರು ನಮಗೆ. ನಮಗೆ ಒಂದು 1.5 ತಿಂಗಳು ಇತ್ತು ಮೇಡಮ್. ಅದು ನಮ್ಗೆ ಎಚ್ ಎಎಲ್ ನವರದ್ದು ಕೂಡ ಸಪೋರ್ಟ್ ಇತ್ತು ಅವಾಗ. ಎಚ್ ಎಎಲ್ ನಲ್ಲೂ ಕೂಡ
0: ಬಹಳ ವಿಮಾನಗಳನ್ನು ಸಿದ್ಧ
1: ಮಾಡ್ತಾರೆ. ಸರಿ, ಅವ್ರ ಸಪೋರ್ಟ್ ತಗೊಂಡ್ ನಾವು ಆ ಹೆಲಿಕಾಪ್ಟರ್ ನ ಸಲೂನ್ ವರ್ಷನ್ ಅದನ್ನ ರೆಡಿ ಮಾಡ್ಬೇಕು, ಇದಕ್ಕೆ ಇರೋದೇ ಇಷ್ಟು ಟೈಮ್ ಬಂದ್ಬಿಟ್ಟು ಅಂತ ನಾವು ಒಂದ್ 20-22 ಜನ ಹುಡುಗರಿದ್ವಿ. ನಾವು ಇವತ್ತಿಗೂ ವಿ ಆರ್ ಇನ್ ಟಚ್. ಈ 40 ವರ್ಷ ಆದ್ಮೇಲೆ ಅದನ್ನೆಲ್ಲ ಮಾಡ್ಕೊಂಡು ನಾವು ಹೆಂಗಾರು ಮಾಡಿ ರೆಡಿ ಮಾಡೋಣ ಅಂತ ಹೇಳಿ ವಿ ಹ್ಯಾವ್ ಮೇಡ್ 6-7 ಹೆಲಿಕಾಪ್ಟರ್ಸ್ ನಾವು ಸಲೂನ್ ಮಷನ್ ಕನ್ವರ್ಟ್ ಮಾಡಿದ್ವಿ. ಮತ್ತೆ ಟೆಸ್ಟ್ ಮಾಡ್ತಾರೆ ನಾವು ಮಾಡಿದೀವಿ ಅಂತ ಹೇಳಿ ಇವ್ರು ತಗೊಂಡು ಹೋಗ್ಬಿಡೋದು ಹಂಗೆಲ್ಲ ಏನಿಲ್ಲ, ಚೆನ್ನಾಗಿ ನಡೀತು. ನಾವು ಅವ್ರನ್ನೆಲ್ಲ ಬೇಲೂರು ಹಳೆ ಬೀಡು ಬಹುಶಃ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ವಿ. ಈಗ ಯಾರು ಕರ್ಕೊಂಡು
0: ಹೋಗಿದ್ದು
1: ಮಾಲ್ಡೀವ್ಸ್ನವ್ರು ಬರ್ತಾರೆ, ಮತ್ತೆ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು,
0: ಶ್ರೀಲಂಕಾದವರು,
1: ಇವರೆಲ್ಲ ಬರ್ತಾರೆ. ಎಲ್ಲಾರು ಕರ್ಕೊಂಡು ಕರ್ನಾಟಕದಲ್ಲಿ ಸುಮಾರು ಕಡೆ ಎಲ್ಲ ಸೂಸ್ಕೊಂಡು ಅದನ್ನ ಸಕ್ಸಸ್ಫುಲ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ನನ್ನ ಅನ್ಬೋದಲ್ಲಿ ನಾವು ಈ ವಿವಿಐಪಿಗಳು ಸುತ್ತಾನೆ ನಾವು ಜಾಸ್ತಿ ಸುತ್ತಾ ಇದ್ದೀವಿ ನೋಡಿ. ಅವಾಗ ಯಾರ್ಯಾರು ಪ್ರೈಮ್ ಮಿನಿಸ್ಟರ್ಗಳು ಇದ್ರಲ್ಲ ಅವಾಗ ಇವರುಗಳು ಯಾವಾಗ ಸೌತ್ಗೆ ಬರ್ತಾರೋ ನಮ್ಗೆ ಅಲ್ಲಿಂದ ಪಿ ಎಂ ಒ ಸೆಕ್ರೆಟರಿ ಇನ್ಫಾರ್ಮೇಶನ್ ಬರ್ತಾ ಬರ್ತಾ ಹೋಗುತ್ತೆ ಎಲ್ಲಿ ಹೋಗ್ಬೇಕು ಏನೇ ಅಂತ ಅಂದ್ಬಿಟ್ಟು ಅಂತ. ಅದಕ್ಕೆ ಅವ್ರಗಳಿಗೆ ಸಲೂನ್ ಮಷನ್
0: ಅಂದ್ರೆ 2000 ತನಕ ನೀವಿದ್ರಿ ಅಲ್ಲಿ ತನಕ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ರು
1: ಮತ್ತೆ
0: ಬಹುಶಃ
1: ಪ್ರೆಸಿಡೆಂಟ್ಸ್ ವೈಸ್ ಪ್ರೆಸಿಡೆಂಟ್ಸ್
0: ಬರ್ತಿದ್ರು
1: ಪ್ರೆಸಿಡೆಂಟ್ಸ್ ವೈಸ್ ಪ್ರೆಸಿಡೆಂಟ್ಸ್
0: ಅಷ್ಟೊತ್ತಿಗೆ ಇಲ್ಲಿ ಏರ್ ಶೋ ಶುರುವಾಗಿತ್ತು.
1: ಹೌದು, ಆ ಸಂದರ್ಭ ಶುರುವಾಯಿತು. ಅದರ ಮಧ್ಯೆನೆ ನಮ್ಗೆ ಈ ಐಪಿಕೆಎಫ್ ವಾರ್ ಬಹುಶಃ ರಾಜೀವ್ ಗಾಂಧಿ ಶ್ರೀಲಂಕಾ ಇದ್ದೇವೆ 87 ಅಂತ ಆವಾಗ ಸ್ಟಾರ್ಟ್ ಆಯ್ತು. ಅವಾಗ ಆವಾಗ ನಿಯರೆಸ್ಟ್ ಇದ್ದು ನಾವು ಈಗ ಶ್ರೀಲಂಕಾಗೆ ನಿಯರೆಸ್ಟ್ ಅಂದ್ರೆ ಸಹಾಯ ಮಾಡ್ತಾವ. ಅವಾಗ ಏನಾಯ್ತು ಅಲ್ಲಿ ನಿಯರೆಸ್ಟ್ ಹೆಲಿಕಾಪ್ಟರ್ ಯೂನಿಟ್ ಇದ್ದಿದ್ದೆ ಬೆಂಗಳೂರು. ಬೆಂಗಳೂರು ಇದ್ದು ನಾವು ಇಲ್ಲಿಂದ ಹೋಗೋದು ಅಲ್ಲೇ ಇದ್ವಿ ಸುಮಾರು. ಜಾಫ್ನಾದಲ್ಲಿ ನಿಮ್ಗೆ ಏರ್ಪೋರ್ಟ್ ಅಲ್ಲೇ ಇರಬೇಕು, ಇಲ್ಲಿ ಹೆಲಿಕಾಪ್ಟರ್ ನಿಂತ್ಕೊಂಡಿರುತ್ತೆ, ಪಕ್ಕದಲ್ಲೊಂದು ಟೆಂಟ್ ಹಾಕೊಂಡು ನಾವು ಮಲಗಿರ್ತೀವಿ.
0: ಆ ಸಂದರ್ಭದಲ್ಲಿ ಯಾವ್ದು ಫ್ಲೈಯಿಂಗ್ ಆಗ್ತಿರ್ಲಿಲ್ವ ಬೇರೆ ಯಾವ್ದು ಜಾಫ್ನಾದಿಂದ?
1: ಇಲ್ಲಿ ಬೇರೆ ಯಾವ್ದು ಕಮರ್ಷಿಯಲ್ ಯಾವ್ದು ಫ್ಲೈಯಿಂಗ್ ಆಗ್ತಿರ್ಲಿಲ್ಲ, ನಮ್ದೇ ಬರ್ತಾ ಇತ್ತು ಅಷ್ಟೇನೆ. ಯುದ್ಧ ಸಂದರ್ಭ ಆಗಿತ್ತು, ನಮ್ದೇ ಡೆಲ್ಲಿಯಿಂದ ವಿಮಾನಗಳು ಬರುತ್ತೆ, ದೊಡ್ಡ ದೊಡ್ಡ ವಿಮಾನಗಳು ಟ್ಯಾಂಕರ್ಸ್ ನೆಲ್ಲ ಇಳಿಸ್ಕೊಂಡ್ ಬರ್ತಿತ್ತಲ್ಲ, ಟ್ರೂಪ್ ಇಳಿಸ್ಕೊಂಡು ಬರ್ತಾ ಇತ್ತು. ಆ ಟ್ರೂಪ್ ಒಂದು 500 ಜನ ಬಂದ್ರು ಜಾಫ್ನಾದಲ್ಲಿ ಇಳಿದ್ರು ಅಂದ್ರೆ ಆ ಟ್ರೂಪ್ಗಳನ್ನ ಮತ್ತೆ ಎಲ್ಲ ಡಿಪ್ಲಾಯ್ ಮಾಡ್ಬೇಕು ಅಂತ ಅವ್ರ ತೀರ್ಮಾನ ಇರುತ್ತೆ. ಅದು ನಮ್ಮ ಪೈಲಟ್ಸ್ ತಿಳಿಸ್ತಾರೆ ಅವರು. ನಮ್ಮ ಹೆಲಿಕಾಪ್ಟರ್ ನಾವು ಕರ್ಕೊಂಡೋಗಿ ಅಲ್ಲಲ್ಲಿ ಡ್ರಾಪ್ ಮಾಡಿ ಮಾಡಿ ಬರ್ತಾ ಇದ್ವಿ. ಅಲ್ಲಿ ಅವರು ಎಲ್ಟಿಟಿಗೂ ಐಪಿಕೆಎಫ್ಗೂ ಜಗಳ ವಾರ್ ಶುರುವಾದಾಗ ನಮ್ಮಲ್ಲಿ ಬಹಳಷ್ಟು ಜನ ಇದು
0: ಆಗಿದೆ,
1: ಕ್ಯಾಶುಯಾಲಿಟಿನೂ ಜಾಸ್ತಿ ಆಯ್ತು, ವೂಂಡಿಂಗ್ಸ್ ಕೂಡ ಬಹಳ ಜಾಸ್ತಿ ಆಗಿದ್ರಿಂದ ಆವಾಗ 24/7 ಅವ್ರದ್ದು ಸರ್ವಿಸ್ ಬೇಕೇ ಬೇಕಿದ್ ನಮ್ದು. ಎನಿ ಪಾಯಿಂಟ್ ಆಫ್ ಟೈಮ್ ಇನ್ಫಾರ್ಮೇಶನ್ ಬಂತು ಅಂದ್ರೆ ಹೋಗೋದು ಪಿಕಪ್ ಮಾಡೋದು ಆದ್ರೆ ಆ ಪಿಕಪ್ ಮಾಡಿದ ತಕ್ಷಣ ಇಲ್ಲಿ ಬೇರೆ ಒಂದು ವಿಮಾನ ರೆಡಿಗಿರುತ್ತೆ ಜಾಫ್ನಾ ಏರ್ಪೋರ್ಟ್ ಅಲ್ಲಿ. ಅದು ಅಲ್ಲಿ ಅವ್ರನ್ನ ಹಾಕೊಂಡು ಫ್ಲೈ ಮಾಡ್ಕೊಂಡು ಚೆನ್ನೈ ಮಿಲಿಟರಿ ಹಾಸ್ಪಿಟಲ್ಗೆ ಹೋಗಿ ಅಥವಾ ಬೆಂಗಳೂರು ಹಾಸ್ಪಿಟಲ್ಗೆ ಹೋಗಿ ವ್ಯವಸ್ಥೆ ಮಾಡ್ತಿರುತ್ತೆ. ಸೊ ದಿಸ್ ವಾಸ್ ಅವರ್ ರೊಟೀನ್ ಆಫ್ ವರ್ಕ್ ಅಲ್ಲಿ ಇದ್ದಷ್ಟು ದಿನ.
0: ಎಷ್ಟು ಸಮಯ ಇದ್ರಿ?
1: ನಾನು ಒಂದ್ಸಲ ಹೋದಾಗ 1.5 ತಿಂಗಳು ಇರ್ತಾ ಇದ್ವಿ. ಎಲ್ಲರನ್ನೂ ಒಂದೇ ಸಲ ಅಲ್ಲಿ ಇಳಿಸೋದಿಲ್ಲ ಅವರುಗಳು.

0: 90
1: ಮೂರು ವರ್ಷ ಆದಾಗ ಒಂದ್ ನಾಲ್ಕೈದು ಸಲ ಹೋಗಿರ್ಬೋದು ನಾನು ಹೋಗಿ
0: ದೇಶಕ್ಕಾಗಿ ದೊಡ್ಡ ಕೆಲಸ.
1: ಆ ಗಲಾಟಿ ಶುರುವಾಗಿದ್ದಾಗ ನಾವ್ ಅಲ್ಲೇ ಇದ್ವಿ, ಟೆಂಟಲ್ಲಿ ಮುಲ್ಕೊಂಡಿದ್ವಿ ಜಾಫ್ನಾದ ಒಂದು ಒಂದು ಜಾಗದಲ್ಲಿ. ಆ LTTE ನ ಒಂದು 8 ಜನನ ಇವರು ನಮ್ಮ ಆರ್ಮಿಗೆ ಹಿಡಿದು ಒಂದ್ ಕಡೆ ಕೂಡಾಕ್ ಇಟ್ಕೊಂಡಿದ್ದಾರೆ. ಬಟ್ ಅವ್ರು ಬೆಳಗಾವದಲ್ಪ ಎಲ್ಲರೂ ಒಂದು ಸೈನೋಡ್ ಏನೋ ಒಂದು ಸೇವಿಸಿ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಸೈನೋಡ್ ಕಟ್ಕೋತಾ ಇದ್ರು.
0: ಅಂದ್ರೆ ಇನ್ನೊಂದ್ ಸಂದರ್ಶನದಲ್ಲಿ ಒಬ್ರು ಹೇಳಿದ್ರು ಎಲ್ಲರನ್ನೂ ಅನುಮಾನ ಮಾಡೋ ಹಾಗೆ ಆಗ್ಬಿಟ್ಟಿತ್ತು ಅವಾಗ, ಯಾರು ಯಾವ ಇದ್ರಲ್ಲಿ ಬರ್ತಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಾವೆಲ್ಲ ಬಂದೂಕನ್ನ ಹತ್ರ ಇಟ್ಕೊಂಡೇ ಮಲಗ್ತಾ ಇದ್ವಿ ಅಂತ ಹೇಳಿದ್ರು.
1: ಅದು ನಮ್ ಸೇಫ್ಟಿ ಇರತೈತೆ, ವಿ ಆರ್ ನಾಟ್ ಯೂಸಿಂಗ್ ಇಟ್ ಬಟ್ ಫಾರ್ ಸೆಲ್ಫ್ ಪ್ರೊಟೆಕ್ಷನ್ ಆಸ್ ವೆಲ್ ಆಸ್ ಫಾರ್ ಫೈರಿಂಗ್. ಬಹಳ ಒಳ್ಳೆ ಅನುಭವ ನಮಗಳಿಗೆ. ಪರವಾಗಿಲ್ಲ, ನಾವು ಇಷ್ಟೆಲ್ಲ ಯುದ್ಧ ನೋಡಿಲ್ಲ ಅಂತಂದ್ರು
0: ನಮ್ ನೆಲದಲ್ಲಿ ಆಗದೆ ಹೋದ್ರು ಬೇರೆ ನೆಲದಲ್ಲಿ ನೋಡೋ ಹಾಗಾಯ್ತು.
1: ಅದ್ರ ಮಧ್ಯೆ ಮಧ್ಯೆ ನಾವು ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂತು ಅಂದ್ರೆ, ವಾಟ್ ಕ್ಯಾನ್ ಬಿ ಡನ್ ಆ ಏರ್ಪೋರ್ಟ್ ಅಲ್ಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಮಾಡಬಹುದು. ಅದು ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ನಾವು ಇನ್ನೊಂದು ಸ್ಪೇರ್ ಹೆಲಿಕಾಪ್ಟರ್ ತಗೊಂಡೋಗಿ ಅಲ್ಲಿ ಬಿಟ್ಟು ಅದನ್ನ ಮತ್ತೊಂದು ವಿಮಾನದಲ್ಲಿ ಹಾಕೊಂಡೋಗಿ ಮತ್ತೆ ನಮ್ ಚೆನ್ನೈಗೋ ಬೆಂಗಳೂರಿಗೋ ಕರ್ಕೊಂಡ್ಬಂದು ಅಲ್ಲಿ ಅದನ್ನ ರಿಪೇರಿ ಮಾಡೋದು. ಮೇಜರ್ ರಿಪೇರ್ಸ್ ಬಂದ್ರೆ ಆಗಲ್ವಲ್ಲ, ಅಲ್ಲಿ ಕೆಲವೊಂದೆಲ್ಲ ಮಾಡಕ್ ಆಗಲ್ಲ.
0: ಹೆಲಿಕಾಪ್ಟರ್ನೇ ಹೊತ್ಕೊಂಡ್ ಬರ್ತಾ
1: ಇದ್ದೀವಿ. ಹೌದು, ಹೆಲಿಕಾಪ್ಟರ್ ಹೊತ್ಕೊಂಡ್ ಬರ್ತಾ ಇದ್ದೀವಿ. ರೇಡ್ ಬಿಟ್ಬಿಟ್ಟು ದೊಡ್ಡ ದೊಡ್ಡ IL-76 ಬಾಡಿನ ಹಾಕಿ ಮತ್ತ ಇಲ್ಲಿ ಬಂದು ಅದನ್ನ ಚೆಕ್ ಮಾಡಿ ಮತ್ತೆ ರನ್ ಮಾಡ್ತಾ ಇದ್ವಿ. ಅದು ಆ ಕೆಲಸ ಕೂಡ ಬಹಳ
0: 3 ವರ್ಷ ಬಹಳ ದೊಡ್ಡ ಸವಾಲು ಭಾರತಕ್ಕೆ ಆಗಿತ್ತು. ಆ ಹೊತ್ತಿನಲ್ಲಿ ನಿಮ್ಗೆ ಸೇವೆ ಸಲ್ಲಿಸುವ ಅವಕಾಶ.
1: ಆಮೇಲೆ 85 ಬೆಂಗಳೂರಿಗೆ ಬಂದೆ. ಮತ್ತೆ ಒಂದ 4 ವರ್ಷ ನಂದು ಇದೆಲ್ಲ ಇತ್ತಲ್ಲ ವೆರಿಫಿಕೇಶನ್ಸ್ ಎಲ್ಲ, ಹಾಗೆ ಕ್ಲಿಯರೆನ್ಸ್ ಇತ್ತಲ್ಲ ಹೋಮ್ ಡಿಪಾರ್ಟ್ಮೆಂಟ್ದು, ಹಾಗೆ 4 ವರ್ಷ ಹಿಡಿಸ್ಕೊಂಡ್ರು. 89 ಅಲ್ಲಿ ನನಗೆ ಮದುವೆ ಆಯ್ತು. ಆಮೇಲೆ ಸರಿ, ನಮ್ಮ ಕಮಾಂಡೆಂಟ್ ಇದ್ದವರು ಅವ್ರಿಗೆ ಕೆಲವೊಂದು ಅನುಕೂಲ, ಅವ್ರಿಗೆ ಅಡ್ವಾಂಟೇಜಸ್ ಇರುತ್ತೆ, ಅವ್ರಿಗೊಂದು ಪವರ್ಸ್ ಇರುತ್ತೆ. ಏ ಇನ್ನೊಂದ್ ಟರ್ಮ್ ಯಾಕೆ ಕೊಡಬಾರ್ದು ಇವನ್ಗೆ, ಅಬಿ ಶಾದಿ ಕಿಯಾ ಹೈ, ಲೆಟ್ ಹಿಮ್ ಬಿ ಹಿಯರ್ ಫಾರ್ ಒನ್ ಮೋರ್ ಟರ್ಮ್
0: ಬೆಂಗಳೂರಲ್ಲಿ
1: ಏನ್ಬಿಟ್ಟು ಅಂತ ಅವರು ಮತ್ತೊಂದ್ಸಲ ಕ್ಲಿಯರೆನ್ಸ್ ಮಾಡಿಸಿದ್ರು. ನಂದು ಒಂದು ಅಡ್ವಾಂಟೇಜ್ ಆಗಿ ನನಗೆ 94 ತನಕ ಇದ್ದೆ ನಾನು. 89 ಬಂದಲ್ಲ, 93 ಇತ್ತು. ಮತ್ತೆ 1 ಇಯರ್ ನಾನು 93 ಟ್ರಾನ್ಸ್ಫರ್ ಆಗುತ್ತಪ್ಪ ಇಲ್ಲಿ ಮುಗೀತು ಅಂತಂದಾಗ ನಾನು, ಆವಾಗ ನಂದು ಶಿ ವಾಸ್ ಕ್ಯಾರಿಂಗ್ ಮೈ ಸನ್, ಎರಡನೇ ಮಗು, ತಿರ್ಗಾ ಅವ್ರೇನೆ ಇದೊಂದು ವರ್ಷ ಬೇರೆ ಇರ್ಲಿ ಬಿಡು ಅಂದ್ಬಿಟ್ಟು ಅಂತ ಬಹಳಷ್ಟು ಸಹಾಯಗಳು ಮಾಡ್ತಾರೆ.
0: ಮಾನವೀಯವಾಗಿ
1: ಅದನ್ನೆಲ್ಲ ಅವ್ರು ನೋಡ್ತಾರೆ, ಇವನಿಗೆ ಸಹಾಯ ಮಾಡ್ಬೇಕು, ಇವನ್ ಒಳ್ಳೆ ಕೆಲಸಗಾರ, ಇವನ್ ಯಾಕೆ ಕೊಡಬಾರ್ದು, ಇಷ್ಟೆಲ್ಲ ಮಾಡ್ತಾನಲ್ಲ, ಕರೆದಾಗ್ಲೆಲ್ಲ ಡ್ಯೂಟಿಗೆ ಬರ್ತಾನೆ ಎನಿ ಟೈಮ್ ಆಫ್ ಪಾಯಿಂಟ್ ವಿತೌಟ್ ಗ್ರಡ್ಜ್ ವಿತೌಟ್ ಏನು, ನಮಗೆ ಮನ್ಸ್ಗೆ ಬರ್ತಾನು ಇರ್ಲಿಲ್ಲ. ಅದು ಕೆಲಸ ಮಾಡ್ಬೇಕು ಮಾಡ್ಬೇಕು ಅಷ್ಟೇನೆ. ಹಾಗಾಗಿ ಅವ್ರಿಗೆ ನೋಟಿಸ್ ಅಲ್ಲಿ ಇರುತ್ತದು. ಅವ್ರು ಮತ್ತೆ ಸಹಾಯ ಮಾಡಿದ್ರು ನನಗೆ 94
0: ಎರಡು ಮಕ್ಕಳು. ಹಾಗಾಗಿ ನಿಮ್ ಬೆಂಗಳೂರಲ್ಲಿ
1: ಮದುವೆ ಆಗಿ
0: ಒಂದ್ ರೀತಿ ಬೆಂಗಳೂರಿಂದ ಇದ್ದಿದ್ ನಿಮ್ ಅನುಕೂಲ ಆಯ್ತು.
1: ಖಂಡಿತ ಅನುಕೂಲ ಆಯ್ತು, ನನ್ನ ಫ್ಯಾಮಿಲಿ ಲೈಫ್ ಅನುಕೂಲ ಆಯ್ತು. ಆಮೇಲೆ 94 ನಾನು ಟ್ರಾನ್ಸ್ಫರ್ ಆಗಿ ನನಗೆ ಅವ್ರು ಮತ್ತೆ ಕೇಳಿದ್ರು ನನಗೆ, ನಿನಗೆ ಎಲ್ಲಿಗೆ ಬೇಕು ಹೇಳು ಅಂದ್ಬಿಟ್ಟು ಅಂತ. ಆಗಿನ ಕಾಲಕ್ಕೆ ಚಂಡೀಗಢ ಅನ್ನೋದು ಅದೊಂದು ಪ್ರೈಸ್ ಪೋಸ್ಟಿಂಗ್,
0: ಹೌದು
1: ದೊಡ್ಡ ಬೇಸ್. ಅದರ್ವೈಸ್ ಸಿಟಿ ವೈಸ್ ಕೂಡ ಅದೊಂದು ಪೋಸ್ಟಿಂಗ್ ಸಿಗ್ಬೇಕು ಅಂದ್ರೆ ಮದುಷ್ಟ ಮಾಡಿದಾರ
0: ಮಿಗ್ಗಳನ್ನ ಇಡೋದು ಅಂದ್ರೆ ಪ್ರೆಸ್ಟೀಜಿಯಸ್.
1: ಖಂಡಿತ ಖಂಡಿತ. ಅದರ ಪಕ್ಕದಲ್ಲೇನೆ ನಮ್ದು ಈ ಹೆಲಿಕಾಪ್ಟರ್ಸ್ಗೆ ಒಂದು ಬೇಸ್ ರಿಪೇರಿ ಡಿಪೋ ಅಂತ ಒಂದಿದೆ, BRD No. 3 BRD ಅಂತ. ಅಲ್ಲಿ ಪ್ರತಿಯೊಂದು ಹೆಲಿಕಾಪ್ಟರ್ಸ್ ಆಲ್ ಓವರ್ ಇಂಡಿಯಾ ಯಾವ್ದಿದೆ ಎಲ್ಲದು ಕೂಡ ರಿಪೇರಿಂಗ್ ಆಗುತ್ತೆ. ಅಲ್ಲಿ ಮೇಜರ್ ಸರ್ವಿಸಿಂಗ್ ಅಂತ ಮಾಡ್ತೀವಿ ಮೇಡಮ್ ನಾವು ಅದನ್ನ. ಪ್ರತಿಯೊಂದನ್ನು ಅಲ್ಲಿ ನಾವು ಹೋಗಿ ಅದನ್ನ ಕಂಪ್ಲೀಟ್ ಬಿಚ್ಚಿ ಅದನ್ನ ಪಾರ್ಟ್ ಬೈ ಪಾರ್ಟ್ ಸರ್ವಿಸಿಂಗ್ ಮಾಡಿ ಅದನ್ನ. ಬಟ್ ಪ್ರತಿಯೊಂದು ಕೂಡ ರಷ್ಯನ್ ಟೆಕ್ನಾಲಜಿ, ಇಟ್ಸ್ ನಾಟ್ ದಟ್, ಇದು ಬಹಳ ಸಿಂಪಲ್ ಡಿಸೈನ್, ಕಾಂಪ್ಲಿಕೇಟೆಡ್ ಆದ್ರೂ ಒಂದ್ಸಲ ಕಲ್ತ್ಕೊಂಡ್ರೆ ಇಟ್ ಇಸ್ ಸೋ ಈಸಿ. ಅದನ್ನ ನಾವು ಪ್ರತಿಯೊಂದನ್ನು ಮಾಡಬಹುದು ನಾವು. ಬಟ್ ನಾವುಗಳು ಕೂಡ ಅಲ್ಲಿ ಒಂದೇ ಕೆಲಸ ಅಂತ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಸಪೋಸ್ ಕಾಕ್ಪಿಟ್ ವೈರಿಂಗ್ ನಾನು ಮಾಡ್ಬೇಕು ಅಂತಂದ್ರೆ ಕಾಕ್ಪಿಟ್ ವೈರಿಂಗ್ ಸೂರ್ಯ ವಿಲ್ ಡು,
0: ಒಂದು
1: ಎಕ್ಸ್ಪರ್ಟೈಸ್. ಹಾಗಾಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಕೆಲಸ ಫಾಸ್ಟ್ ಆಗ್ತಾ ಹೋಗುತ್ತೆ. ಎಲ್ಲಾದ್ರಲ್ಲೂ ಊರವೇ ಹೋಗ್ಬೇಕು ಅಂದ್ರೆ ಕಷ್ಟ ಆಗ್ತಾ. ಆ ತರ ಪ್ರತಿಯೊಂದು ವಿಂಗ್ಸ್ ಅಲ್ಲಿ ವಿಂಗ್ ವೈರಿಂಗ್ ಆಗ್ಲಿ, ಇಂಜಿನ್ ವೈರಿಂಗ್ ಆಗ್ಲಿ, ಮತ್ತೆ ಗೇರ್ ಬಾಕ್ಸ್ ಪ್ರತಿಯೊಂದನ್ನು ಬೇರೆ ಬೇರೆ ಬೇರೆ ಅದರ ಮಾಡ್ತಾ ಇದ್ವಿ ನಾವು. ಅಲ್ಲಿ ಸುಮಾರು ಲ್ಯಾಬೊರೇಟರಿಸ್ ಎಲ್ಲ ಇದೆ, ಪ್ರತಿಯೊಂದು ಐಟಮ್ ಅನ್ನು ಬಿಚ್ಚಿ ಲ್ಯಾಬೊರೇಟರಿ ತಗೊಂಡ್ಬಂದು ಟೆಸ್ಟ್ ಮಾಡಿ ಇಟ್ ಶುಡ್ ಬಿಹೇವ್ ಇನ್ ಸ್ಪೆಸಿಫಿಕ್ ವೇ ಅಂತ ಇರ್ತದ್ದು. ಗ್ರೌಂಡ್ ಅಲ್ಲಿ ಈ ತರ ಬಿಹೇವ್ ಮಾಡ್ಬೇಕದು, ಏರ್ ಅಲ್ಲಿ 10,000 ಗೋದಾಗ ಈ ತರ ಬಿಹೇವ್ ಮಾಡ್ಬೇಕು, 20,000 ಗೋದಾಗ ಮಾನಿಟರಿಂಗ್ ಸಿಸ್ಟಮ್ ಇದೆ. ಅದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಅದನ್ನ ಮತ್ತೆ ಫಿಟ್ ಮಾಡಿ ಮತ್ತೆ ಹೊಸ ಜೀವನ ಕೊಡ್ತೀವಿ ನಾವು. ಜೀವನ ಕೊಟ್ಟು ಅದೊಂದು 3-4 ವರ್ಷ ಅದೇ ಸರ್ವಿಸ್ ಮಾಡಿದೆ ನಾನು.
0: ಸೂರ್ಯನಾರಾಯಣ PR ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ.

0: जय हिंद सर।
1: जय हिंद मैडम।
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇಲ್ಲೆಲ್ಲೂ ಕೂಡ ನಿಮ್ದು ಹಣ ಅಂತಷ್ಟು ಏನು ಲೆಕ್ಕ ಬರಲ್ಲ. ಅಲ್ಲಿ ಬರೋದೇನು ಅಂದ್ರೆ ನಿಮ್ಮ ಒಳ್ಳೆತನ. ಯಾರಲ್ಲಿ ತುಂಬಾ ಒಳ್ಳೆತನ ಇರುತ್ತೆ, ಯಾರಲ್ಲಿ ಒಳ್ಳೆ ಭಾವನೆಗಳಿರುತ್ತೆ, ಯಾರು ಸಂತೋಷ ಬದುಕ್ತಾ ಇರ್ತಾರೆ, ಯಾರು 4-6 ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚಿಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬಾ ಚೆನ್ನಾಗಿರುತ್ತೆ.
6: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ನಾಳೆ ಸಂಜೆ ಪ್ರಸಾರವಾಗಲಿರುವ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗುತ್ತೆ.
5: ನನ್ನ ಹತ್ರ ಬಂದು ನಾನು ಹೇಳದಂಗೆ ಕೇಳಿದ್ರೆ ಐ ವಿಲ್ ಹೆಲ್ಪ್ ಟು ದ ಮ್ಯಾಕ್ಸಿಮಮ್. ನೀವು ಹುಷಾರು ಮಾಡಕ್ಕೆ ನನಗೆ ಎಷ್ಟು ಗೊತ್ತಿದೆ ಎಲ್ಲಾ ತರ ಪ್ರಯತ್ನ ಮಾಡ್ಬಿಟ್ಟು ಹೆಲ್ಪ್ ಮಾಡ್ತೀವಿ. ಯು ಡೋಂಟ್ ಅಕ್ಸೆಪ್ಟ್, ಇಟ್ಸ್ ಎ ಗುಡ್ ಡಾಕ್ಟರ್, ಐ ಆಮ್ ಯುವರ್ ಡಾಕ್ಟರ್, ಯು ಟು ಫಾಲೋ ಮೈ ಇನ್ಸ್ಟ್ರಕ್ಷನ್.
6: ಸಮಯ ನಾಳೆ ಸಂಜೆ 5 ಗಂಟೆಗೆ.
5: ಮಡಿಕೇರಿ ಈ ತರ ಮಳೆ ಬಂದು ಈ ತರ ಅಟ್ಮಾಸ್ಫಿಯರ್ ಬಂದ್ರೆ ನನಗೆ ಏನೋ ತರ ಮನೆಗೆ ಬಂದಂಗೆ ಅನ್ಸುತ್ತೆ. ಯಾಕಂದ್ರೆ ಇದೊಂಥರ ತುಂಬಾ ಇಷ್ಟವಾದಂತ ಪ್ಲೇಸ್ ಮಡಿಕೇರಿ. ಅದರಲ್ಲೂ ಆಕಾಶವಾಣಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್.
6: ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳ ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ ವ್ಯಕ್ತಿ ವಿಶೇಷ.

ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ಮಾನವ ಲೋಕದ ಹಲವು ಬಿಡಿ ಚಿತ್ರಗಳನ್ನು ಕೊಡುವುದರಲ್ಲಿ ಜನಪದ ಕಾವ್ಯಕಲೆಯು ಬಹಳ ಮಹತ್ವದ್ದು. ಜನಪದ ಕವಿಗಳ ಕಣ್ಣು ಯಾವ ವಸ್ತುವಿನಲ್ಲೇ ಆಗಲಿ, ಮುಖ್ಯವಾಗಿ ನಮ್ಮ ಮನಸ್ಸಿನ ಮೇಲೆ ಯಾವ ಅಂಶ ಪರಿಣಾಮ ಬೀರ್ತದೋ ಅದನ್ನು ಬಲು ಸೊಗಸಾಗಿ ನಿರೂಪಿಸುತ್ತದೆ. ಬದುಕನ್ನು ಕುರಿತು, ಬದುಕಿನ ಎಲ್ಲಾ ಮುಖಗಳನ್ನು ಕುರಿತು ಜನಪದ ಕವಿಗಳಿಗೆ ಬಹಳ ಆತ್ಮೀಯತೆ. ಈ ಆತ್ಮೀಯತೆಗೆ ಆಧಾರ ಜೀವನ ಪ್ರೀತಿ. ಒಂದು ಕಡೆ ಪಂಡಿತರಿಗೂ ಇಷ್ಟವಾದ ಪ್ರೌಢ ಕಾವ್ಯಗಳು ಅರಮನೆಯ ಮಹಾಕವಿಗಳಿಂದ ರಚಿತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಮುಗ್ಧವಾದ ಜನತೆ ತನ್ನ ಸಾಮಾನ್ಯ ಅನುಭವಗಳನ್ನು ಜನಪದ ಗೀತೆಗಳಲ್ಲಿ ಮೂಡಿಸ್ತಾ ಇತ್ತು. ಇವುಗಳಲ್ಲಿ ಪಂಡಿತ ಪ್ರಿಯವಾದ ಪದ ಚಮತ್ಕಾರಗಳಿರಲಿಲ್ಲ, ರಾಜರ ವಸಂತ ವಿಹಾರವೋ ಅಥವಾ ವಿಜಯಯಾತ್ರೆಯೂ ಇಲ್ಲ. ಈ ಜನಪದ ಕವಿತೆಗಳಲ್ಲಿದ್ದದ್ದು ದೈನಂದಿನ ಸಾಮಾನ್ಯ ಸಂಗತಿಗಳು. ಶ್ರೋತೃಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಜನಪದ ಕವಿಗಳು ಕಂಡ ಸೌಂದರ್ಯದ ಬಗ್ಗೆ ಮಾತಾಡೋಣ. ಈಗ ಕೇಳಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ.

ಈ ಜನಪದ ಗೀತೆಗಳಲ್ಲಿ ಹೆಚ್ಚಾಗಿ ಮಿಡಿಯುತ್ತಿರುವುದು ಹೆಣ್ಣಿನ ಪಾಡು. ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಸೊಸೆಯಾಗಿ ತೋರುವ ಹೆಣ್ಣಿನ ಭಾವಾಂತರಂಗಗಳೇ ಈ ಕವಿತೆಯ ವಸ್ತು. ಅದರಲ್ಲೂ ಆಕೆ ಅಮ್ಮನಾಗಿ ತನ್ನ ಕಂದನ ಮೇಲೆ ತೋರುವ ವಾತ್ಸಲ್ಯ ಮಮತೆಯನ್ನು ಜನಪದ ಕವಿಗಳು ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಒಬ್ಬ ತಾಯಿಗೆ ತನ್ನ ಮಗು ಹೇಗಿದ್ರೂ ಚಂದವೇ. ಆಕೆ ತನ್ನ ಮಗುವಿನ ಚೆಲುವನ್ನು ಹೀಗೆ ವರ್ಣಿಸ್ತಾಳೆ: ಕಾಡಿಗಚ್ಚಿದ ಕಣ್ಣು, ತೀಡಿ ಮಾಡಿದ ಹುಬ್ಬು, ಮಾವಿನ ಹೋಳು ನಿನ್ನ ಕಣ್ಣು, ಮಾವಿನ ಹೋಳು ನಿನ್ನ ಕಣ್ಣು ಕಂದಯ್ಯ ಮಾವ ಬಣ್ಣಿಸಿ ಕರೆದಾನ. ಕಾಡಿಗೆ ಹಚ್ಚಿದ ಕಣ್ಣು, ತೀಡಿ ಮಾಡಿದ ಹುಬ್ಬು ಹೇಗೆ ಇರಲಿ, ಆದರೆ ಆ ಮಗುವಿನ ಕಣ್ಣನ್ನು ಮಾವಿನ ಹೋಳು ಎನ್ನುವುದು ಎಷ್ಟು ಸೊಗಸಾಗಿದೆ. ಮಾತೆತ್ತಿದ್ರೆ ದೊಡ್ಡ ದೊಡ್ಡ ಕವಿಗಳು ಕಮಲವೊಂದನ್ನೇ ತಂದು ಕಣ್ಣಿಗೆ ಹೋಲಿಸ್ತಾರೆ, ಆದರೆ ಇಲ್ಲಿ ಮಾವಿನ ಹೋಳಿಗೆ ಹೋಲಿಸಿದ್ದಾರೆ. ಇನ್ನೊಂದು ಕಡೆ ಒಬ್ಬ ತಾಯಿ ತೊಟ್ಟಿನೊಳಗೆ ಕೈಕಾಲು ಆಡಿಸುವ ಮಗುವನ್ನು ಕಂಡು, ತೊಟ್ಟಿನೊಳಗಿನ ಕಂದ, ತೋಳ ಬೀಸುವ ಚಂದ, ರಟ್ಟೆ ನೊಂದಾವೋ ಎಲೆ ಕಂದ, ರಟ್ಟೆ ನೊಂದಾವೋ ಎಲೆ ಕಂದ ನಿಮ್ಮವ್ವ ದೃಷ್ಟಿ ಮುರಿಲಾಕೆ ಅರಿಯಳು ಎನ್ನುತ್ತಾಳೆ. ತೊಟ್ಟಿನೊಳಗೆ ತನ್ನಷ್ಟಕ್ಕೆ ತಾನೇ ತೋಳನ್ನು ಬೀಸುವ ಮಗುವಿನ ಚಂದವನ್ನು ಇವಳು ಸವಿದ್ರೂ ಕೂಡ ಒಮ್ಮೆಲೇ ಅದರ ಕೈ ಎಷ್ಟು ನೋಯ್ತದೋ ಎಂದು ಆ ಹೆಂಗರಳು ಕೊರಕ್ತದೆ. ಈ ಮಮತೆಯೇ ಇಂತಹ ಹಾಡುಗಳ ಸೌಂದರ್ಯ.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಈಗ ಸಮಯ 9:45. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಜನಪದ ಕವಿತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಶ್ರೋತೃಗಳೇ, ಒಂದು ಮಗು ಅಳ್ತಾ ಇದ್ರೆ ಯಾರಿಗಿಷ್ಟ ಆಗ್ತದೆ ಹೇಳಿ? ಅದರ ಸ್ವರ ರಂಪಾಟ ನೋಡಿದ್ರೆ ಸುತ್ತ ಇದ್ದವರಿಗೆಲ್ಲ ಅಲ್ಲಿಂದ ಒಮ್ಮೆ ಜಾಗ ಖಾಲಿ ಮಾಡುವ ಮನಸ್ಸಾಗ್ತದೆ. ಆದರೆ ಜನಪದ ಕವಿಗಳು ಅಳುವ ಕಂದಮ್ಮನಲ್ಲೂ ಸೌಂದರ್ಯವನ್ನ ಕಾಣ್ತಾರೆ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ, ಕುಡಿಹುಬ್ಬು ಬೇವಿನ ಸಳಂಗ, ಕುಡಿಹುಬ್ಬು ಬೇವಿನ ಸಳಂಗ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಂಗ. ಯಾವ ಮಹಾಕವಿಗೂ ಅಳುವ ಮಗುವಿನ ಚಿತ್ರಣವನ್ನು ಹೀಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಚೆಲುವನ್ನು ಕಾಣಲಿಕ್ಕೆ ಪಾಂಡಿತ್ಯವಾಗ್ಲಿ ಶಾಸ್ತ್ರ ಪ್ರೌಢಿಮೆಯಾಗ್ಲಿ ಬೇಕಾಗಿಲ್ಲ. ಅಳುವ ಮಗುವಿನ ಚೆಲುವನ್ನು ಕಾಣಲು ಬೇಕಾಗಿರುವುದು ತಾಯಿಯ ಕಣ್ಣು. ಇಂತಹ ಚಿತ್ರವನ್ನು ಕೊಡ್ಲಿಕ್ಕೆ ವಾತ್ಸಲ್ಯ ದೃಷ್ಟಿಗೆ ಮಾತ್ರ ಸಾಧ್ಯ. ಅಳುವ ಕಂದನ ತುಟಿ ಹವಳದ ಕುಡಿ, ಕುಡಿಹುಬ್ಬು ಬೇವಿನ ಸಳು, ಇಂತಹ ಹೋಲಿಕೆಯ ಸಾರ್ಥಕ್ಯವನ್ನು ವಿವರಿಸಬೇಕಾಗಿಲ್ಲ. ಮತ್ತೆ ಕಂದನ ಕಣ್ಣಿನಲ್ಲಿ ಶಿವನ ಕೈ ಅಲಗಿನ ಹೊಳಪನ್ನು ಕಾಣುವ ತಾಯಿಯ ದೃಷ್ಟಿ ತುಂಬಾ ದೊಡ್ಡದು. ಶ್ರೋತೃಗಳೇ, ಇದು ಕೇವಲ ಕಲ್ಪನಾ ಸೌಂದರ್ಯವದ ಕೆಲಸವಲ್ಲ, ಚಿತ್ತದ ಸೌಂದರ್ಯದ ಮೋಡಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಪ್ರಭಾಕರ್ ಹಾಡಿರುವ ಮುದ್ದಿನ ಕಣ್ಮಣಿ ಚಿತ್ರದ ಗೀತೆ ಇದು. ಸಂಗೀತ ಹಾಗೂ ಸಾಹಿತ್ಯ ಎಸ್ಪಿ ವೆಂಕಟೇಶ್ ಅವರದ್ದು.

ಮಾನವನ ಭಾವನೆಗಳನ್ನು ದಿನನಿತ್ಯದ ಸಂಗತಿಗಳನ್ನು ಹಾಡಿನಲ್ಲಿ ಕಟ್ಟಿಕೊಡುವುದಲ್ಲದೆ ಪ್ರಕೃತಿ ಲೋಕದ ಚೆಲುವನ್ನೂ ಕೂಡ ಜನಪದ ಕವಿಗಳ ಕಣ್ಣು ಮೆಚ್ಚಿಕೊಂಡಿದೆ. ಸುತ್ತ ಲೋಕದಲ್ಲಿ ಏನೇನು ಚೆಲುವಾಗಿದೆ ಎಂಬುದನ್ನು ಕೂಡ ಈ ಕವಿಗಳು ಗುರುತಿಸಿದ್ದಾರೆ. ಈ ಒಂದು ಹಾಡಿನಲ್ಲಿ ತುಂಬಿದ ಕುಣಿಗಲ್ ಕೆರೆಯನ್ನು ಅಪೂರ್ವವಾದ ರೀತಿಯಲ್ಲಿ ಹೇಳಿದ್ದಾರೆ. ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದೈ ಭೋಗ, ಮೂಡಿ ಬರ್ತಾನೆ ಚಂದಿರಾಮ ಅಂತ. ಈ ತುಂಬಿದ ಕೆರೆ ನೋಡೋರಿಗೆ ಒಂದು ಐಭೋಗವಂತೆ. ಕೆರೆಯನ್ನು ಕಂಡದ್ದರಿಂದ ಆಗುವ ಈ ಆನಂದಾನುಭವ ಐಭೋಗ. ಇನ್ನೂ ಮುಂದೆ ಹೋಗಿ ಕವಿ ಹೇಳ್ತಾರೆ, ಈ ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದೆ, ನಿಂಬೆ ಹಣ್ಣಿನಂತೆ ತುಂಬಿದೆ ಅಂತ. ಮೂಡಿ ಬರ್ತಾನೆ ಚಂದಿರಾಮ ಅಂತ ಹೇಳಿದ್ರಿಂದ ಬಹುಶಃ ಈ ಕವಿ ಕುಣಿಗಲ್ ಕೆರೆಯನ್ನು ನೋಡಿದ್ದು ಬೆಳದಿಂಗಳಿನಲ್ಲಿರಬಹುದು.

ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆ ಇದು. ಈ ಗೀತೆಯನ್ನು ಹಾಡಿದವರು ರಾಮ್ ಪ್ರಸಾದ್ ಹಾಗೂ ನಂದಿತಾ, ಸಂಗೀತ ಮನುಮೂರ್ತಿ, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್.

ಶ್ರೋತೃಗಳೇ, ಒಟ್ಟಿನಲ್ಲಿ ಜನಪದ ಸಂಸ್ಕೃತಿಗೆ ಇರುವ ಆಕರ್ಷಣೆ ನಿತ್ಯ ನೂತನ. ಅದು ಹಾಡಿರ್ಲಿ, ಕತೆ ಇರಲಿ, ಒಗಟುಗಳಿರಲಿ, ಕಲೆ ಕುಣಿತಗಳಿರಲಿ, ಎಲ್ಲವೂ ಬಹಳ ಬೇಗ ನಮ್ಮ ಮನಸ್ಸನ್ನು ಮುಟ್ತದೆ. ನಮ್ಮ ಕೊಡಗು ಕೂಡ ಕನ್ನಡ ಜನಪದ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಇಲ್ಲಿಯ ಉಮ್ಮತಾಟ್, ಕುಂಬಾಟ್, ಪೀಲಿಯಾಟ್, ಸೋಬಾನೆ, ವಾಲಗ ಇವು ಬೇರೆಡೆ ಅಲಭ್ಯ. ಜನಪದದಲ್ಲಿ ಚೆಲುವಿದೆ, ನಲಿವಿದೆ, ಕಲಿಯಿದೆ, ಧರ್ಮದ ದಾರಿಯಿದೆ. ಎಲ್ಲಕ್ಕಿಂತ ಸದಾ ನಮಗೆ ಆಪ್ತವಾದ ತಾಯಿಯ ಮಮತೆ ಇದೆ. ಬಾಳಿಗೆ ಭರವಸೆ ಜನಪದದ ಶಕ್ತಿ. ಬಾಳ ಹಾದಿಯ ಬಗ್ಗೆ ಭರವಸೆ ಇರುವ ಕಾರಣವೇ ಜನಪದರು ಉಳಿದಾವ ನಮ್ಮ ಹಾಡು ಎಂದಿದ್ದಾರೆ. ಈ ಆಶಾವಾದ ನಮಗೆಲ್ಲ ಭರವಸೆಯ ಬೆಳಕು ತೋರ್ಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಶ್ರೋತೃಗಳೇ, ನಮಸ್ಕಾರ.

ಕೊಟ್ಟರೆ ಮೂಗಡ್ಡ ದಣಕಿತ್ತು ನಮ್ಗಡ್ಡ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮುತ್ತಿನ ಹಾರ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿತ್ತು. ಈ ಗೀತೆಯ ಜೊತೆಗೆ ಚಿತ್ರಚಿತ್ತಾರ ಕಾರ್ಯಕ್ರಮ ಮುಗಿಯಿತು. ಶ್ರೋತೃಗಳೇ ನಮಸ್ಕಾರ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ಪ್ರಿಯ ಶ್ರೋತೃಗಳೇ ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅಮ್ಮಂಡ ಸೋನಿ ಪೂವಣ್ಣ ರೇಡಿಯೋ ಸಮಯ 10:02:25 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರೇ ರಚಿಸಿರುವ ಕೃತಿ ದೈವಮು ಗುರುಪ್ರಿಯ ರಾಗ ಆದಿತಾಳ

ಪ್ರಿಯ ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 10:29:21.

0: ಸಾಗರ, ಹೊಂಬಣ್ಣದ ತೀರ, ಭಕ್ತರ ಪರಿವಾರ, ಸಂಗಮವಾಗಿ ಹುದಿಲ್ಲಿ, ಜಂಗಮವಾಗಿ ಹುದಿಲ್ಲಿ, ಅದೇ ರಾಮೇಶ್ವರ. ಓ ನನ್ನ ತಾಯೇ, ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.
0: ಉಪನ್ಯಾಸ ವೃತ್ತಿಯನ್ನ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸಿದಂತಹ ಭಾರತದ ಸನ್ಮಾನ್ಯ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗೆ ಕಳೆದಂತಹ ನೆನಪುಗಳನ್ನ ಅನಾವರಣಗೊಳಿಸಲಿದ್ದಾರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಅಂದರೆ DRDO ಮಹಾನಿರ್ದೇಶಕರಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಶಿಷ್ಟಾಚಾರ ಮತ್ತು ಸಮನ್ವಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತಹ ಕೊಡಗಿನ ತಲಕಾವೇರಿಯ ಶ್ರೀ ಕೆ ಜಯಪ್ರಕಾಶ್ ರಾವ್ ಅವರು.
1: ಈ ನಾವು ಭಾರತಕ್ಕೆ ಸೇವೆ ಮಾಡಿದ್ರೆ ಒಂದು ದೊಡ್ಡ ಆತ್ಮಾಭಿಮಾನ ನಮಗೆ ಸಿಗ್ತದೆ ಅಂತ ಹೇಳಿ ಅವರು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬೇರೆ ಯಾವ ಉದ್ಯೋಗದ ಆಮಿಷ ಇಲ್ಲದೆ.
0: ಸಮಯ ಇದೇ ಸೋಮವಾರ ಅಂದರೆ ಜುಲೈ 27 ಬೆಳಗ್ಗೆ 9:05. ವಿಶೇಷ ಸಂದರ್ಶನ ಮನದಾಳ, ನೆನಪಿನಂಗಳದಲ್ಲಿ ಅಡಗಿರುವಂತಹ ಕಲಾಂ ನೆನಪುಗಳನ್ನ ಅನಾವರಣಗೊಳಿಸಲಿದ್ದಾರೆ ಮನದಾಳ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
2: ಪ್ರಿಯ ಶ್ರೋತೃಗಳೇ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಆತಿಫ್ ಅಸ್ಲಂ ಅವರ ಧ್ವನಿಯಲ್ಲಿ ರೇಸ್ ಚಿತ್ರದ ಈ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ಇನ್ನು ಕೇಳೋಣ. ಶಾಶ್ವತ್ ಸಚ್ದೇವ್ ಅವರು ಸಂಗೀತ ನೀಡಿರುವ ಧುರಂಧರ್ ಚಿತ್ರದ ಗೀತೆ. ಸಾಹಿತ್ಯ ರಚಿಸಿ ಮಧುವಂತಿ ಬಾಕ್ಷಿಯವರೊಂದಿಗೆ ಹಾಡಿದ್ದಾರೆ ಜಾಸ್ಮಿನ್ ಸ್ಯಾಂಡ್ಲರ್ಸ್.

ಸಿಂಗಿಸ್ ಕಿಂಗ್ ಚಿತ್ರಕ್ಕೆಂದು ರಾಹತ್ ಫತೇ ಅಲಿ ಖಾನ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಈ ಗೀತೆ ಮಯೂರ್ ಪುರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ವೀರ ಯೋಧರಿಗೊಂದು ನಮನ.
1: ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು ಒಲುಮೆಯ ಗೆಲುವು. ವೀರರೇ ಭಾರತ ಬಾವುಟ ಹಾರಿಸಿ.
0: ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಜುಲೈ 26ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ದೇಶಭಕ್ತಿ ಗೀತೆಗಳನ್ನ ಹಾಡಬಹುದಾಗಿದೆ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:30 ನಿಮಿಷದವರೆಗೆ.

0: ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ದೇಶಭಕ್ತಿಯನ್ನ ಮೂಡಿಸಲು ಸಹಕರಿಸಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ನಮ್ಮ ದೇಶ ನಮ್ಮ ಹೆಮ್ಮೆ, ಸೇನಾನಿಗಳ ನಾಡು ನಮ್ಮ ಹೆಮ್ಮೆಯ ಕೊಡುಗೆ. ಪೋಷಕರೇ ಪ್ರೋತ್ಸಾಹ ಕೊಡ್ತೀರಲ್ಲ?
1: ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್,
0: ಸೌಹಾರ್ದ ಸೌರಭ.
1: ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಗೂಡಲೆದುರು ಒಲುಮೆಯ ಗೆಲುವು.
2: ಪ್ರೀತಿಯ ಶ್ರೋತೃಗಳಿಗೆ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಭಾಗವಹಿಸಬಹುದು, ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು. ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿವೆ: 228558, ಹಾಗೂ 228129, ಕೋಡ್ ಸಂಖ್ಯೆ 08272. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 10:49:17. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಭಜಾನವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಪಠಾಣ್ ಚಿತ್ರಕ್ಕೆಂದು ಶಿಲ್ಪಾ ರಾವ್, ಕ್ಯಾರಲಿಸಾ ಮೊಂಟಾರಿಯೋ ಹಾಗೂ ವಿಶಾಲ್ ಅವರು ಹಾಡಿರುವ ಈ ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ರೆಹನಾ ಹೇ ತೆರೆ ದಿಲ್ ಮೇ ಚಿತ್ರದ ಗೀತೆ ರೂಪ್ಕುಮಾರ್ ರಾಥೋಡ್ ಅವರ ಧ್ವನಿಯಲ್ಲಿ, ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹ್ಯಾರಿಸ್ ಜಯರಾಜ್.

ಇಷ್ಟುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಈಗ ಸಮಯ 11:08. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರದಂದು ಪ್ರಸಾರವಾಗುವ ಈ ಕಾರ್ಯಕ್ರಮದ ಕೆಲವು ನಿಯಮಗಳನ್ನು ಮತ್ತೊಮ್ಮೆ ನಿಮಗೆಲ್ಲರಿಗೋಸ್ಕರ ಹೇಳ್ತೇನೆ. ಯಾವುದೇ ವ್ಯಕ್ತಿಯ ಬಗ್ಗೆ, ವೈಯಕ್ತಿಕ ಸಂಗತಿಗಳ ಬಗ್ಗೆ ಮಾತಾಡುವ ಹಾಗಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಮಾತನಾಡುವ ಹಾಗಿಲ್ಲ. ಹಾಗೆಯೇ ಅಸಂಸದೀಯ ಪದಗಳನ್ನು ಬಳಕೆ ಕೂಡ ಮಾಡೋದು ಬೇಡ. ಈ ಕಾರ್ಯಕ್ರಮ ಕೇವಲ ಮಾಹಿತಿ ಮತ್ತು ಮನರಂಜನೆಗಾಗಿ ಇರೋದು. ನೀವು ಕರೆ ಮಾಡಿದಾಗ ನಾವು ನುಡಿಗಟ್ಟುಗಳನ್ನು ಕೇಳ್ತೇವೆ. ನೀವು ಅದಕ್ಕೆ ಅರ್ಥ ಹೇಳಿ ಒಂದು ವಾಕ್ಯವನ್ನು ರಚನೆ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಹಾಗೆಯೇ ಆ ಹಾಡು ಯಾಕಾಗಿ ಇಷ್ಟ ಅಂತ ಹೇಳೋದನ್ನು ಮರಿಬೇಡಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ ಹೀಗಿವೆ: 2285558 ಹಾಗೂ 2281129. ಕೋಡ್ ಸಂಖ್ಯೆ 08272. ಕರೆಗಾಗಿ ಕಾಯುತ್ತಾ ಇದೊಂದು ಗೀತೆಯನ್ನು ಕೇಳಿ ಬರೋಣ. ಅಮೆರಿಕ ಅಮೆರಿಕ ಚಿತ್ರದ್ದು, ರಾಜು ಅನಂತ್ ಸ್ವಾಮಿ ಹಾಗೂ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ, ಎಂ ಗೋಪಾಲಕೃಷ್ಣ ಅಡಿಗ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಶ್ರೋತೃಗಳೇ, ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಶಕುಂತಲಾ ಮೇಡಮ್ ಈಗ ತಾನೇ ಸ್ಟುಡಿಯೋಗೆ ಬಂದಿದ್ದಾರೆ. ಏನ್ ಮೇಡಮ್ ಫುಲ್ ಮಳೆಯಲ್ಲಿ ನೆನ್ಕೊಂಡು?
1: ಮೊದಲಿಗೆ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ತಡವಾಗಿ ಬಂದಿದ್ದೀನಿ ಅಂದ್ರೆ ಏನಾದರೂ ಒಂದು ಜಾಗೃತಿ ಮೂಡಿಸುವಂತಹ ನೈಜ ಘಟನೆಯೊಂದಿಗೆ ಬಂದಿರ್ತೀನಿ.
0: ಹೌದು
1: ನೋಡಿ, ಮಳೆಯಲ್ಲಿ ನೆನ್ಕೊಂಡು ಅಂತ ಈಗಾಗಲೇ ಮಳೆಯ ಬಗ್ಗೆ ಕಳೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೀವಿ.
0: ಹೌದು,
1: ನಿಜವಾಗಿ ಮಳೆ ಬಂದು ರಸ್ತೆಗಳೆಲ್ಲ ತುಂಬ ಚುಕ್ಕಟವಾಗಿದೆ. ಆದರೆ ಒಂದು ಮನಸ್ಸನ್ನ ಹಾಳು ಮಾಡುವಂತ ಒಂದು ಸಂಗತಿ ಇದೆ. ಏನಪ್ಪಾ ಅದು ಅಂತ ನೀವು ಕೇಳಿ
0: ಏನ್ ಹೇಳಿ ಮೇಡಮ್? ನಾ ಕೇಳಕ್ ಮುಂಚೆನೆ ನೀವೇ ಕೇಳ್ಬಿಟ್ಟಲ್ವಾ.
1: ರಸ್ತೆಯಲ್ಲಿ ಒಂದು ಚೀಲ ಬಿದ್ದಿದೆ. ಆ ಚೀಲ ತೆರೆದು ಹೋಗಿದೆ, ಅದರಲ್ಲಿ ಎಲ್ಲ ಕಸಗಳು ಇದೆ. ಒಂದು ಪುಟ್ಟ ಕರು, ನಮ್ಮ ಕಣ್ಣು ಮುಂದೆನೆ ಅದು ಮರಿ ಅಂದ್ರೆ ಕರು, ಆ ಕರು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಇಲ್ಲೇ ಓಡಾಡ್ತಾ ಇರುತ್ತೆ. ಅದು ಅದನ್ನ ತಿಂತಾ ಇತ್ತು.
0: ಅದರಲ್ಲಿ ಪ್ಲಾಸ್ಟಿಕ್,
1: ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಕ್ ಒಳಗಡೆನೆ ಇದ್ದಿದ್ದು ಈ ಋತುಸ್ರಾವದಲ್ಲಿ ಬಳಸುವಂತಹ ಪ್ಯಾಡ್ಗಳು ತುಂಬಿತ್ತು. ಅದನ್ನ ಅದು ಹಸು ತಿಂತಾ ಇದ್ದದನ್ನ ನೋಡಿ ತುಂಬಾ ಬೇಜಾರಾಯ್ತು. ಗೋಮಾತೆಗೆ ನಾವು ನಮ್ಮ ಒಂದು ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಇದೆ ಅಲ್ವಾ. ಈಗ ವಿಶೇಷವಾಗಿ ನಾವು ಹೇಳಬೇಕಾದ್ದು, ವೈಯಕ್ತಿಕ ಜವಾಬ್ದಾರಿ ಯಾಕಿಲ್ಲ ಅಂತ ಬೇಜಾರಾಗ್ತಾ ಇದೆ. ವೈಯಕ್ತಿಕ ಜವಾಬ್ದಾರಿ ಯಾಕೆ ಇಲ್ಲ ನಮ್ಮಲ್ಲಿ ಅನ್ನೋದು ಒಂದು ಪ್ರಶ್ನೆ. ನೀವು ಉತ್ತರ ಹೇಳಿ, ನೀವು ಕೂಡ ಯೂತ್.
0: ಯಾಕೆ ಇಲ್ಲ ಅಂದ್ರೆ ಅದು ಈಗ ಹಾಗೆ ಮಾಡೋರ್ಗೆ ಏನು ಶಿಕ್ಷೆ ಸಿಗ್ತಾ ಇಲ್ಲ, ಕಂಡಿಡಿತಾ ಇಲ್ಲ ಯಾರು ಹಾಗೆ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಕರೆಕ್ಟ್ ಆಗಿ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಆಗ
1: ಯಾರು ವ್ಯವಸ್ಥೆ ಮಾಡ್ಬೇಕು?
0: ಸ್ವಯಂ ಜಾಗೃತಿ
1: ಇರ್ಬೇಕು, ಇರ್ಬೇಕಲ್ವಾ. ನಾವು ಎಲ್ಲೆಲ್ಲಿ ಕಂಡ ಕಡೆ ಕಸ ಬಿಸಾಕ್ಬಿಡೋದು ರಸ್ತೆಯಲ್ಲಿ, ಮತ್ತೆ ಅದರಲ್ಲೂ ನಾವು ಬಳಸಿದಂತಹ ಅಂತಹ ಒಂದು ವಸ್ತು ಪದಾರ್ಥಗಳನ್ನ ತ್ಯಾಜ್ಯ, ಅದನ್ನ ಇಂತಹ ಮಳೆಯಲ್ಲಿ ಆ ರಸ್ತೆಯಲ್ಲಿ ಬಿಸಾಡಿದ್ರೆ ಒಂದ್ ರೀತಿ ಮುಜುಗರ ಆಗುತ್ತೆ. ಸ್ತ್ರೀಯರು ಹೋಗುವಾಗ ಅಂದ್ರೆ ನೆಡ್ಕೊಂಡು ಓಡಾಡುವಾಗ, ಮತ್ತೆ ಪುರುಷರು ಕೂಡ ಓಡಾಡ್ತಾ ಇರ್ತಾರೆ, ವಾಹನ ಸವಾರರು. ಆ ರಸ್ತೆಯ ನಡುವೆಯೇ ಅದು ಬಿದ್ದಿದೆ. ನಂತರ ಈಗ ಬರುವಾಗ ಸ್ವಲ್ಪ ಇವರು ಪೌರ ಕಾರ್ಮಿಕರು, ಮಾನ್ಯ ಪೌರ ಕಾರ್ಮಿಕರು ಅದನ್ನ ಸ್ವಚ್ಛ ಮಾಡ್ತಾ ಇದ್ರು ಆ ಕರುವನ್ನ ಓಡಿಸಿ. ಅಂದ್ರೆ ಎಷ್ಟು ಬೇಜಾರಾಗುತ್ತೆ

0: ಆಗುತ್ತೆ
1: ಅಲ್ವಾ?
0: ಆರೋಗ್ಯ ಏನಾಗಬಹುದು, ಆರೋಗ್ಯ ಅನ್ನೋದಕ್ಕಿಂತ ರಸ್ತೆ ನಮ್ಮದಲ್ವಾ ಅಂತ. ಯಾರ್ದು ರಸ್ತೆ?
1: ರಸ್ತೆ ನಮ್ದೇ, ಜವಾಬ್ದಾರಿನೂ ನಮ್ದೇ.
0: ಅದನ್ನ ಇಷ್ಟು ಸ್ವಚ್ಛವಾಗಿ ಮನೆಯ ರೀತಿ ನೋಡ್ಕೊಳ್ಳಿ. ಒಂದು ಪಕ್ಷ ಮನೆಯಲ್ಲಿ ಕಸ ಇದ್ರೂ ಕೂಡ ರಸ್ತೆಗೆ ಕಸ ಹಾಕದ ಹಾಗೆ ಮನಸ್ಸಿಗೆ ಬುದ್ಧಿ ಹೇಳಿ ಅಂತ ಇದೆ. ಆಯ್ತಾ, ಇದು ಒಂದು ಸಂಗತಿ. ವೈಯಕ್ತಿಕ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಯತ್ನ ಹಲವರದಿದೆ.
1: ಹೌದು
0: ನೋಡಿ, ಈಗ ಮುಗ್ಧ ಪ್ರಾಣಿ, ನಾಯಿ, ಬೆಕ್ಕು, ಹಸು ಇವುಗಳೆಲ್ಲವೂ ಕೂಡ ಅದನ್ನು ತಿಂತಾ ಇದೆ ಅಂದರೆ ಏನೋ ಅನ್ಸಲ್ವ ಮನಸ್ಸಿಗೆ ಅಂತ ಒಂದು. ನಾವು ಸಾಕಷ್ಟು ಕಸವನ್ನು ಬೇರೆ ಮಾಡಿ, ಇವರು ಒಂದು ಯಾವುದು ವಾಹನ ಬಂದಾಗ, ವಾಹನ ಬಂದಾಗ
1: ಪ್ರತಿದಿನ ಬರುತ್ತೆ, ಹಾಕ್ಬೋದು ಅದರಲ್ಲೇ, ಯಾಕೆ ರಸ್ತೆಯಲ್ಲಿ ಹಾಕ್ತಿದ್ದಾರೆ?
0: ಈಗ ಎರಡನೇ ಘಟನೆ, ನಾನು ಅಂದರೆ ನಮ್ಮ ಮನೆಯ ಮೆಟ್ಟಿಲು ಎಷ್ಟಿರಬಹುದು?
1: ನಂಗೆ ಗೊತ್ತಿಲ್ಲ ಮೇಡಮ್.
0: ನೆಲದಿಂದ ಹೋಗುವಾಗ 15 ಮೆಟ್ಲು, ಆಮೇಲೆ 30-40 ಮೆಟ್ಲು,
1: ಬೆಟ್ಟ ಹತ್ತಿದಾಗೆ ಇದೆ,
0: ಬೆಟ್ಟ ಹತ್ತೋದು ಇಳಿಯೋದು. ಅಲ್ಲಿಂದ ಬರುವಾಗ ನಾನು ಹೆಲ್ಮೆಟ್ ಇಲ್ಲದೆ ಬಂದಿದ್ದೀನಿ, ಹೆಲ್ಮೆಟ್ ಇಲ್ಲದೆ ಇಳಿದು ಬಿಟ್ಟಿದ್ದೀನಿ. ಗಾಡಿ ಸ್ಟಾರ್ಟ್ ಮಾಡುವಾಗ ಟೈಮ್ ಆಗ್ಬಿಟ್ಟಿದೆ, ನಾನು ಹಾಗೆ ಹೋಗೋಣ ಅಂತ ಅನ್ನೋದಕ್ಕೆ ಒಂದು ಕಾರಣ ಇದೆ, ಮಳೆ ಬರ್ತಾ ಇತ್ತು. ಎರಡನೆಯದು, ನಿನ್ನೆ ರಾತ್ರಿ ನನ್ನ ಕಣ್ಮುಂದೆ ನಡೆದಂತಹ ಒಂದು ಭೀಕರ ಘಟನೆ ನನಗೆ ಪಾಠವನ್ನು ಕಲಿಸ್ತು. ಅಂದರೆ ಒಂದು ಘಟನೆ ಪಾಠ ಹೇಳುತ್ತೆ, ಅದನ್ನು ನಾವು ತಿಳ್ಕೊಳ್ಬೇಕು. ಒಂದು, ನಾನು ನಿನ್ನೆ ಮೈಸೂರಿಂದ ಬರುವಾಗ ರಾತ್ರಿ ಸುಮಾರು 10-10:30 ಅನಿಸುತ್ತೆ, ಒಬ್ಬಳು ಯುವತಿ ರಸ್ತೆಯಲ್ಲಿ ಒಂದು ದೊಡ್ಡ ಶಬ್ದ ಬಂತು, ದೊಡ್ಡದು ಶಬ್ದ, ಎಷ್ಟು ಜೋರು ಅಂತ ಅಂದರೆ ಕಿಟಕಿಯಲ್ಲಿ ನೋಡಿದ್ರೆ ಅವಳು ಮುಖ ಮಾಡಿ, ಅಂದರೆ ಕೆಳಗಡೆ ಮಳೆ ನೀರಿನ ಬದಿಯಲ್ಲಿ ಮುಖ ಬಿದ್ದಿದೆ. ಅಂದರೆ ಏನು ಹೇಳ್ತಾರೆ, ಉಲ್ಟಾ ಅದು ಬಿದ್ದಿದೆ, ಎರಡೂ ಕೈ ಹಿಂಗ್ ತಿರ್ಕೊಂಡಿದೆ. ಅವರ ಮೇಲೆ ಒಂದು ಸ್ಕೂಟಿ ಅವ್ರದ್ದು, ಅದು ಬಿದ್ದಿದೆ. ಮತ್ತೆ ಇಷ್ಟು ಹಣ ಎಲ್ಲ ರಸ್ತೆಯಲ್ಲಿ ಚೆಲ್ಲಿದೆ, ಮತ್ತೆ ಒಂದು ಬಿರಿಯಾನಿ ಊಟ ಅದು ರಸ್ತೆಯಲ್ಲೆಲ್ಲ ಚೆಲ್ಲಿದೆ. ಅಂದ್ರೆ ರಸ್ತೆಯಿಂದ ಯಾರೋ ಊಟ ತಗೊಂಡು ಬರ್ತಾ ಇರುವಾಗ ಇವರು ಹೋಗಿ ಗುದ್ದಿದ್ದಾರೆ. ಗುದ್ದಿದ ಬೆಸೆಗೆ ಆ ವ್ಯಕ್ತಿ ಇನ್ನೆಲ್ಲೋ ಹೋಗಿ ಬಿದ್ದಿದ್ದಾರೆ, ಅವ್ರು ಕಾಣಿಸ್ತಾನೆ ಇಲ್ಲ ನಮಗೆ. ಕತ್ಲೆ, ಈ ಹುಡುಗಿ ಸ್ವಲ್ಪ ಯುವತಿ, ಇವಳು ಏನೋ ಕೆಲಸ ಮುಗಿಸಿ ಹೋಗ್ತಿದ್ರು ಅನಿಸುತ್ತೆ. ಆ ರಸ್ತೆ ಬಸ್ಸಿನ ಬೆಳಕಿನಲ್ಲಿ ಅಲ್ಲಿ ಬಿದ್ದಿದ್ದಾಳೆ, ಆ ಪ್ರಜ್ಞೆನೂ ಇಲ್ಲ. ಆ ನಿಂತಿದ್ದ ಗುಂಡಿ ನೀರು ರಕ್ತಮಯವಾಗಿದೆ, ಅಂದರೆ ಆಲ್ರೆಡಿ ತಲೆಗೆ ಪೆಟ್ಟಾಗಿದೆ. ನನಗೆ ಅದನ್ನ ನೋಡಿ ಎಷ್ಟು ಅಂದರೆ ಶಾಕ್ ಆಯ್ತಂತ ಅಂದರೆ ನಿಜವಾಗಿ ಬೇಸರ ಆಗುತ್ತೆ. ಅವ್ರ ತಂದೆ ತಾಯಿ ಅವರು ಮನೆಗೆ ಬರ್ತಾಳೆ ಮಗಳು ಅಂತ ಕಾಯ್ತಾ ಇದ್ದಾರೆ. ಒಂದು ಚೂರು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದಿದ್ರೆ ಆ ವ್ಯಕ್ತಿಯ ಅಂದರೆ ನಂತರ ಅವರಿಬ್ಬರನ್ನು ಅಲ್ಲಿದ್ದ ಯೂತ್ಸ್ ಏನು ಮಾಡಿದರೆ ಎಲ್ಲ ಹುಡುಗರು ಅಲ್ಲಿಂದ ಎತ್ಕೊಂಡೇ ಹೋದರು, ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆ ನಂತರ ಅಲ್ಲಿ ಬಸ್ಸಲ್ಲಿ ಇದ್ದಂತಹ ಎಲ್ಲರಿಗೂ ತುಂಬ ಬೇಜಾರಾಯಿತು, ಕೆಲವರು ದುಃಖಿಸ್ತಾ ಇದ್ರು. ಮತ್ತೆ ಆ ಶಾಕಿಂದ ನಾವು ಹೊರಗಡೆ ಬರೋದು ಕಷ್ಟ ಆಯ್ತು.
1: ಕಷ್ಟ ಆಗುತ್ತೆ
0: ಅಂದ್ರೆ ನಾವು ಕೇಳ್ತೀವಿ, ಕೇಳೋದಿಕ್ಕೂ ನೋಡೋದಿಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. ಇಲ್ಲಿ ನಾವು ಕಲಿಬೇಕಾದಂತಹ ಪಾಠ, ನಿಧಾನವೇ ಪ್ರಧಾನ ಅನ್ನೋದು ಒಂದು ನೋಡ್ಕೊಳ್ಬೇಕು. ನೋಡಿ ಆ ಯುವತಿಯ ಪರಿಸ್ಥಿತಿ, ಅಲ್ಲಿಂದ ಮೈಸೂರು ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡ್ಬೇಕು ಅಂತ ಅಲ್ಲಿ ಮಾತಾಡ್ತಾ ಇದ್ರು ಗುಂಪಿನಲ್ಲಿ. ಇಬ್ರು ಕೂಡ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ತಂದಂತಹ ಶ್ರಮದಿಂದ, ಶ್ರಮದ ಹಣದಿಂದ ತಂದಂತಹ ಊಟ ಅವರು ಸೇವಿಸ್ಲಿಲ್ಲ, ಈಕೆ ಮನೆಗೆ ಹೋಗ್ಲಿಲ್ಲ, ಸಂಪಾದನೆ ಮಾಡಿದ ಹಣ ರಸ್ತೆ ಪಾಲಾಯಿತು. ಆದ್ರೆ ಆಕೆಗೆ ಪ್ರಜ್ಞೆನೇ ಇಲ್ಲ ನಿಜವಾಗಿ. ಅದು
1: ಪ್ರಜ್ಞೆ ಬರೋ ತನಕ ಅವ್ರ ಮನೆಯವ್ರಿಗೂ ತಿಳ್ಸಕ್ಕಾಗಲ್ಲ.
0: ಯಾಕೆ ಅಂದ್ರೆ ಆ ಮಗು ಅಂದ್ರೆ ಆ ಹೆಣ್ಮಗು ಆ ರಸ್ತೆಯಲ್ಲಿ ಬಿದ್ದಿದ್ದಂತ ಘಟನೆ ಯಾವುದೋ ಲಾರಿನೋ ಏನೋ ಬಂದಿದ್ರೆ ಮಾತ್ರ ನಿಜವಾಗಿ ಅದ್ರ ಮೇಲೆನೆ ಹೋಗಿರೋದು. ಆ ಶಬ್ದ ಇದೆಯಲ್ಲ, ಇನ್ನೂ ನನ್ನ ಕಿವಿಯಿಂದ ಹೋಗಿಲ್ಲ, ತಲೆಯಿಂದ ಅದು ನೆನಪಾಯ್ತು. ನಾವು ಸ್ವಲ್ಪ ನಮ್ಮ ಶ್ರೋತೃಗಳಿಗೆ ಕ್ಷಮೆಯನ್ನ ಕೇಳಿ ಒಂದು 5 ನಿಮಿಷ ತಡವಾದ್ರೂ ಪರವಾಗಿಲ್ಲ, ಈ ಘಟನೆಯನ್ನು ಹೇಳಿ ಒಂದು ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡೋಣ ಅಂತ ಈಗ ತಡವಾಗಿ ಬಂದಿದ್ದಾಯ್ತು. ದಯವಿಟ್ಟು ಕ್ಷಮೆ ಇರಲಿ ನಿರೂಪಕರಿಗೂ ಕೂಡ. ಮತ್ತೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಿದೀವಿ, ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ. ಹೊಸ ಹೊಸ ಶ್ರೋತೃಗಳು ಕರೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಸಂಗತಿ ಹೇಳಲೇಬೇಕು, ಇಷ್ಟು ಸಮಯ ಆಗಿದೆ ಅಲ್ವಾ, ತುಂಬಾ ಸಮಯ ಆಗ್ಬಿಡ್ತು ನಾವು ಮಾತನಾಡ್ತಾ. ಕರೆ ಸಿಕ್ಕಿದಾಗ ಕೇಳುವಂತಹ ಗೀತೆಗಳು ಪುನರಾವರ್ತನೆ ಆಗಬಾರದು ಅನ್ನೋದು ಹಲವರ ಮನವಿ, ಅದು ಮನಸ್ಸಿನಲ್ಲಿರಲಿ.

0: ಎಷ್ಟು ನಿರಂತರ ಶ್ರೋತೃಗಳು ಕರೆಯನ್ನು ಮಾಡ್ತಾರೆ. ಕರೆಯನ್ನು ಮಾಡಿದಾಗ ಬೇರೆ ಬೇರೆ ಗೀತೆಗಳು ಬೇಕಾದಷ್ಟಿರ್ತಿ, ಎಲ್ಲ ಗೀತೆಗಳನ್ನು ನಾವು ಕೇಳ್ತೀವಿ, ಆದ್ರೆ ಪುನರಾವರ್ತನೆ ಆದ್ರೆ ಅವ್ರ ಹೆಸರನ್ನು ಕೂಡ ಹೇಳ್ಬಿಡ್ತಾರೆ, ಇವರು ಇಂಥ ಹಾಡನ್ನೇ ಕೇಳಿದ್ರು ಅಂತ. ಅದರಿಂದ ತಪ್ಪಿಸ್ಕೋಬೇಕಾದ್ರೆ ನಾವು ಬೇರೆ ಗೀತೆಗಳಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾ. ಇವತ್ತು ತಿಂಡಿ ಏನು?
1: ತಿಂಡಿ ಮೇಡಮ್ ಇವತ್ತು ಅಕ್ಕಿ ರೊಟ್ಟಿ ಮತ್ತೆ ತೆರ್ಮೆ
0: ಸೊಪ್ಪು. ಅಕ್ಕಿ ರೊಟ್ಟಿ
1: ಅಕ್ಕಿ ರೊಟ್ಟಿ ಹಾಗೂ ತೆರ್ಮೆ ಸೊಪ್ಪು.
0: ಆದಷ್ಟು ಕನ್ನಡ ಭಾಷೆಗೆ ಮೊದಲ ಆದ್ಯತೆ
1: ಮಾಡ್ತಿದ್ದೀವಿ.
0: ಹೌದಲ್ವಾ? ನಾವು ಕಳೆದ ಬಾರಿಯನ್ನು ನೀವು ಸಾಕಷ್ಟು ತಪ್ಪುಗಳನ್ನ ಮಾಡಿದ್ರಿ. ಅದು ಕೇಳಿಗರಿಗೆ ಏನಾಗುತ್ತೆ, ಶ್ರೋತೃಗಳಿಗೆ ಏನಪ್ಪ ಇವರಿಗೆ ಕನ್ನಡ ಮಾಧ್ಯಮ ಅಂತ ಅಂದ್ರೆ ನಮ್ಮ ಶ್ರವ್ಯ ಮಾಧ್ಯಮದಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಇಲ್ವಲ್ಲ ಅಂತ ಅವರು ತಪ್ಪು ತಿಳ್ಕೊಳ್ತಾರೆ.
1: ಗೊತ್ತಾಯ್ತು.
0: ಹಾಗಾಗಿ ನಾವು ಆದಷ್ಟು ಆಂಗ್ಲ ಭಾಷೆಯನ್ನ ಇಲ್ಲಿ ಕಡಿಮೆ ಬಳಸಬೇಕು. ಅಕ್ಕಿ ರೊಟ್ಟಿ ಅಂಡ್ ಅಂತ ಹೇಳ್ಬೇಡಿ, ಅಕ್ಕಿ ರೊಟ್ಟಿ ಮತ್ತೆ ಆಂಗ್ಲ ಭಾಷೆಯಲ್ಲೇ ಹೇಳಿ.
1: ಚರ್ಮೆ ಸೊಪ್ಪು.
0: ಚರ್ಮೆ ಸೊಪ್ಪು ಅಂದ್ರೆ ಹೇಗ್ ಮಾಡಿದ್ರಿ ಅದು?
1: ಮೇಡಮ್ ಕಾಲರ್ ಲೈನ್ ಅಲ್ಲಿ ಇದ್ದಾರೆ.
0: ಮೊದಲು ಕರೆಯನ್ನ ಸ್ವೀಕರಿಸೋಣ ಅಂತ
1: ತುಂಬಾ ಹೊತ್ತಿಂದ ಕಾಯ್ತಿದ್ದೆ. ನಮಸ್ತೆ, ಯಾರು?
2: ಹಲೋ, ನಮಸ್ತೆ ಮೇಡಮ್.
1: ಪುತ್ತೂರಿನಿಂದ ಸರಸ್ವತಿ ಅವರೇ, ನಮಸ್ಕಾರ, ಹೇಗಿದ್ದೀರಿ? ಇಬ್ಬರಿಗೂ ನಮಸ್ತೆ ಅಂತ.
0: ನಮಸ್ತೆ ಸರಸ್ವತಿ ಅವರೇ, ಹೇಗಿದ್ದೀರಾ? ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಇಂದಿನ ವಿಶೇಷ ಏನು?
2: ಮಾತು ಸರಿ ಮೇಡಮ್, ಎಂತ ಗೊತ್ತಿಲ್ಲ, ನಮ್ಮ ಊರಿನಲ್ಲಿ ನಾವು ಕೆಲಸಕ್ಕೆ ಹೋಗುವಾಗ ದನಗಳಿಗೆ ತೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಮತ್ತೆ ಅದು ತಿಂಡಿಯನ್ನು ಕಟ್ಟಿ ಹಗ್ಗವನ್ನೆಲ್ಲ ಹಾಕಿ ಬಿಸಾಡುದು ಮೇಡಮ್. ಅದನ್ನ ತಿಂದು ದನದ ಹೊಟ್ಟೆಗೆ ಹೋಗಿ ಸುಧಾನಿಯಲ್ಲಿ ಬಂದು ಇತ್ತು. ಅದನ್ನು ನಾವು ಎಲ್ಲರ ಹೇಳಿ ಮತ್ತೆ ತೆಗ್ದದ್ದು ಮೇಡಮ್, ಮತ್ತೆ ಡಾಕ್ಟರ್ ಬಂದು ತೆಗ್ದದ್ದು.
0: ಓ ಹೌದಾ, ಹಗ್ಗ ತಿಂದ್ಬಿಟ್ಟಿತ್ತ?
2: ತಿಂಡಿಯನ್ನೆಲ್ಲ ತಿಂದು ಅದರಲ್ಲಿ ತೊಟ್ಟೆಯಲ್ಲಿ ಪದಾರ್ಥವನ್ನೆಲ್ಲ ಕಟ್ಟಿ ಬಿಸಾಡುದು ಮೇಡಮ್.
0: ಇದು ಕೂಡ ಒಂದು ಘಟನೆ, ನೈಜ ಘಟನೆ. ಈಗ ಹೇಗಿದೆ ಅದು ಹಸು? ನೋಡಿ, ಜಾಗ್ರತೆ ವಹಿಸದಿದ್ದರೆ ಏನಾದ್ರೂ ಒಂದು ವ್ಯತ್ಯಾಸ ಆಗೇ ಆಗುತ್ತೆ. ನೋಡಿ, ನಾವು ಒಂದು ವೈಯಕ್ತಿಕವಾಗಿ ನಾವು ಬದಲಾದ್ರೆ, ಮಹಾತ್ಮ ಗಾಂಧೀಜಿಯವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳೋದು, ಒಬ್ಬರು ಬದಲಾದ್ರೆ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆಯಾದಂತೆ ಅಂತ ಅಲ್ವಾ? ಹಾಗೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಹೇರಿಕೆ ಇಲ್ಲ, ನಿಯಮ ಪಾಲನೆ ಮಾಡಬೇಕು. ಮತ್ತೆ ಈ ಒಂದು ಜನ್ಮದಲ್ಲಿ ನಾವು ದೇಶಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕು ಅಂದ್ರೆ ಇವುಗಳತ್ತ ಕೂಡ ಗಮನ ಹರಿಸ್ಬೇಕು. ನೋಡಿ, ಮೂಕ ಪ್ರಾಣಿಗಳು ಮನುಷ್ಯ ವಿವೇಕ ಉಳ್ಳಂತಹ ಮನುಷ್ಯ ಮಾಡುವಂತಹ ಒಂದು ಉಪಟಳಕ್ಕೆ ಬಲಿಯಾಗ್ತಾ ಇದ್ದಾವೆ ಅಲ್ವಾ? ನಿಮ್ಮ ಹಾಡು, ಮೆಚ್ಚಿನ ಹಾಡು
2: ನನಗೆ ಒಲವು ಮೂಡಿದಾಗ ಚಿತ್ರದಿಂದ ಮೇಡಮ್.
0: ಯಾವ ಹಾಡು, ಹಾಡೇ ಬಿಡ್ತೀರಾ?
2: ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಉಂಟು ಮೇಡಮ್. ಅಲ್ಲಿಗೆ ಸಹ ಹೋಗ್ಬೇಕು ಉಂಟು ನಮಗೆ. ಹಾಗೆ ಬೇಕಾಗಿ ಅದನ್ನು ಕೇಳಿ.
0: ತುಂಬಾ ಸಂತೋಷ. ಒಂದು ನುಡಿಗಟ್ಟು ಇದೆ ಹೇಳ್ತಾರೆ
1: ಸರಸ್ವತಿ ಅವರೇ, ನಿಮ್ಗೆ ಇವತ್ತಿನ ನುಡಿಗಟ್ಟು ಹೀಗಿದೆ: ಎರಡು ದೋಣಿಯ ಮೇಲೆ ಕಾಲಿಡು.
2: ಎರಡು ದೋಣಿಯ ಮೇಲೆ ಕಾಲಿಡು ಅಂದ್ರೆ ಒಂದು ದೋಣಿಯಲ್ಲಿ ನಾವು ಕಾಲಿಟ್ಟು ಒಳ್ಳೆಯದು, ಎರಡು ದೋಣಿಗೆ ಕಾಲಿಟ್ಟು ನಾವು ಹತ್ರ ಹೋದ್ರೆ ಮತ್ತೆ ನಿಮ್ಮ ಕೆಲಸವೇ ಹಾಳಾಗಿ ಹೋಗ್ತದೆ.
0: ತುಂಬಾ ಸಂತೋಷ. ಗುರಿ ಇಲ್ಲದ ಜೀವನ ಅಲ್ವಾ? ಗುರಿ ಇಲ್ಲದ ಜೀವನ ಪೂರ್ಣ ಮಾಡ್ಬೇಕದು. ತುಂಬಾ ಸಂತೋಷ ಆಯ್ತು ಸರಸ್ವತಿ ಅವರೇ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಕೇಳಿ. ಈಗ ಸೋನಿ ಅವರು ಕೂಡ ಹೇಳ್ಬೇಕು.
1: ಹೇಳ್ತೇನೆ ಮೇಡಮ್. ಎರಡು ದೋಣಿಯ ಮೇಲೆ ಕಾಲಿಡು ಅಂದ್ರೆ ಒಂದೇ ಬಾರಿಗೆ ಎರಡು ಪರಸ್ಪರ ವಿರೋಧವಾದ ಕೆಲಸಗಳಿಗೆ ಕೈ ಹಾಕೋದು. ನಾನು ಒಮ್ಮೆಲೆ ಎರಡು ಕೆಲಸಕ್ಕೆ ಸೇರಿ ಎರಡು ದೋಣಿಯ ಮೇಲೆ ಕಾಲಿಟ್ಟಂತಾಯ್ತು.
0: ದೊಡ್ಡ ವಾಕ್ಯಗಳನ್ನು ತಂದ್ಬಿಡ್ತೀರಲ್ಲ, ಯಾಕೆ ಕಷ್ಟ ಕೊಡ್ಬೇಕು ಅಂತ?
1: ಅದು ನುಡಿಗಟ್ಟೆ ದೊಡ್ಡದಾಗಿದೆ ಮೇಡಮ್, ಅದನ್ನ ಬಳಸುವಾಗ
0: ಅಲ್ಲ, ನೀವು ಅರ್ಥ ಅಲ್ಲೇ ತಂದ್ಬಿಟ್ಟಿದ್ದೀರಾ.
1: ಆಗ್ಬಿಡುತ್ತೆ
0: ನುಡಿಗಟ್ಟು. ಈಗ ಕಟ್ಟುನಿಟ್ಟು, ಮುಲಾಜಿಲ್ಲದೆ, ಇಂತಹ ಚುಕ್ಕವಾದ ಪದಗಳಿಗೆ ಮೊದಲ ಆದ್ಯತೆ ಕೊಡಬೇಕು
1: ಆಗ್ಲಿ
0: ಅಲ್ವಾ? ನಾನ್ ನುಡಿ ಹೇಳ್ಬಿಟ್ರೆ ಅವರು ಹೇಗೆ ಹೇಳ್ತಾರೆ?
1: ಮುಂದೆ ಬರುವ ನುಡಿಗಟ್ಟು ಚಿಕ್ಕದಾಗಿರಬೇಕು.
0: ದಯವಿಟ್ಟು ನಮ್ಮ ಶ್ರೋತೃಗಳಿಗೆ

0: ಸಹಾಯ ಆಗಬೇಕು, ಮಾಹಿತಿಯೂ ಆಗಬೇಕು, ಮನರಂಜನೆಯೂ ಆಗಬೇಕು, ಒಂದು ಬುದ್ಧಿಯೂ ಕೂಡ ಅಲ್ಲಿ ಹುಟ್ಟಬೇಕು ಮನಸ್ಸಿನಲ್ಲಿ. ಈಗ ಅವರ ಹಾಡು ಕೇಳಿ ಬರೋಣ.
1: ಅವರ ಹಾಡು ಆದಿಲಕ್ಷ್ಮಿ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.
0: ಗುರಿಯಿಲ್ಲದ ಜೀವನ, ಅದಕ್ಕೆ ಪೂರ್ಣ ಮಾಡ್ಲಿಲ್ವಲ್ಲ, ನಾವಿಕನಿಲ್ಲದ ದೋಣಿಯಂತೆ ಅಂತ ಮರ್ತ್ ಬಿಟ್ಟಿದ್ದೀರಾ ನೀವು. ಈ ಹಾಡಿನ ನಂತರ ಮಾತನಾಡೋಣ.
1: ಆಗ್ಲಿ.

0: ಪ್ರೀತಿಯ ಶ್ರೋತೃಗಳೇ, ಈಗ ಸಮಯ 11:25:29
1: ಅಲೆ ಅಲೆಯ ಸಾಗರ, ಹೊಂಬಣ್ಣದ ತೀರ, ಭಕ್ತರ ಪರಿವಾರ, ಸಂಗಮವಾಗಿ ಹುದಿಲ್ಲಿ, ಜಂಗಮವಾಗಿ ಹುದಿಲ್ಲಿ, ಅದೇ ರಾಮೇಶ್ವರ. ಓ ನನ್ನ ತಾಯೇ, ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
2: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.
1: ಉಪನ್ಯಾಸ ವೃತ್ತಿಯನ್ನ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸಿದಂತಹ ಭಾರತದ ಸನ್ಮಾನ್ಯ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗೆ ಕಳೆದಂತಹ ನೆನಪುಗಳನ್ನ ಅನಾವರಣಗೊಳಿಸಲಿದ್ದಾರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಅಂದರೆ DRDO ಮಹಾನಿರ್ದೇಶಕರಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಶಿಷ್ಟಾಚಾರ ಮತ್ತು ಸಮನ್ವಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತಹ ಕೊಡಗಿನ ತಲಕಾವೇರಿಯ ಶ್ರೀ ಕೆ ಜಯಪ್ರಕಾಶ್ ರಾವ್ ಅವರು.
2: ಈ ನಾವು ಭಾರತಕ್ಕೆ ಸೇವೆ ಮಾಡಿದ ಒಂದು ದೊಡ್ಡ ಆತ್ಮಾಭಿಮಾನ ನಮಗೆ ಸಿಗ್ತದೆ ಅಂತ ಹೇಳಿ ಅವರು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬೇರೆ ಯಾವ ಉದ್ಯೋಗದ ಆಮಿಷ ಇಲ್ಲದೆ.
1: ಸಮಯ ಇದೇ ಸೋಮವಾರ ಅಂದರೆ July 27 ಬೆಳಗ್ಗೆ 9:05 ವಿಶೇಷ ಸಂದರ್ಶನ ಮನದಾಳ. ನೆನಪಿನಂಗಳದಲ್ಲಿ ಅಡಗಿರುವಂತಹ ಕಲಾಂ ನೆನಪುಗಳನ್ನ ಅನಾವರಣಗೊಳಿಸಲಿದ್ದಾರೆ ಮನದಾಳ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
0: ಈಗ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ದೂರವಾಣಿ ಸಂಖ್ಯೆಯನ್ನ ಹೇಳ್ಬಿಡಿ ಮತ್ತೆ.
3: ಪ್ರೀತಿಯ ಶ್ರೋತೃಗಳೇ, ನನ್ನೆದೆಯ ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ನಮ್ಮೊಡನೆ ಮಾತನಾಡಲು ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2285558 ಹಾಗೂ 2281129, ಕೋಡ್ ಸಂಖ್ಯೆ 08272. ಮೇಡಮ್, ಕಾರ್ಯಕ್ರಮದ ಆರಂಭದಲ್ಲಿ ನೀವು ರಸ್ತೆ ಅಪಘಾತದ ಕುರಿತು ಮಾತನಾಡಿದ್ರಿ. ನಿಮ್ನ ಕೇಳಬೇಕು, ಈ ರಸ್ತೆ ದಾಟುವಾಗ ಅಥವಾ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಸಂಚಾರಿ ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕಲ್ವಾ?
0: ಅದು ಕೂಡ ಮುಖ್ಯ. ಅಂದ್ರೆ ಪರಸ್ಪರ ಇಬ್ಬರಿಗೂ ಕೂಡ ತೀವ್ರತರನಾದ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿಲ್ಲ. ಮೊಟ್ಟ ಮೊದಲನೇದಾಗಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು,
3: ಅದು ತುಂಬಾ ಮುಖ್ಯ.
0: ಈಗ ನಾವು ಯಾವುದೋ ಒಂದು ಯೋಚನೆಯಲ್ಲಿ ಹೋಗ್ತಾ ಇರ್ತೀವಿ, ಇನ್ನೊಬ್ರು ಬರ್ತಾ ಇರ್ತಾರೆ, ತಪ್ಪಿಸ್ಕೊಳಕಾದ್ರೆ ಸರಿ, ಅವ್ರಿಗೇನೋ ನಾವು ಪಾದಾಚಾರಿಗಳು, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ನಮ್ಮ ಜ್ಞಾನ ಯಾವ ಕಡೆ ಇರುತ್ತೆ ಗೊತ್ತಿಲ್ಲದ ಹಾಗೆ ಅವ್ರ ಮೇಲೇನೆ ಒಂದು ಡಿಕ್ಕಿ ಹೊಡೆದು ಹೋರುಗ್ಬಿಟ್ರೆ ಗಾಡಿ, ಅವರ ಮನೆಯ ಪರಿಸ್ಥಿತಿಯನ್ನ ಯಾರು ಸುಧಾರಿಸ್ತಾರೆ? ನಿನ್ನೆ ಆದಂತಹ ಘಟನೆಯಲ್ಲಿ ಆ ಮಗುವಿನ ಪರಿಸ್ಥಿತಿಯನ್ನ ನೋಡಿ ಸುಮಾರು ಒಂದು 5-6 ನಿಮಿಷಗಳ ಕಾಲ ಅಲ್ಲೇ ಬಿದ್ದಿತ್ತು ಆ ಮಗು. ಇಷ್ಟು ಸಂಕಟ ಆಗ್ತಿತ್ತು ಅಂತ ಅಂದ್ರೆ ಎಲ್ರಿಗೂ ಶಾಕ್. ನಾವು ಪ್ರೋಮೋ ಮಾಡಿದ್ವಿ, ಅದು ಬಿದ್ದಾಗ ನಮ್ಗೆಲ್ಲ ಶಾಕ್ ಆಗುತ್ತೆ ಅಂತ. ನಿಜವಾಗಿ ಆ ಪ್ರೋಮೋಗೆ ತಕ್ಕನಾಗಿ ಅದು ಅನುಭವಿಸಿದ್ದು ಆಯ್ತು. ಅಷ್ಟು ಶಾಕು, ಮುಟ್ಟಕ್ಕಾಗಲ್ಲ, ಹೋಗಿ ಇಟ್ಕೊಳಕ್ಕಾಗಲ್ಲ, ಎತ್ತಕ್ಕಾಗಲ್ಲ. ಆಗ ಎಲ್ಲರನ್ನು ಕರೆದು ಆ ಒಂದು ರಾತ್ರಿಯಲ್ಲಿ 10 ಗಂಟೆ ಮಳೆ ಬರ್ತಾ ಇದೆ, ಅವರಿಗೆ ಕಾಣಿಸ್ಲಿಲ್ವಾ, ರಸ್ತೆ ದಾಟ್ತಿದ್ದವ್ರು ಕಾಣಿಸ್ಲಿಲ್ವಾ? ಮತ್ತೆ ಆ ಶಬ್ದ, ಅಲ್ಲಿ ವಯಸ್ಸಾದಂಥವ್ರು ಕೂಡ ಇದ್ರು, ಅವರಿಗೆ ಸುಸ್ತಾಗಿ ನೀರು ಕೂಡ ಕುಡಿಸಿದ್ದಾಯ್ತು ಆ ಒಂದು ಘಟನೆಯಲ್ಲಿ. ಅಲ್ಲೇ ಸುಮಾರು 1/2 ಗಂಟೆ ನಾವೆಲ್ಲರೂ ಕೂಡ ಕೂತಿದ್ವಿ. ಅಂದ್ರೆ ಇದು ಆಗಬಾರ್ದು. ಒಬ್ಬೊಬ್ಬರು ಕೂಡ ಒಂದು ಚೈತನ್ಯಯುತವಾಗಿ ನಮ್ಮ ಜೀವನವನ್ನ ಸುಂದರಗೊಳಿಸುವತ್ತ ಯೋಚನೆ ಮಾಡೋದಾದ್ರೆ ಪರಸ್ಪರರ ಬದುಕು ಕೂಡ ಚೆನ್ನಾಗಿರುತ್ತೆ. ಯಾವಾಗ? ಜಾಗೃತ ಮನೋಭಾವನೆ ಇದ್ದಾಗ. ಒಂದು ಜೀವನ ಅಂತಂದ್ರೆ ಕವಿ ಸಾಹಿತಿಗಳು ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಸಾಹಿತಿಗಳು, ಚಿತ್ರ ಸಾಹಿತಿಗಳು ಎಲ್ಲರೂ ಕೂಡ ಎಲ್ಲಾ ವಿಷಯದ ಬಗ್ಗೆಯೂ ಕೂಡ ಅವರು ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ, ಅನುಭವದ ಪಾಕವನ್ನ ಉಣಿಸಿದ್ದಾರೆ. ಆದಾಗ್ಯೂ ಕೂಡ ಈ ರೀತಿಯ ಯೂತ್ಸ್ ಎಚ್ಚರಿಕೆ ತೆಗೆದುಕೊಳ್ಳದೆ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಳೋದಲ್ದೆ ಹೆತ್ತವರ ಬದುಕನ್ನು ಕಣ್ಣೀರ ಕಡಲಲ್ಲಿ ತಳ್ಳುವಂತಹ ಸ್ಥಿತಿ ಯಾವ ತಂದೆ ತಾಯಿಗೂ ಬೇಡ. ಈ ಪರಿಸ್ಥಿತಿ ಮರುಕಳಿಸಬಾರದು ಅಂತ ಹೇಳ್ತಾ ಈಗ ಮತ್ತೆ

0: ಒಬ್ಬರು ಕರೆಯಲಿದ್ದಾರೆ.
1: ನಮಸ್ತೆ, ಯಾರು?
2: ನಮಸ್ತೆ, ನಾನು ದಿನೇಶ್ ಹಾಲೇರಿ, ಸೋಮವಾರ ಮಾತಾಡ್ತಾ
1: ಇದ್ದೇನೆ. ದಿನೇಶ್ ಹಾಲೇರಿ ಅವರಿಗೆ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ?
2: ನಾನು ಚೆನ್ನಾಗಿದ್ದೀನಿ, ಖುಷಿಯಾಗಿ ಆಜ್ಞೆ ಬಯಸ್ತಾ ಇದ್ದೀನಿ ನಿಮ್ಮಿಂದ. ಹಾ,
0: ಹಾಡು
1: ಯಾವ ಹಾಡು ಬೇಕಿತ್ತು ದಿನೇಶ್ ಅವರೇ?
2: ಹಳೆ ಚಿತ್ರ ಎಂ ಐ ಬಿಟಲ್ ನಿರ್ದೇಶನದ ನಕ್ಕರೆದ ಸ್ವರ್ಗದಲ್ಲಿ ಈ ವಿಶ್ವಾಸ ಹಾಡಿದ್ದು ನಗಬೇಕು ನಗಬೇಕು, ಅದೇ ನನ್ನ ಧರ್ಮ. ಹಾಡು ಪ್ರಸಾರ ಮಾಡಿ.
1: ಯಾಕೆ ಇಷ್ಟ ದಿನೇಶ್ ಅವರೇ ಈ ಹಾಡು?
2: ನರಸಿಂಹರಾಜ್ ಅವರದು ಜನ್ಮದಿವಸ ಹೌದು, 100ನೇ ಚಿತ್ರ ಹಾಗೂ ನಾಯಕನಾಗಿ ಅಭಿನಯಿಸುವ 1ನೇ ಚಿತ್ರ.
0: ಎಲ್ಲಾ ಮಾಹಿತಿಯ ಮಹಾಪೂರವನ್ನೇ ಕೊಟ್ಬಿಡ್ತಾರಲ್ಲ ಇವರು,
1: ಉತ್ತಮ ಮಾಹಿತಿಗಳನ್ನ.
0: ನಿಮ್ಮ ಹವ್ಯಾಸಗಳೇನು ದಿನೇಶ್ ಅವರೇ?
2: ಮೇಡಮ್, ಹವ್ಯಾಸ ಅಂದ್ರೆ ಸ್ವಲ್ಪ ಈ ಹಳೆ ಚಿತ್ರಗಳನ್ನ ಇಷ್ಟಪಡ್ತೇನೆ, ಕೆಲವು ವಿಷಯಗಳನ್ನ ಬರ್ಕೊಂಡಿರ್ತೇನೆ, ಕೆಲವು ಸ್ವಲ್ಪ ತಲೆಯಲ್ಲಿ ಇರ್ತದೆ. ಒಟ್ಟು ನಮ್ಗೆ ಹಳೆ ಚಿತ್ರಗಳು ತುಂಬಾ ಇಷ್ಟ.
0: ಪ್ರೀತಿ ಇದ್ರೆ ಅದು ತಲೆಯಲ್ಲಿರುತ್ತೆ ಅಲ್ವಾ?
1: ತುಂಬಾ ಸಂತೋಷ ಆಯ್ತು ನಿಮ್ಮ ಮಾಹಿತಿ ಕೇಳಿ, ನಮಗೂ ತುಂಬಾ ಇಷ್ಟ ಆಯ್ತು.
0: ಈಗ ನುಡಿಗಟ್ಟು,
1: ಒಂದು ಚಿಕ್ಕದಾದ ಚೊಕ್ಕವಾದ ನುಡಿಗಟ್ಟು ದಿನೇಶ್ ಹಾಲೇರಿ ಅವರಿಗೆ. ಕಣ್ಣಿಡು ಅಂತ, ಕಣ್ಣಿಡು ಅಂದ್ರೆ ಏನು ಅರ್ಥ ಹೇಳಿಬಿಟ್ಟು ಒಂದು ವಾಕ್ಯ ರಚನೆ ಮಾಡಿ.
0: ಕಣ್ಣಿಡು,
1: ಕಣ್ಣಿಡು, ಕಣ್ಣಿಡು, ಕಣ್ಣಲ್ಲಿ ಕಣ್ಣಿಡು ಅಂತ ಹೇಳ್ತಾರಲ್ಲ,
0: ಹೇಳ್ಕೊಟ್ಬಿಟ್ರ?
1: ಕಣ್ಣೀರು ಅಲ್ಲ, ಕಣ್ಣಿಡು, ಕಣ್ಣಿಡು, ಇಡು, ಇಡೋದು, ಕಣ್ಣಿಡೋದು, ಕಣ್ಣಿಡು,
2: ಕಣ್ಣಿಡೋದು. ಅಂದ್ರೆ ಯಾವ್ದೋ ಒಂದು ವಿಷಯ ನೋಡ್ಬೇಕಾದ್ರೆ ಕಣ್ಣಿಡೋದು,
0: ಅಂತರಂಗದ ಕಣ್ಣನ್ನ ಇಡಬೇಕು ಅಂತ ಅಲ್ವಾ?
2: ಚಲನಮನೆ ನೋಡ್ಕೊಳ್ಳಿ, ಕಣ್ಣಿಡ್ತೀವಿ
0: ನಾವು.
2: ಚಲನಮನೆ ನೋಡಕ್ಕೆ ಕಣ್ಣಿಡ್ತೀವಿ.
1: ಹೌದು, ಅರ್ಥ ಹೇಳಿದ್ರಿ. ಒಂದು ವಾಕ್ಯ ರಚನೆ ಮಾಡ್ಬೋದಾ ನಿಮ್ಮ ಸ್ವಂತ ವಾಕ್ಯ?
2: ಅಂದ್ರೆ ಕೆಲವು ಸಲ ಯಾರೋ ನಮ್ಮ ವ್ಯಕ್ತಿ ಮೇಲೆ ಅನುಮಾನ ಬಂದಾಗ ಕಣ್ಣಿಡ್ತೀವಿ, ಅದೆಲ್ಲ
0: ಅನುಮಾನ ಪೆದ್ದ ರೋಗಂ ಅಂತ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ, ಅದು ದುಡುಕುವ ವಿಷಯ ಕೊಟ್ಟೋಗ್ಬಿಟ್ರಿ ನೀವು. ಒಳ್ಳೇದಾಯ್ತು,
2: ಕೆಲಸಲ ಸಂದರ್ಭ ಬೇಕಾಗುತ್ತೆ ನಮಗೆ, ಏನೋ ಅನುಮಾನ ಇರ್ತದೆ.
0: ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡುವಾಗ ತಕ್ಷಣ ಆರಕ್ಷಕ ಇಲಾಖೆಗೆ ಸಂಪರ್ಕಿಸಿ ಅಂತ. ಅನುಮಾನ ಅಂತ ಅನ್ಕೊಂಡ್ಬಿಡೋಣ ಬಿಡಿ. ದಿನೇಶ್ ಅವರೇ ಧನ್ಯವಾದ ಕರೆ ಮಾಡಿದ್ದಕ್ಕೆ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಇನ್ನು ಏನು ಗೊತ್ತಾ ಸೋನಿ ಅವರು, ಈಗ ಮಾತು ಜಾಸ್ತಿ ಆಯ್ತು ಅಂತ ಹಲವು ಶ್ರೋತೃಗಳು ಆರೋಪ ಮಾಡ್ತಾ ಇದ್ದಾರೆ, ನಮಗೆ ಅದು ಕೇಳಿಸ್ತಾ ಇದೆ. ಹಾಗಾಗಿ ಕರೆ ತೆಗೆದುಕೊಂಡು ಅವರ ಹಾಡುಗಳನ್ನು ಪ್ರಸಾರ ಮಾಡ್ಬಿಡೋಣ.
1: ಆಗ್ಲಿ, ಈಗ ದಿನೇಶ್ ಅವರು ಕೇಳಿದ ನೆಚ್ಚಿನ ಹಾಡು ನಕ್ಕರೆ ಅದೇ ಸ್ವರ್ಗ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್.

0: ಈಗ ಕಣ್ಣಿಡುಪದಕ್ಕೆ ನೀವು ವಾಕ್ಯ ಹೇಳಿಲ್ಲ, ತಪ್ಪಿಸಿಕೊಳ್ಳುವ ಯತ್ನ.
1: ನೀವು ಮರ್ತೋದ್ರಿ ಅಂತ ಅನ್ಕೊಂಡು ನಾನು ಸುಮ್ಮನಾದೆ. ಮ್ಯಾಮ್
0: ಹೇಳಿ.
1: ಆಗ್ಲಿ, ಕಣ್ಣಿಡುಗೆ ನನ್ನ ವಾಕ್ಯ ಮಕ್ಕಳು.
0: ಕಣ್ಣಿಡುಗೆ ಅಲ್ಲ, ಕಣ್ಣಿಡುಪದಕ್ಕೆ ನುಡಿಗಟ್ಟಿಗೆ.
1: ನುಡಿಗಟ್ಟಿಗೆ ನನ್ನ ವಾಕ್ಯ
0: ನುಡಿಗಟ್ಟುವಿಗೆ.
1: ಮಕ್ಕಳು ಆಟವಾಡುವಾಗ ಅವರ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು.
0: ಕಣ್ಣಿಡು ಅಂತ ಎಲ್ಲಿ ಬಂತು? ಹಿರಿಯರು ಹೇಳ್ತಾರೆ ಕಿರಿಯರಿಗೆ, ಮಕ್ಕಳು ಆಟ ಆಡ್ತಾ ಇದ್ದಾರೆ, ಮಕ್ಕಳು ಆಟವಾಡುತ್ತಿದ್ದಾರೆ, ಒಂದು ಕಣ್ಣಿಡು ಅಂತ.
1: ಹೌದು.
0: ನೀವು ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಪ್ಪೇ ಹೇಳ್ಬಿಟ್ರೆ ಹೇಗೆ? ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ?
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ತೀರ್ಥ ಪ್ರಸಾದ್ ಅಂತ.
1: ತೀರ್ಥ ಪ್ರಸಾದ್ ಅವರೇ, ನನ್ನೆತಿಯ ಹಾಡು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ದೊಡ್ಡ ಮೇಟಿ ಕುರ್ಕಿ ಅಂತ, ಹಾಸನ ತಾಲೂಕು.
1: ಹಾಸನ ಡಿಸ್ಟ್ರಿಕ್ಟ್ ಇಂದ, ಜಿಲ್ಲೆಯಿಂದ ಕಾಲ್ ಮಾಡಿದ್ದೀರಾ?
0: ತೀರ್ಥ ಪ್ರಸಾದ್ ಅವರೇ, ಎಷ್ಟು ದಿನ ನೀವು ಕರೆ ಮಾಡಿಲ್ಲ?
2: ನಾವು ಮಾಡಿದ್ದು ಪ್ರಥಮ ನಿಮ್ಮ.
0: ಹೌದು, ಹೊಸ ಹೆಸರು, ಅದಕ್ಕೆ ಕೇಳಿದ್ದು.
2: ಹೆಸರೇ ಕೇಳಿಲ್ಲಲ್ಲ ಮೇಡಮ್ ನೀವು?
0: ಇಲ್ಲ, ಕೇಳಿಲ್ಲ.
2: ಹೇಳಿ ಮೇಡಮ್.
0: ದೇವಸ್ಥಾನಗಳಿಗೆ ಹೋಗ್ತೀವಿ, ತೀರ್ಥ ಪ್ರಸಾದ ಸ್ವೀಕರಿಸ್ತೀವಿ. ಆದ್ರೆ ನಮ್ಮ ಆಕಾಶವಾಣಿಯಲ್ಲಿ ಈ ಹೆಸರು ಕೇಳಿಲ್ಲ. ಹೊಸ ಶ್ರೋತೃವಿಗೆ ಪ್ರೀತಿಯ ಸ್ವಾಗತ. ಯಾವ ಹಾಡು ಬೇಕು ನಿಮಗೆ?
2: ಅದೇ ಪ್ರೇಮ ಪಾಶದಲ್ಲಿ ಹೂವೊಂದು ನಗುತ್ತಿದೆ ಅರಳಿ.
0: ಹಾಡ್ತೀರಾ?
2: ಸ್ವಲ್ಪ ಬರುತ್ತೆ ಮೇಡಮ್.
0: ಹಾಡಿ ಒಂದೇ ಸಾಲು.
2: ಹೂವೊಂದು ನಗುತ್ತಿದೆ ಅರಳಿ, ಚೆಲುವಾದ ರೂಪವ ತಾಳಿ.
0: ನೋಡಿದ್ರ, ಎರಡು ಸಾಲು ತುಂಬಾ ಚೆನ್ನಾಗಿ ಹಾಡಿದ್ದೀರಿ.
2: ಹೇಳಿ ಮೇಡಮ್.
0: ಒಂದು ನುಡಿಗಟ್ಟು ಹೇಳ್ತಾರೆ.
2: ಹೇಳಿ ಮೇಡಮ್. ಯಾಕೋ ಸ್ವಲ್ಪ ಕಟ್ಟಾಗುತ್ತೆ ಮೇಡಮ್.
1: ಕೇಳಿಸ್ತಿದ್ಯಾ ತೀರ್ಥ ಪ್ರಸಾದ್ ಅವರೇ?
2: ಕೇಳಿಸ್ತಿದೆ ಮೇಡಮ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಗೊತ್ತಾಯ್ತು.
1: ನೆಟ್ವರ್ಕ್ ಇರೋಲಿ, ನೀವಿರೋ ಜಾಗದಲ್ಲಿ
2: ನೆಟ್ವರ್ಕ್ ಇದೆಯಾ ಮೇಡಮ್? ಇಲ್ಲಿ
0: ನಮಗೆ ಕೇಳಿಸ್ತಾ ಇದೆ.
1: ನಮಗೆ ಕೇಳಿಸ್ತಿದೆ.
2: ಹೇಳಿ ಮೇಡಮ್.
1: ಹಾ, ನಿಮ್ಮ ನುಡಿಗಟ್ಟು ಬಂದು ಕೈ ಕೊಡು.
2: ಕೈ ಕೊಡು ಅಂತಲ್ಲ,
1: ಅರ್ಥ ಹೇಳಿ ವಾಕ್ಯ ರಚನೆ ಮಾಡ್ಬೇಕು.
2: ಕೈ ಕೊಡು ಅಂತಲ್ಲ,
1: ಹಾ ಅರ್ಥ ಹೇಳಿ ಮೊದ್ಲು.
2: ಅದೇ ಏನೋ ಒಂದು ನಾವು ಕೆಲ್ಸ ಹೇಳಿರ್ತೀವಿ ಯಾರೋ ಒಬ್ರಿಗೆ, ಆ ಕೆಲ್ಸಕ್ಕೆ ನಮ್ಗೆ ಇದ್ ಮಾಡ್ಕೊಡ, ಕೆಲ್ಸ ಕೈ ಕೊಟ್ಬಿಡ್ತಾರೆ.
0: ಇವರೆಲ್ಲ ಇವತ್ತು ಕಷ್ಟವಾದ ಪದಗಳನ್ನ ಹೇಳ್ತಾ ಇದ್ದಾರೆ. ಕಣ್ಣಿಡು, ಎರಡು ದೋಣಿ ಮೇಲೆ ಕಾಲಿಡು.
1: ನಿಮ್ಗೆ ಯಾರಾದ್ರೂ ಕೈ ಕೊಟ್ಟಿದಾರ ತೀರ್ಥ ಪ್ರಸಾದ್ ಅವರೇ?
2: ಕೈ ಕೊಟ್ಟ ಮೇಡಮ್, ಮೊದ್ಲೆಲ್ಲ ಕೈ ಕೊಟ್ಟಿರೋರು.
1: ಅದೇ, ಅದನ್ನ ನೆನೆಸ್ಕೊಂಡು ನಗಾಡ್ತಿದ್ದೀರಾ ಅಲ್ವಾ?
2: ಹೌದು ಮೇಡಮ್.
0: ಆಕಾಶವಾಣಿ ಕಾರ್ಯಕ್ರಮಗಳ ಕೇಳ್ತೀರಾ? ಮಡಿಕೇರಿ ಆಕಾಶವಾಣಿ ಕಾರ್ಯಕ್ರಮಗಳು
2: ಕೇಳ್ತಾ ಇರ್ತೀನಿ ಮೇಡಮ್.
0: ಯಾವೆಲ್ಲ ಕೇಳ್ತೀರಾ, ನೆನಪಿಸ್ಕೊಳ್ಬಹುದಾ?
2: ನಿಮ್ಮಲ್ಲಿ ಸುಮಾರು ಒಂದು ಈಗ 11 ಗಂಟೆಗೆ ಒಂದು ಕಾರ್ಯಕ್ರಮ ಬರ್ತಾ ಇರ್ತೀನಿ ಮೇಡಮ್. ಅದೊಂದು ಕೇಳ್ತೀನಿ. ಆಮೇಲೆ ಇನ್ನೂ ಸುಮಾರು ಕೇಳ್ತಾ ಇರ್ತೀನಿ ಮೇಡಮ್.
0: ಇನ್ ಮುಂದೆ ಕೇಳಿ.
2: ಹೌದು ಮೇಡಮ್, ನಮ್ಮಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ. ಅಥವಾ
0: ಅಲ್ಲ, ಸ್ಪಷ್ಟವಾಗಿ ಕೇಳಿಸುತ್ತಾ ಇಲ್ಲಿಂದ? ಹೌದಾ, ನಿಮ್ಮ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ನಮ್ಗೆ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದ.
1: ಧನ್ಯವಾದ.
0: ಈಗ ನೀವು ವಾಕ್ಯ ಹೇಳಬೇಕು.
1: ಕೈ ಕೊಡು ಅಂದ್ರೆ ಕೈ ಬಿಡೋದು, ಮೋಸ ಮಾಡೋದು, ನಡು ನೀರಿನಲ್ಲಿ ಬಿಟ್ಟು ಹೋಗೋದು ಅಂತ ಅರ್ಥ ಬರುತ್ತೆ.
0: ನಂಗೆ ಅರ್ಥ ಕೂಡ ಹೇಳ್ತಾ ಇದ್ದೀರಾ, ಸಂತೋಷ.

0: ವಾಕ್ಯ ಹೇಳಕ್ ಮುಂಚೆನೆ ನನಗೆ ಭಯ ಆಗ್ತಿದೆ, ನೀವು ಏನ್ ಹೇಳ್ತಿರೋ ಏನೋ ಸರಿ ಇದೆಯೋ ಇಲ್ಲೋ ಅಂತ.
1: ಶ್ರೋತೃಗಳು ಧೈರ್ಯವಾಗಿ ಹೇಳುವಾಗ
0: ಅಲ್ಲಿ ನಾನು ಧೈರ್ಯವಾಗಿ ಹೇಳ್ತೀನಿ ಮೇಡಮ್, ಯಾವುದೇ ವಿಷಯದಲ್ಲಾದರೂ ಮತ್ತೊಬ್ಬರಿಗೆ ಕೈಕೊಟ್ಟು ಹೋಗುವುದು ತಪ್ಪು. ಸಿಂಪಲ್ ಆಗಿದೆಯಾ ವಾಕ್ಯ?
1: ಅಲ್ಲ, ಅದು ನೀವು ಹೇಳಿದ್ದೇನು?
0: ಕೈ ಕೊಡು,
1: ಕೈ ಕೊಡು. ಕೈ ಕೊಟ್ಟು ಅಂತ ಬದಲಾವಣೆ ಮಾಡ್ಬಿಟ್ರಾ? ಕೈ ಕೊಡುವುದು ಸಮಂಜಸವಲ್ಲ. ಕೊಟ್ಟ ಹಣವನ್ನು ವಾಪಸ್ಸು ಹಿಂದಿರುಗಿಸದೆ ಕೈ ಕೊಡುವುದು ಸಮಂಜಸವಲ್ಲ, ಆಪ್ತವಲ್ಲ ಅಂತ. ಅದಕ್ಕೆ ವಾಕ್ಯ ಹೇಳುವಾಗ ಸ್ವಲ್ಪ ಪ್ರಯತ್ನ ಹಾಕಬೇಕು ಅಲ್ವಾ? ನಮ್ಮ ಸಮಯ, ಏನ್ ಹೇಳ್ತಾರೆ, ನಮ್ಮ ಸಮಯ ನಮ್ಮದು. ಈಗ ನೀವು ವಾಕ್ಯ ರಚನೆ ಮಾಡುವಾಗ ಅದೆಲ್ಲವೂ ಕೂಡ ಬದಲಾಗಬಾರ್ದು. ಕಣ್ಣೀಡು ಅಂದ್ರೆ ಕಣ್ಣೀಡು ಅಂತಾನೆ ಬರಬೇಕು ವಾಕ್ಯದಲ್ಲಿ ಅಲ್ವಾ? ನಮ್ಮ ಶ್ರೋತೃಗಳು ಹೇಳ್ಕೊಟ್ಟಿರುವಂತ ಪಾಠ ಆಯ್ತು. ತುಂಬಾ ಚೆನ್ನಾಗಿ ಕರೆ ಮಾಡ್ತಾರೆ, ಉತ್ತರಿಸ್ತಾರೆ. ಈಗ ಹೇಳಿ, ಮುಂದಿನ ಕಾರ್ಯಕ್ರಮದತ್ತ ಒಂದು ಹೇಳ್ಬೇಕಲ್ಲ.
0: ಸಮಯ ಆಗಿದೆ 11:41:27. ನನ್ನದೇ ಹಾಡು ಕಾರ್ಯಕ್ರಮದ ನಂತರ 12:00 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಇದೆ. ಹಾಗೆ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇವತ್ತು ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಡೀತಾ ಇದೆ. 12:30 ಕಾರ್ಯಕ್ರಮದ ವಿವರಗಳು. 12:35 ಆರೋಗ್ಯ ಸಂಚಿಕೆಯಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಈ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. 12:00 ಪ್ರಗತಿ ಪಥ, ಅದರಲ್ಲಿ ಇವತ್ತು ಪಿಎಂ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಪತ್ರಕರ್ತರಾದ ವಿನೋದ್ ಎಂ.
1: ಭೂಜಲ್, ಪ್ರಧಾನಮಂತ್ರಿ
0: ಅಟಲ್ ಭೂಜಲ್ ಯೋಜನೆ. ನಂತರ 12:10 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ. 12:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. 12:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ.
1: ಇನ್ನು ಹಾಡನ್ನು ಕೇಳಿ ಬರೋಣ, ಸಂಜೆಯ ಕಾರ್ಯಕ್ರಮಗಳನ್ನ ನಂತರ ಹೇಳೋಣ.
0: ತೀರ್ಥ ಪ್ರಸಾದ್ ಅವರಿಗೋಸ್ಕರ ಪ್ರೇಮ ಪಾಶಾ ಚಿತ್ರದಿಂದ ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯನ್ನ ಕೇಳಿ ಬರೋಣ.

0: ಈಗ ಮತ್ತೊಂದು ಕರೆ.
1: ಮತ್ತೊಂದು ಕರೆ. ನಮಸ್ತೆ, ಯಾರು?
2: ನಮಸ್ತೆ ಮೇಡಮ್, ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ ಕೊಯಿಂಗಾಜೆ ಮಾತನಾಡುತ್ತೇನೆ.
0: ನಮಸ್ಕಾರ ಶ್ರೀಧರ ಅವರೇ.
1: ಶ್ರೀಧರ ಕೊಯಿಂಗಾಜೆ ಅವರಿಗೆ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ?
2: ನಾವೆಲ್ಲ ಚೆನ್ನಾಗಿದ್ದೇವೆ ಮೇಡಮ್.
0: ನಿಮ್ಮ ಮೆಚ್ಚಿನ ಹಾಡು?
2: ನನ್ನ ಮೆಚ್ಚಿನ ಹಾಡು ಕರುಳಿನ ಕರೆಯಲ್ಲಿ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಹೇಳಿ ಉಂಟಲ್ಲ ಮೇಡಮ್.
0: ಆ ಅಕ್ಷರ ಬಂದಾಗ ಇದನ್ನ ಹೇಳ್ಬೋದು. ಕಳೆದ ಬಾರಿ ಚೆನ್ನಾಗಿ ಹೇಳಿದ್ರಿ. ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ನೀವು ತಯಾರಿ ನಡೆಸ್ತಿದ್ದೀರಾ ಅಂತ ಹೇಳಬಹುದು. ಈಗ ಒಂದು ನುಡಿಗಟ್ಟು ಹೇಳ್ತಾರೆ ಶ್ರೀಧರ್ ಅವರೇ.
1: ಶ್ರೀಧರ್ ಅವರೇ, ನಿಮ್ಗೆ ಇರುವ ನುಡಿಗಟ್ಟು ಬಾಯಿ ಹಾಕೋದು.
2: ಮಧ್ಯ ಬಾಯಿ ಹಾಕುದರಲ್ಲಿ ಮಧ್ಯ ಬಾಯಿ ಹಾಕುದು ಅಂತ ಹೇಳುದು ಮೇಡಮ್. ನಾವೇನಾದ್ರು ಮಾತಾಡಿಕೊಂಡಿರ್ಬೇಕಂದ್ರೆ ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಬಾಯಿ ಹಾಕುದು.
0: ಏನಾಗುತ್ತೆ ಮಧ್ಯದಲ್ಲಿ ಬಾಯಿ ಹಾಕಿದ್ರೆ?
2: ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಇಬ್ರು ಮಾತಾಡುವಾಗ ಮೂರನೇ ಒಂದು ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಅದು ಕಿರಿಕಿರಿ ಆಗ್ತದೆ ಮೇಡಮ್.
0: ಅಂದ್ರೆ ಹೇಳಬೇಕಾದಂತಹ ಕೇಳಬೇಕಾದಂತಹ ವಿಷಯ ಅವ್ಯಕ್ತವಾಗುತ್ತೆ ಅಂತ
2: ವ್ಯತಿರಿಕ್ತ ವಿಷಯಕ್ಕೆ ಬರ್ತದೆ.
0: ತುಂಬಾ ಚೆನ್ನಾಗಿ ವಾಕ್ಯ ಹೇಳಿದ್ರಿ. ಧನ್ಯವಾದ. ಮತ್ತೊಮ್ಮೆ ನಾವು ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ ಸೋಮವಾರ. ನಮಸ್ಕಾರ.
1: ನಮಸ್ಕಾರ
0: ಶ್ರೀಧರ್ ಅವರೇ. ಈಗ ಇಂದಿನ ಕೃಷಿ ರಂಗದ ಬಗ್ಗೆ ಹೇಳಿ ಸಂಜೆಯ ಕಾರ್ಯಕ್ರಮದಲ್ಲಿ.
1: ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಹೆಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀ ಮೊಹಮ್ಮದ್ ಪರ್ವೇಜ್ ಬಂಥನಾಲ್. ಇವರು ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ.
0: ಈಗ ಮಳೆ ಬರ್ತಾ ಇದೆ, ಅವರು ಹಾಡು ಪ್ರಸಾರವಾಗುವ ಮುನ್ನ ಛತ್ರಿ ಛತ್ರಿ ಬಳಕೆ ಹೇಗಿರಬೇಕು? ಈ ಸ್ಕೂಟರ್ ಅಲ್ಲಿ ಹೋಗ್ತಾ ಇರ್ತಾರೆ, ಅದು ಕೂಡ ಒಂದು ಘಟನೆ. ಕೊಂಡಿ ಛತ್ರಿ ತುಂಬಾ ಇಷ್ಟಪಟ್ಟು ತಗೊಂಡಿತ್ತಂತೆ ಆ ಮಗು. ಅದು ಅವರಮ್ಮ ಗಾಡಿ ಓಡಿಸ್ತಾ ಇದ್ರು, ಆ ಮಗು ಹಿಂದೆ ಅದು ಅಡ್ಡ ಅಡ್ಡ ಇಟ್ಕೊಂಡ್ಬಿಟ್ಟಿದೆ. ಅದು ಇನ್ನೊಂದು ಗಾಡಿ ಬಂತಲ್ಲ, ಅದು ಎಳ್ಕೊಂಡು ಹೋಗ್ಬಿಟ್ಟಿದೆ. ಆ ಮಗುನು ಕೂಡ ಬಿದ್ದು ಗಾಯ ಆಗಿದೆ. ಅಂದ್ರೆ ಈಗ ಸಾಕಷ್ಟು ರಸ್ತೆಯಲ್ಲಿ ನೀವು ಗಮನಿಸಿ ಛತ್ರಿಯನ್ನ ಅಡ್ಡಡ್ಡ ಇಟ್ಕೊಂಡು ಹೋಗುವಂತ ಪದ್ಧತಿಯನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅದು ಎಷ್ಟು ಭಯಂಕರ ಅಲ್ವಾ, ಭಯಾನಕ. ನಾವು ನಡ್ಕೊಂಡು ಹೋಗುವಾಗ ಏನಪ್ಪ ಛತ್ರಿ ಎಲ್ಲೋ ಸಿಕ್ಕಾಕೊಂಡ್ಬಿಟ್ರೆ, ಯಾವ್ದಾದ್ರು ದೊಡ್ಡ ಗಾಡಿಗಳು ವಾಹನಗಳು ಹೋಗ್ತಾ ಇರುತ್ತೆ, ಭಾರಿ ವಾಹನಗಳು, ಅದೇನೋ ಸಿಕ್ಕಾಕೊಂಡ್ಬಿಟ್ರೆ ಹೇಗೆ ಅಂತ ಅಷ್ಟು ಅವರಿಗೆ ಅರಿವಿಲ್ವಾ ಅಂತ ಯೋಚನೆ ಮಾಡಬೇಕು. ಛತ್ರಿಗಳನ್ನ ಕಳೆದುಕೊಂಡು ನೋವು ಪಡೋದು ಒಂದು ರೀತಿ, ಆದ್ರೆ ಆ ಛತ್ರಿಯಿಂದನೇ ಗಾಯ ಆಗಿ ಪ್ರಾಣ ಕಳೆದುಕೊಳ್ಳೋದು ಇನ್ನೂ ಒಂದು ದೊಡ್ಡ ನೋವು ಅದು ಮನೆಯವರಿಗೆ ಅಲ್ವಾ. ನಮ್ಮ ಪೋಷಕರು ಯಾವುದೇ ಒಂದು ಒಂದು ಅರ್ಜೆಂಟ್ ವರ್ಕ್ ಅಂತ ಅನ್ಕೊಂಡು ವೇಗವಾಗಿ ಹೋಗುವಂತಹದ್ದು, ಅಲ್ಲಿ ಹಳ್ಳ ಇರುತ್ತೆ, ನೀರಿರುತ್ತೆ, ಮತ್ತೆ ಬೇರೆ ವಾಹನಗಳು ಈಗ ಕುಸ್ತಿದೆ, ರಸ್ತೆಗಳು ಕುಸ್ತಿದೆ, ಇಲ್ಲೆಲ್ಲ ರಸ್ತೆಗಳು ಬೇರೆ ಬೇರೆ ಮಾಡಿದ್ದಾರೆ, ಅಲ್ಲಿ ಆಪೋಸಿಟ್ ಅಲ್ಲಿ ಅಂದ್ರೆ ವಿರುದ್ಧವಾಗಿ ಗಾಡಿಗಳು ಬರ್ತಾ ಇರುತ್ತೆ. ಇವರು ಅರ್ಜೆಂಟ್ ಅಲ್ಲಿ ಹೋಗಿ ಪ್ರಾಣ ಕಳ್ಕೊಳ್ಳೋದಕ್ಕಿಂತ ನಿಧಾನವೇ ಪ್ರಧಾನ ಅಂತ ಅಂದ್ಕೊಂಡು ಸ್ವಲ್ಪ ಬೇಗ ಹೋಗಿ ಶಾಲೆಗೆ ಮಕ್ಕಳನ್ನ ಬಿಟ್ಟು ಪ್ರಾಣವನ್ನು ಉಳಿಸ್ಕೊಳ್ಬೇಕು, ಮತ್ತೆ ಛತ್ರಿಯ ಬಳಕೆ ಹೀಗಿರ್ಬೇಕು, ಸರಿಯಾಗಿರ್ಬೇಕು ಅಲ್ವಾ. ಅದು ಕೊಂಡಿ ಛತ್ರಿ ಆದ್ರಂತೂ ಬಹಳ ಕಷ್ಟ, ಅದು ದೊಡ್ಡ ಛತ್ರಿ. ಪ್ರೀತಿಯಿಂದ ಜಗಳ ಮಾಡ್ಕೊಂಡು ಅಪ್ಪ ಅಮ್ಮನ ಹತ್ರ ತರಿಸ್ಕೊಳ್ತಾರೆ, ಅದ್ರಲ್ಲಿ ಗೊಂಬೆಗಳಿರುತ್ತೆ, ಮತ್ತೆ ಏನೋ ಒಂದು ಅವ್ರು ಇಷ್ಟಪಡ್ತಾರೆ
1: ನೋಡಕ್ಕೆ, ಆಕರ್ಷಕವಾಗಿರುತ್ತೆ,
0: ಹಸಿರು ಇರುತ್ತೆ, ಹಸಿರು ಮತ್ತೆ
1: ಬಣ್ಣ ಬಣ್ಣ ಇರುತ್ತೆ.
0: ಅಂದ್ರೆ ಒಂದೊಂದು ಮನಸ್ಸು ಕೂಡ, ಒಂದು ಕವಿ ಹೇಳ್ತಾರಲ್ಲ, ಒಂದೊಂದು ಜೀವಕ್ಕೂ ಒಂದೊಂದು ಬಣ್ಣ ಅಂತ. ಹಾಗೆ ಅವರವರ ಇಷ್ಟಪಟ್ಟಂತ ವಸ್ತುಗಳನ್ನ ಬಳಸುವಾಗ ಇತರರಿಗೆ ತೊಂದರೆ ಆಗಬಾರದು,
1: ಎಚ್ಚರಿಕೆ.
0: ನಿಮ್ಮ ಮನಸ್ಸನ್ನ ಗೆಲ್ಲಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಪ್ರಾಣ ಪಕ್ಷಿ ಒಮ್ಮೆ ಹಾರಿ ಹೋದರೆ ಮತ್ತೆಂದೂ ಬರಲ್ಲ. ಮಳೆಗಾಲದಲ್ಲಿ ಇಬ್ಬನಿಯ ಒಂದು ಬೆಳಕಲ್ಲಿ, ಅಂದ್ರೆ ಅದು ಹಾಲಿನಂತೆ ಇರುತ್ತಲ್ಲ, ಅಲ್ಲಿ ನಾವು ಚಲಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಜ್ಞೆ ಇಟ್ಕೊಂಡು ಗಾಡಿಯನ್ನ ಓಡಿಸೋದ್ರಿಂದ
1: ಅಪಘಾತ ಆದ್ಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆನೆ ಮುನ್ನ

0: ಎಚ್ಚರಿಕೆ ವಹಿಸ್ಕೊಂಡ್ರೆ ಎಲ್ರಿಗೂ ಒಳ್ಳೆಯ
1: ಗಾಯ ಅದಕ್ಕೆ ಹೆದರಲ್ವಲ್ಲ ಅಂತ ನಮಗೆ ನೋವಾಗುತ್ತೆ. ಆ ರಕ್ತ ಸುರಿತಾ ಇರುತ್ತೆ, ಕಾಲು ಕೈ ಎದೆ ಭಾಗ ತಲೆ ಭಾಗ ಎಲ್ಲ ರಕ್ತ ಸುರಿತಾ ಇರುತ್ತೆ. ಹಾಗಿದ್ದರೂ ಕೂಡ ಪಾಠ ಕಲಿಯಲ್ಲ. ಆದಾಗ್ಯೂ ಕೂಡ ಇವತ್ತು ಒಬ್ಬರಿಗೆ, ಈಗ ನನ್ನೊಬ್ಬಳಿಗೆ ಒಂದು ಪಾಠ ಬಂದಿದೆ, ಒಂದು ಪಾಠ ಕಲ್ತಿದ್ದೀನಿ ಅಂತಂದರೆ ಹೆಲ್ಮೆಟ್ ಇಲ್ಲದೆ ಮತ್ತು ವೇಗವಾಗಿ ಓಡಿಸೋದ್ರಿಂದ ಏನಾಗುತ್ತೆ, ಮತ್ತು ಈ ಈ ಹಳ್ಳಿಗಳಲ್ಲಿ ಅಂದರೆ ಒಂದು ರಸ್ತೆಗಳಲ್ಲಿ ಪುಟ್ಟ ಪುಟ್ಟ ರಸ್ತೆ, ಕಿರಿದಾದ ರಸ್ತೆ ಅಂತ ಹೇಳ್ತೀವಿ, ಅಲ್ಲಿ ಪ್ರಾಣಿಗಳು ಈ ಕಡೆಯಿಂದ ಈ ಕಡೆ ಹೋಗ್ಬಿಡ್ತವೆ, ಬೆಕ್ಕಾಗ್ಬೋದು ನಾಯಿ ಆಗ್ಬೋದು. ಆಗ
0: ನಿಧಾನವಾಗಿ ಚಲಿಸೋ
1: ಮತ್ತು ಪೆಟ್ರೋಲ್ ಉಳಿಸೋದಕ್ಕೋಸ್ಕರ ಗಾಡಿ ಆಫ್ ಮಾಡಿಬಿಟ್ಟಿರ್ತಾರೆ, ಅದು ಕಷ್ಟ ಆಗುತ್ತೆ, ಆರ್ನ್ ಮಾಡೋಕ್ಕಾಗಲ್ಲ, ಅದು ಹೋಗ್ತಾ ಇರುತ್ತೆ. ಮತ್ತೆ ಈ ಕಡೆ ತಿರುಗಿ ನೋಡಿದ್ರೆ ಮೋರಿ ಇರುತ್ತೆ, ಈ ಕಡೆ ಹಳ್ಳ ಇರುತ್ತೆ, ಅದ್ರ ಗತಿ ಏನು? ಹಾಗಿದ್ರೆ ನಾವು ತಲುಪುವಂತ ಜಾಗಕ್ಕೆ ನಾವು ಹೋಗೋದು ಬೇಡವಾ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಅವರೇ ಕಂಡುಕೊಳ್ಬೇಕು ಅಂತ ಹೇಳ್ತಾ ಶ್ರೀಧರ್ ಅವರ ಮೆಚ್ಚಿನ
0: ಕೊಯಂಗಾಜೆ ಅವರು ತಮ್ಮ ಮೊಮ್ಮಕ್ಕಳಿಗೋಸ್ಕರ ಪ್ರಸಾರ ಮಾಡಿ ಅಂತ ಹೇಳಿದ್ರು. ಕರುಳಿನ ಕರೆ ಚಿತ್ರದ್ದು ಎಸ್ ಜಾನಕಿ, ಬಿ ಕೆ ಸುಮಿತ್ರಾ ಹಾಗೂ ಆರ್ ಎನ್ ಜಯಗೋಪಾಲ್ ಅವರು ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರದೇ ಸಾಹಿತ್ಯ ಇದೆ, ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್.

0: ಇನ್ನು ನನ್ನೆ ದೇಹ ಹಾಡು ಕಾರ್ಯಕ್ರಮದ
1: ಕಡೆಯ ಕರೆ ಯಾರು ಅಂತ ನೋಡೋಣ. ನಮಸ್ತೆ, ಯಾರು?
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು?
0: ಪುಷ್ಪರಾಜು.
1: ಹಾ, ಪುಷ್ಪರಾಜು ಅವರೇ, ನಿಮ್ಮ ಸ್ವರದಲ್ಲೇ ಗೊತ್ತಾಗ್ತಾ ಇದೆ. ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ. ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ರು ಪುಷ್ಪರಾಜ್ ಅವರು, ಅವ್ರು ಸಾಮಾನ್ಯ ಮಾತನಾಡಲ್ಲ. ನಿಮ್ಮ ಮೆಚ್ಚಿನ ಹಾಡು
2: ಮೇಡಮ್? ನಾಂದಿ ಚಿತ್ರದಲ್ಲಿ ಟಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಹಾಡೊಂದು ಹಾಡುವೆ ನೀ ಕೇಳು ಮಗುವೆ ಆಗಿದೆ.
0: ನೀವು ಹಾಡಂತೂ ಹಾಡಲ್ಲ ಅಲ್ವಾ?
1: ಯಾಕಿಷ್ಟ ಆಗಿದೆ?
0: ಕರೆಯಲ್ಲಿ ಕಡಿತಾ ಆಯ್ತು. ಅವರಿಗೆ ನುಡಿಗಟ್ಟು ಕೊಡ್ಲಿಕ್ಕೆ ಆಗಲ್ಲ. ಅವರಿಗಾಗಿ ಇಟ್ಟಿದ್ದಂತ ನುಡಿಗಟ್ಟು ಹೇಳಿ ನೀವೇ.
1: ಅವರಿಗಾಗಿ ಇಟ್ಟಿದ್ದಂತ ನುಡಿಗಟ್ಟು ಬಂದು ಕೈ ತೊಳೆದುಕೊಳ್ಳು. ಕೈ ತೊಳೆದುಕೊಳ್ಳು ಅಂದ್ರೆ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದು, ಇಲ್ಲಾಂದ್ರೆ ಯಾವ್ದೋ ಒಂದು ಸಂಬಂಧ ಇರುತ್ತೆ ಆ ಸಂಬಂಧನ ಕಳೆದುಕೊಳ್ಳೋದು, ಇದನ್ನ ಕೈ
0: ಅಂದ್ರೆ ಸುಲಭ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ಬೋದಾ?
1: ಹಾ, ಜವಾಬ್ದಾರಿಯಿಂದ ನುಣ್ಚಿಕೊಳ್ಳೋದು. ಸೊ ಸುಲಭ ಮಾಡ್ಕೊಳ್ಳೋದು.

0: ಅಂತ ಹೇಳ್ಬೋದು.
1: ಕಡಲೆ ತಿಂದು ಕೈ ತೊಳ್ಕೊ ಅಂತ ಹೇಳ್ತಾರೆ, ಅದೊಂದು ನಾಣ್ಣುಡಿ. ಅಂದ್ರೆ ಸ್ವಲ್ಪ ಅದನ್ನ ಕಿರಿಕಿರಿ ಅಂದ್ರೆ ಗಜಿಬಿಜಿ ಮಾಡ್ಕೊಳ್ಬೇಡಿ, ಅದನ್ನ ಕಡಲೆ ತಿಂದು ಕೈ ತೊಳ್ಕೊಳ್ಳಿ ಅಂತ. ಅದನ್ನ ಸ್ವಲ್ಪ ಅವಲೋಕಿಸ್ತ್ರೆ, ಅಯ್ಯೋ ಕಡಲೆ ತಿಂದ್ರೆ ಕೈ ಯಾಕೆ ತೊಳಿಯಕ್ಕಾಗತ್ತೆ ಅಂದ್ರೆ ಅವ್ರು ಸುಲಭವಾಗಿ ಹೇಳೋದು, ಹಿರಿಯರು ಕಿರಿಯರಿಗೆ ಅಷ್ಟು ಸುಲಭವಾಗಿ ಮಾಡಬಹುದು ಅಂತ ಒಂದು ಮಾಹಿತಿಯನ್ನ ಕೊಡುವಂತದ್ದು. ಇನ್ನು ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ಅವರ ಹಾಡು ಕೇಳಿದ್ರಲ್ಲ, ನಾಂದಿ
0: ಕೇಳಿದ್ರು,
1: ಅವರ ಹಾಡನ್ನು ಕೇಳೋಣ.
0: ಹಾಡೊಂದು ಹಾಡುವೆ ಅನ್ನೋ ಗೀತೆಯನ್ನ ಕೇಳಿದ್ರು, ಅದನ್ನ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ಕೇಳಿ ಬರೋಣ.

0: ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಸುನಿ. ಇಷ್ಟು ಹೊತ್ತು ನಾನು ಬಾನುಲಿ ಸ್ನೇಹಿತೆ ಎಂ ಶಕುಂತಲಾ ಇದ್ದದ್ದು, ಪ್ರಸ್ತುತಿಯನ್ನು ನೆರವೇರಿಸಿದ್ದು ಸೋನಿ. ಪೂರ್ಣ ಹೆಸರು ಹೇಳಿ.
1: ಅಮಂಡ ಸೋನಿ ಪೂವಣ್ಣ.
0: ಹಾಂ, ಅರ್ಧಂಬರ್ಧ ಹೇಳಬಾರ್ದು ಯಾವತ್ತೂ ಕೂಡ. ಪೂರ್ಣ ವಾಕ್ಯದಲ್ಲಿ ವಿವರಿಸಿ ಅಂದಾಗ ನಮ್ಮ ಹೆಸರು ಇನಿಷಿಯಲ್ಲು ಇಲ್ಲೂ ಕೂಡ ಹೇಳಬೇಕಾಗತ್ತೆ. ಅದು ನಮಗೆ ಗುರುಗಳು ಕಲಿಸಿದ್ದಂಥದ್ದು.
1: ಹಾಂ,
0: ಅದನ್ನು ತಪ್ಪು ತಿಳಿಯಲ್ಲ ಅಂತ ಹೇಳಿದ್ದು. ಅದು ಒಂದು ಮಾಹಿತಿ ಅಲ್ವಾ. ಇನ್ನು ನಮ್ಮ
1: ಕಾರ್ಯಕ್ರಮಕ್ಕೆ ಇವತ್ತು ತಾಂತ್ರಿಕ ಸಹಾಯ ನೀಡಿದವರು ಲೋಕೇಶ್ ಹಾಗೂ ಉದಯ್ ಕುಮಾರ್, ನಿರ್ವಹಣೆ ಎಂ ಶಕುಂತಲಾ.
0: ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ,
1: ಕರೆ ಮಾಡಿದವರಿಗೆಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು.
2: ಇದುವರೆಗೆ
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
4: ಹಾಡಿನಲ್ಲಿ ಕನಸಲೇ ನಲಿಯುತ್ತಾ.
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
3: ಮೂಡಿ ಬಂತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪರಿಷ್ಕೃತ ಉಡಾನ್ ಯೋಜನೆಯಡಿ ದೇಶದ 120 ಹೊಸ ತಾಣಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸಿ 4 ಕೋಟಿ ಹೆಚ್ಚುವರಿ ಪ್ರಯಾಣಿಕರಿಗೆ ಸೇವೆ ಒದಗಿಸುವ ಗುರಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಹೊಂದಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವರು ಲಿಖಿತ ಉತ್ತರ ನೀಡಿದ್ದಾರೆ. ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳ ನಿರ್ಮಾಣ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಪ್ರಾದೇಶಿಕ ಸಂಪರ್ಕ ಹೆಚ್ಚಿಸಲು ಯೋಜಿಸಲಾಗಿದೆ. ಭಾರತವನ್ನು ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಜಾಗತಿಕ ಉತ್ಪನ್ನ ರಾಷ್ಟವಾಗಿ ರೂಪಿಸಲು ಸರ್ಕಾರ, ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದರು. ಬೆಂಗಳೂರಿನಲ್ಲಿ ಆಯೋಜಿತ 22ನೇ ಸಿಐಐ ಭಾರತೀಯ ಕೈಗಾರಿಕಾ ಒಕ್ಕೂಟದ ನಾವೀನ್ಯತಾ ಸಮ್ಮೇಳನ ಇನ್ನೋವರ್ಜ್ 2026 ವಿಶೇಷ ಅಧಿವೇಶನದಲ್ಲಿ ನಾವೀನ್ಯತೆ, ವಿಶ್ವಾಸ ಮತ್ತು ತಂತ್ರಜ್ಞಾನದ ಆಧಾರದಲ್ಲಿ ಎಐ ಚಾಲಿತ ಉತ್ಪನ್ನ ರಾಷ್ಟವಾಗಿ ಭಾರತದ ಪರಿವರ್ತನೆ ವಿಷಯ ಕುರಿತು ಅವರು ಮಾತನಾಡಿದರು. ಕರ್ನಾಟಕ ದೇಶದ ಮಾಹಿತಿ ತಂತ್ರಜ್ಞಾನ ಹಾಗೂ ನವೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ತಂತ್ರಜ್ಞಾನ ಅಭಿವೃದ್ಧಿ, ಪ್ರತಿಭೆ, ಸಂಶೋಧನೆ, ಉದ್ಯಮಶೀಲತೆ ಜೊತೆಗೆ ಕೃತಕ ಬುದ್ಧಿಮತ್ತೆ ಬಳಕೆ ಮೇಲೆ ಅವಲಂಬಿತವಾಗಿರಲಿದೆ ಎಂದು ಸಚಿವರು ಹೇಳಿದರು. ಸಂಚಾರ ನಿಯಮ ಕಡ್ಡಾಯ ಪಾಲನೆ ಖಾತ್ರಿಪಡಿಸಲು ಹಾವೇರಿ ಜಿಲ್ಲಾ ಪೊಲೀಸರು ಕೃತಕ ಬುದ್ಧಿಮತ್ತೆ ಆಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆ ಜಾರಿಗೊಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಬಂಟಗೋಡಿ ಮಾಹಿತಿ ನೀಡಿ, ಮೊದಲ ಹಂತದಲ್ಲಿ ಜಿಲ್ಲಾ ಕೇಂದ್ರದ 4 ಕಡೆ 8 ಕ್ಯಾಮೆರಾ ಅಳವಡಿಸಲಾಗುತ್ತಿದೆ ಎಂದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 5,54,32,314 ಮತದಾರರ ನಮೂನೆಗಳನ್ನು ವಿತರಿಸಲಾಗಿದ್ದು %100 ಗುರಿ ಸಾಧಿಸಲಾಗಿದೆ. ರಾಜ್ಯದ 17 ಮತದಾನ ಕೇಂದ್ರಗಳ ಅಧೀನದಲ್ಲಿ ಮತದಾರರ ನಮೂನೆಗಳ %100 ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ. ಕೇಂದ್ರ ಸರ್ಕಾರ ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಉದ್ದೇಶದಿಂದ ಎಚ್ಪಿವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಉಚಿತ ಲಸಿಕಾ ಅಭಿಯಾನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ 14 ವರ್ಷದಿಂದ 15 ವರ್ಷದೊಳಗಿನ ಒಟ್ಟು 11,244 ವಿದ್ಯಾರ್ಥಿನಿಯರಿಗೆ ಎಚ್ಪಿವಿ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಫ್ಕೆ ಪರಶುರಾಮ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಎಚ್ಪಿವಿ ವ್ಯಾಕ್ಸಿನೇಷನ್ ಅನ್ನ ಪ್ರಾರಂಭ ಮಾಡಿದ್ವಿ. ಎಚ್ಪಿವಿ ವ್ಯಾಕ್ಸಿನೇಷನ್ ಅಪ್ಪ ಅಂತಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ನಾವು ಈ ವ್ಯಾಕ್ಸಿನ್ ಕೊಡ್ತಾ ಇದೀವಿ. 14 ವರ್ಷ ಬರ್ಡೆ ಕಂಪ್ಲೀಟ್ ಆಗಿರ್ಬೇಕು, 15 ವರ್ಷ ಒಳಗಡೆ ಇರಬೇಕು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕ್ಯಾನ್ಸರ್ ಯಾವ್ದಪ್ಪ ಅಂತಂದ್ರೆ ಮೇನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್, ಸೊ 2ನೇದ್ ಹೈಯೆಸ್ಟ್ ಗರ್ಭಗಂಟದ ಕ್ಯಾನ್ಸರ್ ಅಂತ ನಾವು ಹೇಳ್ಬೋದು. ಸೊ ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರದವರು ಅದನ್ನ ಮನಗಂಡು ಏನೈತಿ, ಆ ಪ್ರೊಡಕ್ಟಿವ್ ಏಜ್ ಬರುವತ್ತಿಗೆ ಯಾವುದೇ ರೀತಿ ಹೆಣ್ಣು ಮಕ್ಕಳಿಗೆ ಗರ್ಭಗಂಟದ ಕ್ಯಾನ್ಸರ್ ಬರಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯಾಕ್ಸಿನೇಷನ್ ನಾವು ಪ್ರಾರಂಭ ಮಾಡಿದ್ವಿ. ನಮಗೆ 15,080 ಟಾರ್ಗೆಟ್ ಕೊಟ್ಟಿದ್ದಾರೆ ರಾಜ್ಯದಿಂದ. ಅದರಲ್ಲಿ ಈಗ 11,244 ಇಲ್ಲಿ ತನಕ ನಾವು ಅಚೀವ್ಮೆಂಟ್ ಮಾಡಿದೀವಿ. ಇನ್ನು 3,500 ಇದೆ. ನಾವು ಇನ್ನೂ ಒಂದು ವಾರದಲ್ಲಿ ನಾವು 100% ಅನ್ನ ಸಾಧಿಸುವಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವ ಲಾಂಗ್ ಜಂಪರ್ ಕನ್ನಡಿಗ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಹಾಗೂ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಮಂಜೂರು ಮಾಡಿದೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಅಡಿ 125 ದಿನಗಳ ಕೂಲಿ ಒದಗಿಸಲಾಗುವುದು ಎಂದು ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ತಿಳಿಸಿದ್ದಾರೆ. ವೈಯಕ್ತಿಕ ಮತ್ತು ಸಾಮುದಾಯಿಕ ಕಾಮಗಾರಿಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತಾವ ಸಲ್ಲಿಸಬಹುದು ಎಂದು ಸಿಇಒ ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 MyGov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿ ಇಂದು

0: ಎರಡನೇ ಆಷಾಢ ಶುಕ್ರವಾರವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯವರಾದ ನಾವು ಈ ದಿನ ಮಹಾಕವಿಗಳ ಪರಂಪರೆ

0: ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯವರಾದ ನಾವು ಈ ದಿನ ಮಹಾಕವಿಗಳ ಪರಂಪರೆ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಕನ್ನಡ ಸಾಹಿತ್ಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಮತ್ತು ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಪ್ರಾಚೀನ ಕವಿಗಳಿಂದ ಹಿಡಿದು ಆಧುನಿಕ ಬರಹಗಾರರವರೆಗೆ ಸಾಹಿತ್ಯ ಪ್ರಪಂಚಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಮೊದಲಿಗೆ ಕುಮಾರವ್ಯಾಸನ ಒಂದು ನಾಂದಿ ಪದ್ಯ ವಿಘ್ನೇಶ್ವರನ ಷಟ್ಪದಿ ಕೇಳೋಣ.
2: ಪೂರ್ಣಿಮಾ, ಷಟ್ಪದಿ ಎಂದರೇನು, ವಿವರಿಸ್ತೀರಾ?
1: ಷಟ್ಪದಿ ಎಂದರೆ ಆರು ಪಾದಗಳನ್ನು ಹೊಂದಿರುವ ಪದ್ಯ. ಆರು ಸಾಲುಗಳನ್ನು ಒಳಗೊಂಡಿದ್ದು ಒಂದು, ಎರಡು, ನಾಲ್ಕು ಮತ್ತು ಐದನೇ ಸಾಲುಗಳು ಸಮನಾಗಿರುತ್ತದೆ. ನಾಂದಿ ಪದ್ಯ ಎಂದರೆ ಮಂಗಳಾಚರಣೆ ಅಥವಾ ಕಾವ್ಯದ ಆರಂಭದಲ್ಲಿ ದೇವರನ್ನು ಸ್ತುತಿಸುವ ಪದ್ಯ. ಈಗ ಕೇಳೋಣ.

0: ವೀಣಾ, ಆದಿಕವಿ, ಮಧ್ಯಕಾಲದ ಕವಿಗಳು ಹಾಗೂ ಆಧುನಿಕ ಕವಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತವಾಗಿ ಪೂರ್ಣಿಮಾ. ಕನ್ನಡ ರತ್ನಾತ್ರಯರು, ಆದಿಕಾಲ 850-1150 ಕಾಲದವರು, ಪೊಂಪ, ರನ್ನ, ಪೊನ್ನ, ನಾಗವರ್ಮ. ಮಧ್ಯಕಾಲದ ಕವಿಗಳು 1200-1700 ಕಾಲದವರು, ಹರಿಹರ, ರಾಘವಾಂಕ, ಜನ್ನ, ಕುಮಾರವ್ಯಾಸ, ಚಾಮರಸ. ವಚನ ಸಾಹಿತ್ಯದಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು. ಇನ್ನು ಆಧುನಿಕ ಕಾಲ, ಕ್ರಿಸ್ತಶಕ 1700 ಇಂದಿನವರೆಗೆ, ಶಿಶುನಾಳ ಶರೀಫ್, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕುವೆಂಪು, ಕೆಎಸ್ ನರಸಿಂಹಸ್ವಾಮಿ, ಜಿಎಸ್ ಶಿವರುದ್ರಪ್ಪ, ನಿಸಾರ್ ಅಹಮದ್, ದೊಡ್ಡರಂಗೇಗೌಡ, ಡಿವಿ ಗುಂಡಪ್ಪ, ಎಚ್ಎಸ್ ವೆಂಕಟೇಶ ಮೂರ್ತಿ, ಎಸ್ಎಲ್ ಭೈರಪ್ಪ, ಯುಆರ್ ಅನಂತಮೂರ್ತಿ, ಗೋಕಾಕ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ ಕಾರಂತ್, ಗೋಪಾಲಕೃಷ್ಣ ಅಡಿಗ, ಚಂದ್ರಶೇಖರ್ ಕಂಬಾರ, ಇನ್ನೂ ಅನೇಕರು ಇದ್ದಾರೆ. ಇವರಲ್ಲಿ ಕೆಲವರನ್ನು ತಿಳಿಯ ಪ್ರಯತ್ನ ಮಾಡೋಣ.
0: ವೀಣಾ, ಆದಿಕವಿ ಪಂಪರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತ. ಕನ್ನಡದ ಆದಿಕವಿ ಎಂದೇ ಪ್ರಸಿದ್ಧರಾದ ಪಂಪ 10ನೇ ಶತಮಾನದವರು. ಇವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನೇ ನೀಡಿದವು. ಇವರು ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ಚಂಪು ಶೈಲಿಯಲ್ಲಿ ಅದ್ಭುತವಾಗಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕಾವ್ಯವನ್ನು ಕನ್ನಡ ಸಾಹಿತ್ಯದಲ್ಲಿ ಪಂಪಯುಗ ಎಂದೇ ಕರೆಯಲಾಗುತ್ತದೆ. ಪಂಪ ಕನ್ನಡ ಸಾಹಿತ್ಯಕ್ಕೆ 2 ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ. ಒಂದು ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಅಂತಲೂ ಹೇಳ್ತಾರೆ. ಆದಿಪುರಾಣ, ಆದಿಪುರಾಣ ಇದು ಮೊದಲ ಜೈನ ತೀರ್ಥಂಕರರಾದ ಆದಿನಾಥರ ಜೀವನವನ್ನು ತಿಳಿಸುವ ಧಾರ್ಮಿಕ ಮತ್ತು ತಾತ್ವಿಕ ಕೃತಿಯಾಗಿದೆ. ಪಂಪರು ತಮ್ಮ ಕಾವ್ಯಗಳಲ್ಲಿ ಮಾನವೀಯ ಮೌಲ್ಯಗಳು, ರಾಜಕೀಯ ಚಿಂತನೆಗಳು ಮತ್ತು ಭಕ್ತಿ ರಸವನ್ನು ಸುಂದರವಾಗಿ ಬಿಂಬಿಸಿದ್ದಾರೆ. ಮಾನವ ಜಾತಿಯೋಳ್ ತಾನೊಂದೇ ವಲಂ, ಅಂದರೆ ಮಾನವ ಕುಲ ಒಂದೇ ಎಂಬುದು ಶ್ರೇಷ್ಠ ಪ್ರಸಿದ್ಧ ಸಂದೇಶವಾಗಿದೆ.
0: ರನ್ನನ ಗದಾಯುದ್ಧ, ಪೊನ್ನನ ಶಾಂತಿ ಪುರಾಣ, ಜಿನಾಕ್ಷರಮಾಲೆ ಪ್ರಸಿದ್ಧ ಗ್ರಂಥಗಳು. ಮಧ್ಯಕಾಲದ ಕವಿಗಳು ಹರಿಹರರ ಗಿರಿಜಾ ಕಲ್ಯಾಣ, ರಾಘವಾಂಕರ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸರ ಗದುಗಿನ ಭಾರತ ಕೃತಿಗಳು ಬಹಳ ಪ್ರಸಿದ್ಧವಾಗಿದೆ. ಈಗ ಆಧುನಿಕ ಕವಿಗಳ ಬಗ್ಗೆ ತಿಳಿಯೋಣ. ಉಷಾ, ಆಧುನಿಕ ಕವಿಗಳಾದ ಶಿಶು

0: ಶಿಶುನಾಳ ಶರೀಫರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತ ಪೂರ್ಣಿಮಾ, ತಿಳಿಸ್ತೀನಿ. ಸಂತ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ 1819ರಲ್ಲಿ ಜನಿಸಿದರು. ಇವರ ತಂದೆ ಇಮಾಮ್ ಸಾಹೇಬ್, ತಾಯಿ ಹಜ್ಜಂ. ಗೋವಿಂದ ಭಟ್ಟರು ಇವರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಇವರಿಬ್ಬರ ಗುರು ಶಿಷ್ಯರ ಸಂಬಂಧ ದಿವ್ಯ ಪ್ರೀತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇವರ ರಚನೆಗಳು ತತ್ವಪದ ಎಂದೇ ಹೆಸರುವಾಸಿಯಾಗಿದೆ. ಪ್ರಕೃತಿಯ ಅಂಶಗಳು ಮತ್ತು ದೈನಂದಿನ ಜೀವನದ ಉದಾಹರಣೆಗಳನ್ನು ಬೆಳೆಸಿಕೊಂಡು ಗೂಢಾರ್ಥಗಳನ್ನು ಸರಳವಾಗಿ ತಿಳಿಸುವುದು ಇವರ ಪದಗಳ ವಿಶೇಷತೆಯಾಗಿದೆ. ಅನುಭವಿ ಕವಿಗಳಾದ ಶರೀಫರು ತಾವು ಕಂಡ ಬೆಳಕನ್ನು ಇತರರು ಕಂಡು ಪುನೀತರಾಗಬೇಕೆಂದು ಸದುದ್ದೇಶದಿಂದ ಹಲವಾರು ಪದ್ಯಗಳನ್ನು ರಚಿಸಿದರು. ಪ್ರೇಮ, ದರಾ ಬೇಂದ್ರೆಯವರ ಬಗ್ಗೆ ತಿಳಿಸ್ತೀರಾ?
2: ಆಯ್ತು ಮಂಜುಳಾ, ತಿಳಿಸಿಕೊಡ್ತೇನೆ. ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಬರೆದ ಇವರು ತಮ್ಮ 4 ತಂತಿ ಕವನ ಸಂಕಲನಕ್ಕಾಗಿ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಧಾರವಾಡದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪುಣೆಯ ಕಾಲೇಜಿನಲ್ಲಿ ಪದವಿ ಪಡೆದರು. ಮುಂಬೈ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದ ಇವರು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಧಾರವಾಡ ಆಕಾಶವಾಣಿಯಲ್ಲೂ ಕಾರ್ಯನಿರ್ವಹಿಸಿದ್ದರು. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಇವರು ಬರೆದ ಪಾತರಗಿತ್ತಿಪ್ಪಕ್ಕ, ನೋಡಿದೇನ ಅಕ್ಕ ಇಂದಿಗೂ ಚಿಣ್ಣರ ಅತ್ಯಂತ ಪ್ರೀತಿಪಾತ್ರ ಕವನವಾಗಿದೆ. ಇವರು 1981ರಂದು ನಿಧನರಾದರು. ಮಂಜುಳಾ, ರಾಷ್ಟ್ರಕವಿಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೀರಾ?
0: ಆಯ್ತು ಪ್ರೇಮ, ತಿಳಿಸ್ಕೊಡ್ತೀನಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯುನ್ನತ ರಾಷ್ಟ್ರಕವಿ ಗೌರವಕ್ಕೆ ಭಾಜನರಾಗಿರುವ 3 ಮಹನೀಯರ ವಿವರ ಹೀಗಿದೆ. ಈ ಬಿರುದು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಅಸಾಧಾರಣ ಕೊಡುಗೆಯನ್ನು ಗುರುತಿಸಿ ನೀಡಲಾಗುತ್ತದೆ. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ. ಇವರ ಕನ್ನಡ ಸಾಹಿತ್ಯ ಸೇವೆ ಮತ್ತು ವಿದ್ವತ್ತನ್ನು ಪರಿಗಣಿಸಿ 1949ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರವು ಇವರನ್ನು ರಾಷ್ಟ್ರಕವಿ ಎಂದು ಘೋಷಿಸಿತು. ಎರಡನೇ ರಾಷ್ಟ್ರಕವಿ ಕುವೆಂಪು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಕವಿ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 20/12/1904 ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಬಾಲ್ಯ ಮತ್ತು ವಿದ್ಯಾಭ್ಯಾಸವು ಮೈಸೂರಿನಲ್ಲಿ ನಡೆಯಿತು. ಕುವೆಂಪುರವರು ಇಂಗ್ಲಿಷ್ನಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ದ ದಿನಗಳಲ್ಲಿ ಐರ್ಲೆಂಡಿನ ವಿಮರ್ಶಕ ಮತ್ತು ಕವಿ ಜೇಮ್ಸ್ ಕಜಿನ್ಸ್ ನೀನು ಕನ್ನಡದಲ್ಲಿ ಬರೆಯಬೇಕು ಎಂದು ಹೇಳಿದ ನಂತರ ಕನ್ನಡದಲ್ಲಿ 1955ರಲ್ಲಿ ಬರೆಯಲು ಪ್ರಾರಂಭಿಸಿದರು. ಇವರ ಕೃತಿ ಶ್ರೀರಾಮಾಯಣ ದರ್ಶನಂ. ಮಹಾಕಾವ್ಯಕ್ಕೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. 1967ರಲ್ಲಿ ಇವರ ಸಾಹಿತ್ಯ ಸೇವೆ ಮತ್ತು ವಿಶ್ವಮಾನವ ಸಂದೇಶವನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿದೆ. ಇವರ ಪ್ರಮುಖ ಕೃತಿಗಳು ಕಾನೂರು ಹೆಗ್ಗಡತಿ ಮತ್ತು ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ ಮುಂತಾದವು. 1957ರಲ್ಲಿ ಧಾರವಾಡದಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು. 1994 ನವೆಂಬರ್ 10ರಂದು ಕುವೆಂಪುರವರು ನಿಧನರಾದರು. ಈಗ ಕುವೆಂಪುರವರ ರಚನೆಯ ಒಂದು ಹಾಡನ್ನು ಕೇಳೋಣವೇ?
3: ದೂರಕ್ಕೆ ದೂರಕ್ಕೆ ಗಾನ ವಿಮಾನವೆಂಬ ಕವಿ ಕಲ್ಪನೆಯೇ ಅತ್ಯಂತ ಸುಂದರವಾದದ್ದು. ಗಾನದ ಮಹಿಮೆ ಕಲ್ಪನೆಗೂ ಮೀರಿದ್ದು ಅಂತಲೇ ಕವಿಗೆ ಬೂರ್ಭುವ ಸ್ವರ್ಗಗಳನ್ನು ಗಾನದೆಲೆಯ ಆತ್ಮಾನಂದ ಅನುಭೂತಿಯಲ್ಲಿ ವಿಲೀನಗೊಳಿಸುವ ಆಸೆ. ಈಗ ಕೇಳೋಣ ಬಹಳ ಸುಂದರವಾದ ಒಂದು ರಚನೆ.

0: ಮಂಜುಳ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಆಯ್ತು, ತಿಳಿಸ್ಕೊಡ್ತೀನಿ ವೀಣಾ. ಗುಗ್ಗರಿ ಶಾಂತವೀರಪ್ಪ ರುದ್ರಪ್ಪ ಇವರ ಪೂರ್ಣ ಹೆಸರು. ಇವರು ಮೂರನೆಯ ರಾಷ್ಟ್ರಕವಿ. February 7, 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಇವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಮೈಸೂರಿನ ಮಾನಸ ಗಂಗೋತ್ರಿ ಮತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. 1984 ಕಾವ್ಯಾರ್ಥ ಚಿಂತನ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಸಂದಿವೆ. 1992 ದಾವಣಗೆರೆಯಲ್ಲಿ ನಡೆದ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಜಿ ಎಸ್ ಶಿವರುದ್ರಪ್ಪನವರ ಒಂದು ರಚನೆಯನ್ನು ಕೇಳೋಣವೇ.

0: ರಾಣಿ, ಪ್ರೇಮ ಕವಿ ಪ್ರೊಫೆಸರ್ ಕೆ ಎಸ್ ನರಸಿಂಹಸ್ವಾಮಿ ಅವ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗಿಯೂ ಮಂಜುಳಾ. ಪ್ರೊಫೆಸರ್ ಕೆ ಎಸ್ ನರಸಿಂಹಸ್ವಾಮಿ, ಕಿಕ್ಕೇರಿ ಸುಬ್ಬಾರಾವ್ ನರಸಿಂಹಸ್ವಾಮಿ ಇವರು ಜನವರಿ 26, 1915 ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಇವರ ತಂದೆ ಸುಬ್ಬಾರಾವ್, ತಾಯಿ ನಾಗಮ್ಮನವರು. ಇವರು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಸರ್ಕಾರಿ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದರು. ಇವರು ಪ್ರೇಮಕವಿ ಎಂದೇ ಪ್ರಸಿದ್ಧಿ. ಇವರ ಪ್ರಮುಖ ಕವನ ಸಂಕಲನ ಮೈಸೂರು ಮಲ್ಲಿಗೆ 1942 ಪ್ರಕಟಗೊಂಡು ಅತ್ಯಂತ ಜನಪ್ರಿಯತೆ ಗಳಿಸಿಕೊಂಡಿದೆ. ಈ ಕೃತಿಯು ಹೊಸ ದಾಂಪತ್ಯದ ಪ್ರೀತಿ ಮತ್ತು ಸೌಂದರ್ಯವನ್ನು ವರ್ಣಿಸುತ್ತದೆ. ಇದು ಹೊಸ ಸಂಚಲನವನ್ನೇ ಸೃಷ್ಟಿಸಿತು. ಇದೇ ಅಲ್ಲದೆ ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ ಮತ್ತು ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977 ಇವರ ತೆರೆದ ಬಾಗಿಲು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳಿಗೂ ಇವರು ಭಾಜನರಾಗಿದ್ದಾರೆ. 1990 ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ಡಿಸೆಂಬರ್ 28, 2003 ನಿಧನರಾದರು. ಆದರೆ ಅವರ ಮಧುರ ಕವನಗಳು ಕನ್ನಡಿಗರ ಹೃದಯದಲ್ಲಿ ಹಚ್ಚ ಹಸಿರಾಗಿವೆ. ಈಗ ಇವರ ರಚನೆಯ ಗೀತೆಯನ್ನು ಕೇಳೋಣವೇ.

0: ವೀಣಾ, ಡಾಕ್ಟರ್ ದೊಡ್ಡರಂಗೇಗೌಡರ ಸಾಹಿತ್ಯದ ಬಗ್ಗೆ ವಿವರಣೆ ಕೊಡ್ತೀರಾ?
1: ಖಂಡಿತ ಪೂರ್ಣಿಮಾ. ಡಾಕ್ಟರ್ ದೊಡ್ಡರಂಗೇಗೌಡ ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕುರುಬಹಳ್ಳಿ ಎಂಬ ಗ್ರಾಮದಲ್ಲಿ ದಿನಾಂಕ 7 ಫೆಬ್ರವರಿ 1946 ಜನಿಸಿದರು. ದೊಡ್ಡರಂಗೇಗೌಡ ಇವರು ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ಪ್ರಾಧ್ಯಾಪಕರು ಮತ್ತು ಚಲನಚಿತ್ರ ಗೀತ ರಚನಾಕಾರರು. ಇವರು 600ಕ್ಕೂ ಹೆಚ್ಚು ಜನಪ್ರಿಯ ಹಾಡುಗಳನ್ನು ರಚಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಭಾರತ ಸರ್ಕಾರವು ಇವರಿಗೆ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು 2008ರಿಂದ 2014ರವರೆಗೂ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮತ್ತು ಇವರು 2021ರಲ್ಲಿ ಹಾವೇರಿಯಲ್ಲಿ ನಡೆದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಇವರ ಒಂದು ಸುಂದರ ರಚನೆ ಮೂಡುತ್ತ ರವಿ ರಂಗು ತಂದೈತೆ ಹಾಡೋಣವೇ?

0: ಇಲ್ಲಿಯವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪೂರ್ಣಿಮಾ ನಾಗರಾಜ್, ಮಂಜುಳಾ ಪ್ರೇಮ್ ಕುಮಾರ್, ಪೂರ್ಣಿಮಾ ರಮೇಶ್, ರಾಣಿ ಮಂಜುನಾಥ್, ಉಷಾ ಗುರುರಾಜ್, ಪ್ರೇಮಾ ಸಿದ್ದೇಶ್, ಮಂಜುಳಾ ವೇಣುಗೋಪಾಲ್, ಇಂದಿರಾ ಶ್ರೀಧರ್, ವೀಣಾ ಧರ್ಮಪ್ಪ, ಸುಭದ್ರಾ ತಮ್ಮಯ್ಯ.
1: ಇದುವರೆಗೂ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರೇಡಿಯೋ ಸಮಯ 12:30:33.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ವೀರ ಯೋಧರಿಗೊಂದು ನಮನ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು.

ಒಲುಮೆಯ ಗೆಲುವು ವೀರರೇ ಭಾರತ ಬಾವುಟ ಹಾರಿಸಿ. ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಜುಲೈ 26ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ದೇಶಭಕ್ತಿ ಗೀತೆಗಳನ್ನ ಹಾಡಬಹುದಾಗಿದೆ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:30 ವರೆಗೆ.

0: ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ದೇಶಭಕ್ತಿಯನ್ನ ಮೂಡಿಸಲು ಸಹಕರಿಸಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ನಮ್ಮ ದೇಶ ನಮ್ಮ ಹೆಮ್ಮೆ, ಸೇನಾನಿಗಳ ನಾಡು ನಮ್ಮ ಹೆಮ್ಮೆಯ ಕೊಡುಗು. ಪೋಷಕರೇ ಪ್ರೋತ್ಸಾಹ ಕೊಡ್ತೀರಲ್ಲ, ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜಯಂತ ಸೌರಭ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಗೂಡಲೆದುರು ಒಲುಮೆಯ ಗೆಲುವು.
1: ಇಲ್ಲೆಲ್ಲೂ ಕೂಡ ನಿಮ್ದು ಹಣ ಅಂತಸ್ತು ಏನು ಲೆಕ್ಕ ಬರಲ್ಲ. ಅಲ್ಲಿ ಬರೋದೇನು ಅಂದ್ರೆ ನಿಮ್ಮ ಒಳ್ಳೆತನ, ಯಾರಲ್ಲಿ ತುಂಬಾ ಒಳ್ಳೆತನ ಇರುತ್ತೆ, ಯಾರಲ್ಲಿ ಒಳ್ಳೆ ಭಾವನೆಗಳಿರುತ್ತೆ, ಯಾರು ಸಂತೋಷ ಬದುಕ್ತಾ ಇರ್ತಾರೆ, ಯಾರು ನಾಲ್ಕಾರು ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚಿಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬಾ ಚೆನ್ನಾಗಿರುತ್ತೆ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ನಾಳೆ ಸಂಜೆ ಪ್ರಸಾರವಾಗಲಿರುವ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗುತ್ತೆ.
1: ನನ್ನ ಹತ್ರ ಬಂದ ಮೇಲೆ ನಾನು ಹೇಳದಂಗೆ ಕೇಳಬೇಕು, ನನ್ನ ಹತ್ರ ಬಂದು ನಾನು ಹೇಳದಂಗೆ ಕೇಳಿದ್ರೆ ಐ ವಿಲ್ ಹೆಲ್ಪ್ ಟು ದ ಮ್ಯಾಕ್ಸಿಮಮ್. ನೀವು ಹುಷಾರು ಮಾಡೋಕ್ಕೆ ನನಗೆ ಎಷ್ಟು ಗೊತ್ತಿದೆಯೋ ಎಲ್ಲ ಥರ ಪ್ರಯತ್ನ ಮಾಡ್ಬೇಕು, ಹೆಲ್ಪ್ ಮಾಡ್ತೀವಿ. ಯು ಟು ಅಕ್ಸೆಪ್ಟ್ ಇಟ್ಸ್ ಎ ಗುಡ್ ಡಾಕ್ಟರ್, ಐ ಆಮ್ ಯುವರ್ ಡಾಕ್ಟರ್, ಯು ಟು ಫಾಲೋ ಮೈ ಇನ್ಸ್ಟ್ರಕ್ಷನ್.
0: ಸಮಯ ನಾಳೆ ಸಂಜೆ 5 ಗಂಟೆಗೆ.
1: ಮಡಿಕೇರಿ ಈ ತರ ಮಳೆ ಬಂದು ಈ ತರ ಅಟ್ಮಾಸ್ಫಿಯರ್ ಬಂದ್ರೆ ನನಗೆ ಏನೊಂಥರ ಮನೆಗೆ ಬಂದಂಗೆ ಅನ್ಸುತ್ತೆ, ಯಾಕಂದ್ರೆ ಇದೊಂಥರ ತುಂಬಾ ಇಷ್ಟವಾದಂತ ಪ್ಲೇಸ್ ಮಡಿಕೇರಿ. ಅದರಲ್ಲೂ ಆಕಾಶವಾಣಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್.
0: ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ, ವ್ಯಕ್ತಿ ವಿಶೇಷ.
2: ಪ್ರಿಯ ಶ್ರೋತೃಗಳೇ, ಗಮನಿಸಿ ಇದೊಂದು ಪ್ರಕಟಣೆ. ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಗಾಳಿಬೀಡು ಕೊಡಗು ಇವರಿಂದ 6ನೇ ತರಗತಿ ಪ್ರವೇಶ ಪರೀಕ್ಷೆ 2027-28ಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಕೆ ಉಚಿತವಾಗಿದ್ದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು cbseitms.rcil.gov.in/nvs ಮೂಲಕ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಯು 5ನೇ May 1, 2015 July 31, 2017 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31ನೇ July 2026. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.
3: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ AM ಅವರೊಂದಿಗೆ ಸಂದರ್ಶನ.
4: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ವಿಶೇಷವಾದ ವಿಷಯವೊಂದನ್ನ ತಗೊಂಡಿದ್ದೀವಿ, ಮಕ್ಕಳಲ್ಲಿ ವಕ್ರಪಾದ ಅನ್ನುವಂಥದ್ದು, ಕ್ಲಬ್ ಫುಟ್ ಅಂತ, ಪೀಡಿಯಾಟ್ರಿಕ್ ಫುಟ್ ಅಂತ ಕೂಡ. ಇದು ಒಂದು ವಿರೂಪಗೊಳಿಸುವಂತದ್ದು ಕಾಲನ್ನ ಮಕ್ಕಳಲ್ಲಿ, ವಿಶೇಷವಾಗಿ ಮಕ್ಕಳಲ್ಲೇ ಇರುವಂತಹ ಈ ಒಂದು ಸಮಸ್ಯೆ ಏನಿದೆ ಇದರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾರೆ ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ AM ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ಧನ್ಯವಾದಗಳು ಮೇಡಮ್, ಮತ್ತೆ ವಂದನೆಗಳು.
4: ಓಕೆ ಡಾಕ್ಟರ್, ನಾವು ಈ ಕ್ಲಬ್ ಫುಟ್ ಅಥವಾ ವಕ್ರಪಾದ ಅಂತ ಏನ್ ಹೇಳ್ತೇವೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಇರುವಂತದ್ದು, ಸಾಮಾನ್ಯವಾಗಿ ನಮ್ಗೆ ಈ ಒಂದು

0: ವಿಷಯವೇ ಹೊಸದಾಗಿ ಕೇಳಿಸುತ್ತೆ. ಹೆಚ್ಚು ನಾವು ಇಂಥದ್ದೊಂದು ಸಮಸ್ಯೆಯನ್ನ ಕಾಣೋದಿಲ್ಲ. ಹಾಗಾಗಿ ಏನು ಡಾಕ್ಟರ್ ಈ ವಕ್ರಪಾದ ಅಂತ ಅಂದ್ರೆ ಏನು ಅಂತ ಹೇಳಿ.
1: ವಕ್ರಪಾದ ಒಂದು ಸಾಮಾನ್ಯವಾಗಿ ನವಜಾತ ಶಿಶುಗಳಲ್ಲಿ ಕಾಲುಗಳು ಮುಂದೆ ಅಥವಾ ನೇರವಾಗಿರುತ್ತೆ. ಕ್ಲಬ್ ಫುಟ್ ಅಥವಾ ವಕ್ರಪಾದದಲ್ಲಿ ಪಾದ ಒಳಮುಖವಾಗಿ ತಿರುಗಿರುತ್ತೆ ಮತ್ತೆ ಕೆಳಗಡೆಗೂ ಕಾಣಿಸ್ತಿರುತ್ತೆ. ಇದನ್ನ ಬಾಗಿರೋ ಪಾದ ಅಥವಾ ವಕ್ರಪಾದ ಅಂತ ತಿಳಿಸ್ತೀವಿ. ಇದು ಪಾದಕ್ ಮಾತ್ರ ಅಲ್ಲ, ಮತ್ತೆ ಮಂಡಿಯಿಂದ ಕೆಳಗಡೆ ಇರೋ ಮೂಳೆ ಅಥವಾ ಟಿಬಿಯಾ ಬೋನ್ ಅದನ್ನು ಒಳಗಡೆಗಾಗಿ ತಿರುಗಿರುತ್ತೆ ಒಳಮುಖವಾಗಿ. ಸೊ ಇದನ್ನ ಕಂಜನೈಟಲ್ ಟ್ಯಾಲಿಪಸ್ ಇಕ್ವೈನೋ ವೈರಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಕನ್ನಡದಲ್ಲಿ ಇದನ್ನ ಸುಲಭವಾಗಿ ವಕ್ರಪಾದ ಅಂತ ತಿಳಿಸ್ತೀವಿ.
0: ನವಜಾತ ಶಿಶುಗಳಲ್ಲಿಯೇ ಕಂಡು ಬರುತ್ತೆ ಇದು ಅನ್ನುವಂಥದ್ದು ಡಾಕ್ಟರ್.
1: ಹೌದು,
0: ಹಾಗಾಗಿ ನಾವು ತಿಳ್ಕೊಳ್ಬೇಕು ಆ ನವಜಾತ ಶಿಶು ಅಂದ್ರೆ ಗರ್ಭಾವಸ್ಥೆಯಲ್ಲಿಯೇ ಇದು ಒಂದು ಸಮಸ್ಯೆ ಕಂಡು ಬರುತ್ತೆ. ಹೇಗೆ ಡಾಕ್ಟರ್ ಈ ಗರ್ಭಾವಸ್ಥೆಯಲ್ಲಿಯೇ ಮಗುವಿನಲ್ಲಿ ಹೇಗೆ ಈ ಒಂದು ವಕ್ರಪಾದ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ, ಅಲ್ಲಿ ಏನೆಲ್ಲ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ?
1: ಸಾಮಾನ್ಯವಾಗಿ ಭ್ರೂಣಾವಸ್ಥೆಯಲ್ಲೇ ಇದ್ದಾಗ 34ನೇ ದಿನದಲ್ಲಿ ಮಗು ಬೆಳವಣಿಗೆ ಇದ್ದಾಗ ಒಂದು ಸಣ್ಣ ಬಡ್ ಅಥವಾ ಮೊಗ್ಗಿನ ರೀತಿಯಲ್ಲಿ ಕೈಗಳು ಡೆವಲಪ್ ಆಗೋದಕ್ಕೆ ಶುರುವಾಗ್ತವೆ. ತೋಳುಗಳು ಮೊದಲಿಗೆ ಡೆವಲಪ್ ಆಗುತ್ತೆ, ಮತ್ತೆ ಮೊಣಕೈ ಮತ್ತೆ ಫೋರಾರ್ಮ್ ಮತ್ತೆ ಕೈಗಳು ಡೆವಲಪ್ ಆಗ್ತವೆ. ಇದೇ ರೀತಿ 35ನೇ ದಿವಸದಲ್ಲಿ ಕಾಲುಗಳು ಡೆವಲಪ್ ಆಗ್ತಾ ಶುರುವಾಗ್ತವೆ. ಮಗು ಸಾಮಾನ್ಯವಾಗಿ 10ನೇ ವಾರದಲ್ಲಿದ್ದಾಗ ಕ್ಲಬ್ ಫುಟ್ ಪ್ರಾಬ್ಲಮ್ ಶುರುವಾಗಿರುತ್ತೆ.
0: ಓಕೆ, ಈ ಕ್ಲಬ್ ಫುಟ್ ಪ್ರಾಬ್ಲಮ್ಗೆ ಕಾರಣ ಏನು ಡಾಕ್ಟರ್?
1: ಇದಕ್ಕೆ ಯಾವುದೇ ನಿಖರವಾದ ಕಾರಣಗಳು ಇನ್ನೂ ಗೊತ್ತಿಲ್ಲ ಮೇಡಮ್. ಆದ್ರೆ ಕೆಲವೊಂದು ಸಮಸ್ಯೆಗಳು ಯಾವ್ದು ಕಾಣಿಸ್ಕೊಂತಿವೆ ಅದರಲ್ಲಿ ಅನುವಂಶಿಕ ಕಾರಣ ಒಂದು. ಕುಟುಂಬದಲ್ಲಿ ಮೊದಲಿಗೆ ಯಾರಿಗಾದ್ರೂ ಈ ಸಮಸ್ಯೆ ಇದ್ದಿದ್ರೆ ಗರ್ಭದಲ್ಲಿರೋ ಮಗುಗೆ ಇದೇ ತೊಂದರೆ ಕಾಣಿಸ್ಕೊಳ್ಬಹುದು, ಮತ್ತೆ ಮಗು ಹುಟ್ಟಿದ ನಂತರ ಅದು ಕ್ಲಬ್ ಫುಟ್ ಆಗಿ ಉಳ್ಕೊಳ್ಬಹುದು. ಎರಡನೇ ಕಾರಣ ಯಾವ್ದು ಹುಡುಕ್ತಿದೀವಿ ಅದರಲ್ಲಿ ಮಗುಗೆ ಜಾಗ ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಅದು ಪಾಶ್ಚರಲ್ ಫೀಟ್ ಅಥವಾ ಅದೇ ರೀತಿ ಕ್ಲಬ್ ಫುಟ್ ಆಗಿ ಕಾಣಿಸ್ಕೋಬಹುದು. ಮೂರನೇದು ಒಲಿಗೋಹೈಡ್ರಾಮ್ನಿಯೋಸ್ ಅಥವಾ ನೀರಿನ ಸಮಸ್ಯೆ, ದ್ರವಾಂಶ ಕಡಿಮೆ ಆದಾಗ ಈ ಸಮಸ್ಯೆಗಳು ಕಾಣಿಸ್ಕೋಬಹುದು.
0: ಓಕೆ, ತಾಯಿಯ ಗರ್ಭದಲ್ಲಿದ್ದಾಗ ಏನು ಆ ಮಗುವಿನ ಸುತ್ತ ಇರುವಂತ ನೀರಿನ ಅಂಶ ಇದೆ ಅದು ಕಡಿಮೆ ಕಾಣಿಸ್ಕೊಳ್ಬಹುದು ಅಂತ. ಹಾಗೆ ಕೆಲವೊಂದು ದುಶ್ಚಟಗಳು ಕೂಡ ಕಾರಣ ಆಗುತ್ತಾ?
1: ಹೌದು, ವೆಸ್ಟರ್ನ್ ಕಲ್ಚರ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಂಗೆ ಸ್ಮೋಕಿಂಗ್ ಅಂದ್ರೆ ಧೂಮಪಾನ ಮಾಡೋದ್ರಿಂದ ಈ ಗರ್ಭಾವಸ್ಥೆಯಲ್ಲಿದ್ದಾಗ ಹೆಣ್ಮಕ್ಳು ಧೂಮಪಾನ ಮಾಡಿದ್ರೆ ಕ್ಲಬ್ ಫುಡ್ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೋಬಹುದು ಅವರಲ್ಲಿ. ಆದ್ರೆ ಭಾರತದಲ್ಲಿ ಕಡಿಮೆ ಇರಬಹುದು,
0: ಕಡಿಮೆ ಇದೆ. ಹಾಗೆ ಕೆಲವೊಂದು ಔಷಧಿಗಳನ್ನ ಸೇವನೆ ಮಾಡ್ತಾ ಇದ್ರೆ ತಾಯಿ, ಅದರಿಂದ ಕೂಡ ವಕ್ರಪಾದ ಕಾಣಿಸ್ಕೊಳ್ಳುತ್ತೆ ಅಂತಾರೆ, ಹೇಗೆ ಡಾಕ್ಟ್ರೆ?
1: ನಾವಾಗ್ಲೇ ತಿಳಿಸ್ದಂಗೆ 34ನೇ ದಿನದಲ್ಲಿ ತಾಯಿಗೂ ಗೊತ್ತಿರೋದಿಲ್ಲ ಅವರು ಪ್ರೆಗ್ನೆಂಟ್ ಆಗಿದ್ದಾರಂತ. ಆಗ ಯಾವುದೇ ಆದ್ರೂ ಈ ತರ ಗೊತ್ತಿಲ್ದಂಗೆ ಯಾವ್ದಾದ್ರು ಮಾತ್ರೆಗಳೇನಾದ್ರು ತಗೊಂಡ್ರೆ ಆಗ ಈ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಆದ್ರೆ ಸರ್ಕಾರ ವತಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆ ಥ್ಯಾಲಿಡೋಮೈಡ್ ಮತ್ತೆ ಯಾವ್ದಾದ್ರು ಮೆಡಿಸಿನ್ಸ್ ಅಥವಾ ಯಾವ್ದಾದ್ರು ಆಂಟಿಬಯೋಟಿಕ್ಸ್ ಈ ತರ ಸಮಸ್ಯೆಗಳೇನಾದ್ರು ಕಾಣಿಸ್ಕೊಳ್ಳಂಗಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಆ ಏಜ್ ಗ್ರೂಪ್ ಅಲ್ಲಿ ಡಾಕ್ಟರ್ಸ್ ಅದನ್ನ ತಿಳಿಸೋದೇ ಇಲ್ಲ ಪೇಷಂಟ್ಸ್ ಗೆ ತಗೊಳ್ಳೋದಕ್ಕೆ. ಸೊ ಕೆಲವೊಂದು ಮಾತ್ರೆಗಳು ಯಾವ್ದಾವ್ದಿದೆ ಅದನ್ನೆಲ್ಲ ಇವರು ಬ್ಯಾನ್ ಮಾಡಿದ್ದಾರೆ ಆಗ್ಲೇ. ಸೊ ಔಷಧಿ ಅಥವಾ ಮಾತ್ರೆಗಳು ತಗೊಳ್ಳೋದ್ರಿಂದ ಈ ಸಮಸ್ಯೆ ಕಂಡು ಬರೋದ ಸಾಧ್ಯತೆಗಳು ಕಡಿಮೆ.
0: ಓಕೆ, ಹಾಗೆ ಏನು ಇದರಲ್ಲಿ ವಿಧಗಳಿದೆಯಾ ಡಾಕ್ಟ್ರೆ ಈ ಒಂದು ವಕ್ರಪಾದದಲ್ಲಿ?
1: ಹೌದು, ವಕ್ರಪಾದ ಅನ್ನೋದು ಸ್ಪೆಕ್ಟ್ರಮ್ ಅಥವಾ ರೇನ್ಬೋ ರೀತಿ. ಕೆಲವೊಂದು ಪಾಶ್ಚರಲ್ ಫೀಟ್ ಅಂತ ಹೇಳ್ತೀವಿ, ಇದರಲ್ಲಿ ಬರೀ ಮಗು ಪಾದ ಕ್ಲಬ್ ಫುಟ್ ತರ ನೋಡೋದಕ್ಕೆ ಸಿಗುತ್ತೆ, ಆದ್ರೆ ಅದು ಕ್ಲಬ್ ಫುಟ್ ತರ ಇರೋದಿಲ್ಲ ಅಥವಾ ವಕ್ರಪಾದವಾಗಿರೋದಿಲ್ಲ. ಹುಲಿ ಮತ್ತೆ ಬೆಕ್ಕಿನ ಅವಸ್ಥೆ ಅಷ್ಟೇ ಅದು. ಇದು ಪಾಶ್ಚರಲ್ ಫೀಟ್ ನ ನಾವು ಬೆಕ್ಕಿನ ರೀತಿ ನೋಡ್ಕೋಬಹುದು, ಮನೇಲೇ ಸಾಕ್ಬಹುದು, ಮತ್ತೆ ತನ್ನಗೆ ಸರಿ ಹೋಗ್ತಾವು. ಹುಲಿ ಅನ್ನೋದು ಕ್ಲಬ್ ಫುಟ್ ಮೇಜರ್ ಪ್ರಾಬ್ಲಮ್ಸ್ ಅವು, ಪಾಶ್ಚರಲ್ ಅಥವಾ
0: ತೀವ್ರವಾಗಿರುವಂತಹ
1: ಸಮಸ್ಯೆ. ಅಲ್ಲಿ ಪಾಶ್ಚರಲ್ ಫೀಟ್ ಇರೋದಿಲ್ಲ, ಇವು ಇವುಗಳಿಗೆ ಪ್ಲಾಸ್ಟರ್ ಮೂಲಕ ಇದನ್ನ ಸರಿ ಮಾಡೋದು,
0: ಚಿಕಿತ್ಸೆ ಬೇಕಾಗುತ್ತೆ.
1: ಹೌದು.
0: ಓಕೆ ಡಾಕ್ಟರ್, ಈ ಚಿಕಿತ್ಸೆಗೆ ಬರೋದಕ್ಕಿಂತ ಮುಂಚೆ ಈ ಒಂದು ವಕ್ರಪಾದದ ಬಗ್ಗೆ ನಾವು ಇನ್ನೊಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸಾಮಾನ್ಯವಾಗಿ ಎಷ್ಟು ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಎಷ್ಟು ಭಾಗ ವಕ್ರಪಾದದಿಂದ ಹುಟ್ಟುವಂತ ಮಕ್ಕಳು ಇರ್ತಾರೆ?
1: ಪ್ರತಿ 1,000 ಮಕ್ಕಳು ಹುಟ್ಟಿದ್ರೆ ಭಾರತದಲ್ಲಿ 1-2 ಮಕ್ಕಳಿಗೆ ಅಥವಾ 3 ಮಕ್ಕಳಿಗೆ ಈ ರೀತಿ ಸಮಸ್ಯೆ ಇರಬಹುದು. ಸರಿಸುಮಾರು ಭಾರತದಲ್ಲಿ ವರ್ಷಕ್ಕೆ 30,000-50,000 ಮಕ್ಕಳಿಗೆ ಕ್ಲಬ್ ಫುಟ್ ಆಗಿ ಜನಿಸ್ತಾರೆ.
0: ಹಾಗೆ ಗಂಡು ಮಗು ಹೆಣ್ಣು ಮಗು ಅಂತ ಏನಾದ್ರೂ ಭೇದ ಇದೆಯಾ ಇದರಲ್ಲಿ?
1: ಮೊದಲಿಗೆ ಹುಟ್ಟಂತ ಮಕ್ಕಳು ಫಸ್ಟ್ ಬಾರ್ನ್ ಮತ್ತೆ ಗಂಡ್ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹೆಣ್ಮಕ್ಳು ಕ್ಲಬ್ ಫುಟ್ ಇಂದ ಅವರು ಪ್ರೊಟೆಕ್ಟೆಡ್ ಆಗಿರ್ತಾರೆ, ಅವರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಹೆಣ್ಮಕ್ಳಲ್ಲಿ ವಕ್ರಪಾದ ಏನಾದ್ರು ಕಾಣಿಸ್ಕೊಂಡ್ರೆ ಅದರ ತೀವ್ರತೆ ತುಂಬಾ ಜಾಸ್ತಿ ಇರುತ್ತೆ.
0: ಅಂದ್ರೆ ಗಂಡ್ ಮಕ್ಳಲ್ಲಿ ಹೆಚ್ಚು ಕಾಣಿಸ್ಕೊಂಡ್ರು ಕೂಡ ಅದ್ರ ಚಿಕಿತ್ಸೆ ತಗೊಂಡ್ರೆ ಸರಿ ಹೋಗೋ ಸಾಧ್ಯತೆ ಹೆಚ್ಚು, ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳೋದು ಕಡಿಮೆ ಆದ್ರೆ ಅದರ ತೀವ್ರತೆ ಹೆಚ್ಚಾಗಿರುತ್ತೆ, ಗಂಭೀರವಾದಂತ ಸಮಸ್ಯೆಗೆ ಒಳಗಾಗಿರ್ತಾರೆ.
1: ಹೌದು, ಗಂಭೀರವಾದ ಸಮಸ್ಯೆಯಲ್ಲಿ ಇರ್ತಾರೆ, ಜೊತೆಗೆ ಚಿಕಿತ್ಸೆ ಕೊಟ್ಟರು ಅವರಲ್ಲಿ ರಿಲ್ಯಾಪ್ಸ್ ಮತ್ತೆ ಮರು ಬರುವಂತ ಸಮಸ್ಯೆಗಳು

0: ಹೆಚ್ಚಾಗಿರುತ್ತೆ
1: ಹೆಚ್ಚಾಗಿರುತ್ತೆ. ಡಾಕ್ಟರ್, ಈಗ ನಾವು ಇಂತಹ ಏರಿಯಾದಲ್ಲಿ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತೀವಲ್ವಾ, ಈ ವಕ್ರಪಾದದಲ್ಲೂ ಕೂಡ ಆ ರೀತಿಯಾಗಿ ಒಂದು ಏರಿಯಾ ವೈಸ್ ಏನಾದ್ರೂ ಹೆಚ್ಚು ಸಂಖ್ಯೆಯಲ್ಲಿದೆ ಅನ್ನುವಂಥದ್ದು ಏನಾದರೂ ಇದೆಯಾ ಅಂಕಿಅಂಶಗಳು?
0: ಹೌದು, ಇದನ್ನು ಹೆಚ್ಚಾಗಿ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂದ್ರೆ ದಕ್ಷಿಣ ಏಷ್ಯಾ ಭಾಗದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತವೆ, ಹಾಗಿಂದ ಭಾರತದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಆಫ್ರಿಕಾದಲ್ಲಿ ಕ್ಲಬ್ಫುಟ್ ಸಮಸ್ಯೆ ಹೆಚ್ಚಾಗಿದೆ, ಅಮೆರಿಕ ಮತ್ತೆ ಯುರೋಪ್ ಅಲ್ಲಿ ಕ್ಲಬ್ಫುಟ್ ಸಮಸ್ಯೆ ಅಷ್ಟೊಂದು ಇಲ್ಲ.
1: ಓಕೆ, ಕಡಿಮೆ ಇದೆ.
0: ಕಡಿಮೆ
1: ಇನ್ನು ಅವಳಿ ಮಕ್ಕಳಾದ್ರೆ ಅವರಲ್ಲೂ ಕೂಡ ಒಂದು ಮಗುವಿಗೆ ಆಯ್ತು ಅಂದ್ರೆ ಮತ್ತೊಂದು ಮಗುವಿಗೂ ಕೂಡ ಈ ವಕ್ರಪಾದ ಆಗ್ಬಹುದು?
0: ಯೂಶ್ವಲಿ ಎಲ್ಲ ಅವಳಿ ಅಥವಾ ತ್ರಿವಳಿ ಮಕ್ಕಳೆಲ್ಲ ಆಗೋದಿಲ್ಲ, ಕೆಲವೊಂದ್ಸಲ ಅವಳಿ ಮಕ್ಕಳಲ್ಲಿ ಒಂದ್ ಮಗುಗೆ ಇರಬಹುದು. ನಾನು ಯಾವುದೇ ರೀತಿ ಎರಡು ಮಕ್ಕಳಲ್ಲೂ ಕ್ಲಬ್ಫುಟ್ ಅಥವಾ ವಕ್ರಪಾದ ನೋಡಿಲ್ಲ.
1: ಹಾಗೆ ಒಂದೇ ಮಗುಗೆ ಆದ್ರೂ ಕೂಡ ಎರಡು ಕಾಲುಗಳು ಏಕಕಾಲಕ್ಕೆ ಆಗುತ್ತೋ ಅಥವಾ ಒಂದಾಗಿ ಒಂದು ಚೆನ್ನಾಗಿರುವಂತದ್ದು ಇದೆಯಾ ಡಾಕ್ಟ್ರೆ?
0: ಹೌದು, ಒಂದು ಪಾಶ್ಚರಲ್ ಫೀಟ್ ಆಗಿರ್ಬಹುದು, ಅಷ್ಟಾಗಿ ತೀವ್ರತೆ ಇರೋದಿಲ್ಲ, ಮತ್ತು ಒಂದು ಹೆಚ್ಚಾಗಿ ಇರಬಹುದು. ಎಲ್ಲಾ ರೀತಿ ಸ್ಪೆಕ್ಟ್ರಮ್ ಅಲ್ಲೂ ನಾವು ಕ್ಲಬ್ಫುಟ್ ನ ಕಾಣಬಹುದು.
1: ಇರಲೂಬಹುದು, ಒಂದು ಕಾಲ್ ಸರಿಯಾಗಿ ಇರಬಹುದು ಅಥವಾ ಭಾಗಶಃ ಸರಿ ಕೂಡ ಇರಬಹುದು.
0: ಅರ್ಧದಷ್ಟು ಭಾಗದಲ್ಲಿ ಕ್ಲಬ್ಫುಟ್ ಅಥವಾ ವಕ್ರಪಾದ ಒಂದೇ ಪಾದಕ್ಕೆ ಎಫೆಕ್ಟ್ ಆಗಿರುತ್ತೆ.
1: ಒಳಗಡೆ ಏನಾಗಿರುತ್ತೆ ಡಾಕ್ಟ್ರೆ, ಆ ಒಂದು ರಚನೆ ಎನ್ನುವಂಥದ್ದು ಏನಿದೆ? ಈಗ ಸಾಮಾನ್ಯವಾಗಿ ಎಲ್ರಿಗೂ ಇಲ್ಲದೆ ಇರೋ ಆಗಿರ್ಬೇಕು ಅಂದ್ರೆ ಒಳಗಡೆ ಏನಾಗುತ್ತೆ ಆ ಮಗುವಿನ
0: ಎಲ್ಲ
1: ದೇಹದಲ್ಲಿ?
0: ಪಾದ ಒಳಗಡೆ ಮತ್ತೆ ಕೆಳಗಡೆ ತಿರುಗಿರುತ್ತೆ, ಮೂಳೆಗಳು ಅದೇ ರೀತಿ. ಏಳು ಮೂಳೆಗಳು, ಮೇಜರ್ ಮೂಳೆಗಳು ಯಾವ್ದಿರುತ್ತವೆ ಪಾದದಲ್ಲಿ, ಅವುಗಳು ಒಳಗಡೆ ಮತ್ತೆ ಹೊರಗಡೆ ತಿರುಗಿರುತ್ತೆ. ಸೊ ಎಲ್ಲಾ ರೀತಿಯಲ್ಲೂ ಬೋನ್ಸ್ ಆಗ್ಲೇ ಹತ್ತನೇ ವಾರದಲ್ಲಿ ಶುರುವಾಗಿ ಸಾಮಾನ್ಯವಾಗಿ 27 ವಾರಗಳಲ್ಲಿ ಅದೇ ರೀತಿ ತಿರುಗಿರ್ತವೆ.
1: ಹೌದು, ಸಮಸ್ಯೆ ಇದೆ ಅಂದ್ರೆ ಚಿಕಿತ್ಸೆ ಕೂಡ ಇರುತ್ತೆ. ಹಾಗಾಗಿ ಚಿಕಿತ್ಸೆಗೆ ಬರೋದಾದ್ರೆ ಏನೆಲ್ಲ ಚಿಕಿತ್ಸೆಗಳಿದೆ?
0: ಹಿಂದಿನ ಕಾಲದಲ್ಲಿ ಜನರು ಕ್ಲಬ್ಫುಟ್ ಒಂದು ದೊಡ್ಡ ಆಪರೇಷನ್ ಬೇಕಾಗಬಹುದು, ಮಗು ಯಾವತ್ತೂ ಸರಿಯಾಗಿ ನಡೆಯಕ್ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ನಾವು ಬಹುಶಃ ಓದ್ತಿದ್ದಾಗ ನಮಗೂ ಅದನ್ನೇ ಹೇಳಿದ್ರು, ಕ್ಲಬ್ಫುಟ್ 100% ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ. ಆದ್ರೆ ಇಗ್ನೇಸಿಯೋ ವಾನ್ ಟಾನ್ಸಿಟಿ, ಅಮೆರಿಕದ ವೈದ್ಯರು ಒಂದು ಅದ್ಭುತವಾದ ಸರಳವಾದ ಶಸ್ತ್ರಚಿಕಿತ್ಸಾ ರಹಿತ ಚಿಕಿತ್ಸೆ ರೂಪಿಸಿದ್ದಾರೆ. ಇದನ್ನು ಪಾನ್ಸೆಟಿ ತಂತ್ರ ಅಂತಾನೆ ಎಲ್ಲರೂ ಹೇಳ್ತಾರೆ. ಈಗ ಇದು ವಿಶ್ವದ ಎಲ್ಲಾ ಕಡೆನೂ ಇದನ್ನೇ ಪಾಲಿಸ್ತೀವಿ ಮತ್ತೆ ಅನುಸರಿಸ್ತಿದ್ದೀವಿ. ಮಗು ಆಫ್ರಿಕಾದಲ್ಲಿ ಹುಟ್ಟಿರ್ಲಿ, ಆಸ್ಟ್ರೇಲಿಯಾದಲ್ಲಿ ಹುಟ್ಟಿರ್ಲಿ, ಅಮೆರಿಕಾ ಅಥವಾ ಇಂಗ್ಲೆಂಡ್ ಅಲ್ಲಿ, ಭಾರತದಲ್ಲಿ ಎಲ್ಲೇ ಹುಟ್ಟಿದ್ರು ನಾವೀಗ ಪಾನ್ಸೆಟಿ ಟ್ರೀಟ್ಮೆಂಟ್ ಉಪಯೋಗಿಸ್ತಿದ್ದೀವಿ. ಪಾನ್ಸೆಟಿ ಟ್ರೀಟ್ಮೆಂಟ್ ಅಲ್ಲಿ ಕೆಲವೊಂದು ಹಂತಗಳಿರ್ತವೆ. ಒಂದು ಹಂತ ಬಂದ್ಬಿಟ್ಟು ವೈದ್ಯರ ನೇರವಾಗಿ ಅದರ ಸಂಪರ್ಕಕ್ಕೆ ಬರ್ತಾರೆ. ಎರಡನೇದು ಬಂದ್ಬಿಟ್ಟು ಪೋಷಕರು ಅದರಲ್ಲಿ ಭಾಗವಹಿಸ್ತಾರೆ. ವೈದ್ಯರ ಹಂತ ಅಂತ ಹೇಳಿದ್ರೆ ಅದನ್ನ ಪ್ಲಾಸ್ಟರ್ಸ್, ಸೀರಿಯಲ್ ಪ್ಲಾಸ್ಟರ್ಸ್, ಮಗು ಹುಟ್ಟಿದ ನಂತರ ಆದಷ್ಟು ಬೇಗ ಸಾಧ್ಯವಾದ್ರೆ ಮೊದಲನೇ ಅಥವಾ ಎರಡನೇ ವಾರದ ಒಳಗಡೆಗೆ ಚಿಕಿತ್ಸೆ ಆರಂಭಿಸಬೇಕು. ಮೊದಲಿಗೆ ನಾವೇನ್ ಮಾಡ್ತೀವಿ ಡಾಕ್ಟರ್ ಆಗಿ, ಕಾಲುಗಳನ್ನ ಮೆಲ್ಲಿಗೆ ಮತ್ತೆ ನೋವಾಗದಂತೆ ಸರಿಯಾದ ಸ್ಥಾನಕ್ಕೆ ಪ್ಲಾಸ್ಟರ್ನ ತಕ್ಕಮಟ್ಟಕ್ಕೆ ಹಾಕಕ್ ಶುರು ಮಾಡ್ತೀವಿ. ಪ್ರತಿ 7 ದಿನಕ್ಕೊಂದ್ಸಲ ಪ್ಲಾಸ್ಟರ್ನ ಬದಲಿಸಿ ಮತ್ತೊಂದ್ಸಲ ಅದೇ ರೀತಿ ಹೊಸ ಸ್ಥಾನಕ್ಕೆ ಅಂದ್ರೆ ಕರೆಕ್ಟೆಡ್ ಪೊಸಿಷನ್ಗೆ ಪಾದವನ್ನಿಟ್ಟು ಮತ್ತೆ ಪ್ಲಾಸ್ಟರ್ ಮಾಡ್ತೀವಿ. ಪ್ರತಿ ಸಲ ಕಾಲ್ನ ಸ್ವಲ್ಪ ಸ್ವಲ್ಪವಾಗಿ ಸರಿ ಮಾಡ್ತಾ ಹೋಗ್ತೀವಿ. ಇದೇ ರೀತಿ 5-6 ಪ್ಲಾಸ್ಟರ್ಸ್ ಮುಗಿದ ನಂತರ ಮಗುವಿನ ಪಾದ ಆಲ್ಮೋಸ್ಟ್ ಸರಿ ಹೋಗಿರುತ್ತೆ.
1: ಏನು ಒಂದು ರೂಪ ಬೇಕಿತ್ತು ಆ ರೂಪಕ್ಕೆ
0: ಬಂದಿರುತ್ತೆ. ಸುಮಾರು 90% ಮಕ್ಕಳಲ್ಲಿ ಪ್ಲಾಸ್ಟರ್ ಮುಗಿದ ನಂತರ ಒಂದು ಸಣ್ಣದಾಗಿ ಒಂದು ಸೂಜಿ ಮೂಲಕ ನಾವು ಟಿನಾಟಮಿ ಮಾಡ್ತೀವಿ. ಟಿನಾಟಮಿಯಲ್ಲಿ ಹಿಂದ್ಗಡೆ ಇರೋ ಸ್ನಾಯುವನ್ನು ನಾವು ರಿಲೀಸ್ ಮಾಡ್ತೀವಿ. ಇದಾದ ನಂತರ 3 ವಾರಕ್ಕೆ ಅದೇ ರೀತಿ ಪ್ಲಾಸ್ಟರ್ ಮಾಡಿರ್ತೀವಿ. ಯಾವುದೇ ರೀತಿ ನಾವು ಶಸ್ತ್ರಚಿಕಿತ್ಸೆ ಅಲ್ಲ ಇದು, ಅಂದ್ರೆ ಕಟ್ ಮಾಡಕ್ ಹೋಗೋದಿಲ್ಲ, ಸ್ಕಿನ್ ನ ಅಥವಾ ನರಾನು ತೆಗೆಯೋದಿಲ್ಲ. 3 ವಾರದಲ್ಲಿ ಈ ಸ್ನಾಯು ಮತ್ತೆ ಬೆಳ್ಕೊಂಡ್ಬಿಡುತ್ತೆ. 3ನೇ ಹಂತ ಬಂದ್ಬಿಟ್ಟು ಇದು ಪೋಷಕರಲ್ಲೇನೆ ಹೆಚ್ಚಾಗಿ ಇದರಲ್ಲಿ ಭಾಗವಹಿಸಬೇಕಾಗಿ ಬರ್ಬೋದು. ಇದನ್ನ ಬ್ರೇಸಿಂಗ್ ಅಥವಾ ಫುಟ್ ಅಬ್ಡಕ್ಷನ್ ಬ್ರೇಸ್ ಮೂಲಕ ಚಿಕಿತ್ಸೆ ಕೊಡಬೇಕಾಗತ್ತೆ. ನಾವು ಹೇಗೆ ಕರೆಕ್ಷನ್ ಮಾಡಿದೀವಿ ಅದನ್ನ ಮೇಂಟೈನ್ ಮಾಡಬೇಕು. ಈ ಕರೆಕ್ಷನ್ ಮತ್ತೆ ಮೇಂಟೆನೆನ್ಸ್ ಫೇಸ್, ಮೇಂಟೆನೆನ್ಸ್ ಫೇಸ್ ಹೆಚ್ಚಾಗಿ ಪೋಷಕರೇ ಇದರಲ್ಲಿ ಭಾಗವಹಿಸಬೇಕು. ಇದು ಅತ್ಯಂತ ಮಹತ್ವದ ಹಂತ, ಇಲ್ಲಿ ಪಾಲಕರ ಪಾತ್ರನೇ ಅತ್ಯಂತ ಹೆಚ್ಚು. ಇದು ಮೊದಲ 3 ತಿಂಗಳು 23 ಗಂಟೆ ಉಪಯೋಗಿಸ್ತೀವಿ, ನಂತರ 4-5 ವರ್ಷದವರೆಗೆ ನಾವು ರಾತ್ರಿ ನಿದ್ದೆಯಲ್ಲೂ ಇದನ್ನ ಉಪಯೋಗಿಸಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಬ್ರೇಸಿಂಗ್. ಬ್ರೇಸಿಂಗ್ ನಾವೇನಾದ್ರೂ ತಪ್ಪಾಗಿ ಉಪಯೋಗಿಸಿದ್ರೆ ಅಥವಾ ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಥವಾ ಉಪಯೋಗಿಸ್ತೇನೆ ಇದ್ರೆ 80% ಭಾಗ ವಾಪಸ್ ಬಂದ್ಬಿಡುತ್ತೆ, ಮೊದಲನೇ ಸ್ಥಿತಿಗೆ ಬಂದ್ಬಿಡುತ್ತೆ. ಅದಕ್ಕೆ ಎರಡು ಚಿಕಿತ್ಸೆ ತುಂಬಾ ಇಂಪಾರ್ಟೆಂಟ್, ಪ್ಲಾಸ್ಟರ್ ಮತ್ತೆ ಬ್ರೇಸಿಂಗ್, ಎರಡು ಉಪಯೋಗಿಸಲೇಬೇಕಾಗುತ್ತೆ.
1: ನೀವು ಹೇಳಿದ್ರೆ ಪೋಷಕರ ಪಾತ್ರ ಮುಖ್ಯ ಆಗಿರುತ್ತೆ ಈ ಒಂದು ಹಂತದಲ್ಲಿ ಅಂತ. ಏನ್ ಮಾಡ್ಬೇಕು, ಪೋಷಕರು ಏನ್ ತಪ್ಪು ಮಾಡ್ತಾರೆ ಸಾಮಾನ್ಯವಾಗಿ?
0: ಯಾವುದೇ ಮಗುವಿಗೆ ಯಾವುದೇ ರೀತಿ ಸಮಸ್ಯೆ ಆದ್ರೂ ಪೋಷಕರು 3 ಸ್ಟೇಜ್ ಅಲ್ಲಿ ಅದನ್ನ ಭಾಗವಹಿಸ್ತಾರೆ. ಮೊದಲನೇದು ಅಕ್ಸೆಪ್ಟೆನ್ಸ್,

0: ಅಕ್ಸೆಪ್ಟೆನ್ಸ್ ಅಂತ ಹೇಳಿದ್ರೆ ನಾವು ಅದನ್ನ ಮೊದಲಿಗೆ
1: ಒಪ್ಕೊಳ್ಳೋದು.
0: ನಾವೀಗ ಒಪ್ಕೊಳ್ಳಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ಮಗು ಕರ್ಮ ಅಥವಾ ಯಾವ್ದೇ ಮೂಢನಂಬಿಕೆಗೆ ಏನಾದ್ರು ಒಳಗಾದ್ರೆ ನಾವು ಯಾವತ್ತು ಆ ಮಗುಗೆ ಚಿಕಿತ್ಸೆ ಕೊಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಅಕ್ಸೆಪ್ಟೆನ್ಸ್ ಇಂದ ಮುಂದೆ ಬಂದ್ರೆ ಎರಡನೇದು ಚಿಕಿತ್ಸೆ ಪಡಿಬೇಕು, ಮೂರನೇ ಹಂತದಲ್ಲಿ ಇದನ್ನ ಮೇಂಟೈನ್ ಮಾಡಬೇಕು. ಮಗು ತಂತಾನೆಗೆ ನಾರ್ಮಲ್ ಆಗಿ ಬೆಳವಣಿಗೆ ಆಗೋಗುತ್ತೆ. ಸೊ ಮೊದಲಿಗೆ ಅಕ್ಸೆಪ್ಟೆನ್ಸ್ ಮತ್ತೆ ಚಿಕಿತ್ಸೆ ಪಡೆಯೋದು ಇಂಪಾರ್ಟೆಂಟ್.
1: ಡಾಕ್ಟರ್, ಈ ಎಲ್ಲ ಹಂತಗಳ ಇರುವಂತ ಕೆಲವು ಏನು ವಕ್ರಪಾದದ ಮಕ್ಕಳಿಗೆ ಚಿಕಿತ್ಸೆ, ಇದರನ್ನ ಮೀರಿ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವಂತ ಸಾಧ್ಯತೆಗಳು ಅಥವಾ ಆ ಒಂದು ಸನ್ನಿವೇಶಗಳು ಬರುತ್ತೆ ವಕ್ರಪಾದದಲ್ಲಿ
0: ಕೆಲವೊಮ್ಮೆ?
1: ಈಗ ಶಸ್ತ್ರಚಿಕಿತ್ಸೆ ರಹಿತ ಅಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆನು ಮಾಡಬೇಕಾಗುತ್ತ?
0: 90% ಭಾಗ ನಾವು ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಟ್ರೀಟ್ಮೆಂಟ್ ಮಾಡಿರ್ತೀವಿ. ಒಂದು 10% ಮಕ್ಕಳಲ್ಲಿ ಏನ್ ಬೇಕಾಗ್ಬೋದು, ಟಿನಾಟಮಿ ಮತ್ತೊಂದ್ಸಲ ಮಾಡ್ಬೇಕಾಗಿ ಬರ್ಬೋದು. ಇದು ಈ ಸಮಸ್ಯೆ ಯಾಕಾಗತ್ತೆ ಅಂತ ಹೇಳಿದ್ರೆ ಸಿವಿಯರಿಟಿ,
1: ಹೆಣ್ಮಕ್ಳಲ್ಲಿ
0: ತೀವ್ರತೆ ಜಾಸ್ತಿ ಆಗಿರುತ್ತಲ್ಲ ಹೆಣ್ಮಕ್ಳಲ್ಲಿ, ಅವಾಗ ಈ ಸಿವಿಯರಿಟಿ ಜಾಸ್ತಿ ಆದಾಗ ನಾವು ಶಸ್ತ್ರಚಿಕಿತ್ಸೆ ಮಾಡ್ಬೇಕಾಗಿ ಬರ್ಬೋದು. ಇಲ್ಲಿ ಟಿನಾಟಮಿ ಒಂದೇ ಸಾಕಾಗೋದಿಲ್ಲ, ಫುಟ್ ಅಬ್ಡಕ್ಷನ್ ಬ್ರೇಸ್ ಅಥವಾ ಸ್ಪ್ಲಿಂಟಿಂಗ್ ಕರೆಕ್ಟ್ ಆಗಿ ಉಪಯೋಗಿಸಲಿಲ್ಲ ಅಂದ್ರೆ ಎರಡನೇ ಭಾಗದಲ್ಲಿ, ಅವಾಗ ಮಕ್ಕಳಿಗೆ ವಕ್ರಪಾದ ವಾಪಸ್ ಬರುತ್ತೆ. 80% ಮಕ್ಕಳಲ್ಲೂ ವಾಪಸ್ ಬಂದ್ಬಿಡುತ್ತೆ. ಅವಾಗ ಮತ್ತೆ ನಾವು ಪ್ಲಾಸ್ಟರ್ಸ್ ಉಪಯೋಗಿಸಿ ಆ ನಂತರ ಮತ್ತೆ ಆಪರೇಷನ್ ಮಾಡ್ಬೇಕಾಗಿ ಬರ್ಬೋದು. ಅವಾಗ ಟಿನಾಟಮಿ ಈ ಸೂಜಿಯಲ್ಲಿ ಮಾಡುವಂತ ಶಸ್ತ್ರಚಿಕಿತ್ಸೆ ಸಾಕಾಗುತ್ತಿಲ್ಲ, ಅವಾಗ ಕಟ್ ಮಾಡಿ ಆಪರೇಷನ್ ಮಾಡ್ಬೇಕಾಗಿ ಬರ್ಬೋದು. ಕೆಲವೊಮ್ಮೆ ಟೆಂಡನ್ ಟ್ರಾನ್ಸ್ಫರ್ ಮಾಡ್ಬೇಕಾಗಿ ಬರ್ಬೋದು. ಟೆಂಡನ್ ಟ್ರಾನ್ಸ್ಫರ್ಸ್ ಅಂದ್ರೆ ಒಂದು ಸ್ನಾಯುವನ್ನು ತೆಗೆದು ಮತ್ತೊಂದ್ ಕಡೆಗೆ ಉಪಯೋಗಿಸ್ಬೇಕಾಗಿ ಬರ್ಬೋದು, ಅಥವಾ ಮೂಳೆಗಳನ್ನ ಕಟ್ ಮಾಡಿ ಉಪಯೋಗಿಸ್ತೀವಿ. ಹೆಚ್ಚಿನ ತೀವ್ರತೆ ಇದ್ದಾಗ ನಾವು ಇಲಿಜರೋ ಅಥವಾ ಜೆಸ್ ಫಿಕ್ಸೇಟರ್ ಉಪಯೋಗಿಸ್ತೀವಿ. ಇದರಲ್ಲಿ ರಿಂಗ್ಸ್ ಇರ್ತವೆ, ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಮೆಟಾಲಿಕ್ ರಿಂಗ್ಸ್ ಇರ್ತವೆ, ಅವುಗಳನ್ನ ವೈರ್ಸ್ ಅಲ್ಲಿ ಉಪಯೋಗಿಸಿ ರಷ್ಯನ್ ಟೆಕ್ನಿಕ್ ಅಂತ ಏನ್ ಹೇಳ್ತೀವಿ ಅದನ್ನು ಉಪಯೋಗಿಸಿ ಬರ್ಬೇಕು.
1: ಡಾಕ್ಟರ್, ಈಗೆಲ್ಲ ಚಿಕಿತ್ಸೆಗೆ ಒಳಗಾದಂತ ಮಕ್ಕಳೇನಿದ್ದಾರೆ, ಮುಂದೆ ಅವರ ಜೀವನದಲ್ಲಿ ಈ ಒಂದು ಸಮಸ್ಯೆಯಿಂದ ಹೊರಗ್ ಬಂದು ಸಹಜವಾದ ಜೀವನವನ್ನ ನಡೆಸ್ತಾರ ಹೇಗೆ ಡಾಕ್ಟ್ರೆ?
0: ಹೌದು, ನಾವು ಪೋಷಕರಿಗೆ ಧೈರ್ಯ ತಗೊಳ್ಬೇಕಾಗತ್ತೆ. ಮೊದಲಿಗೆ ನಿಮ್ಮ ಮಗು ಪಾನ್ಸಿಟಿ ಮೂಲಕ ಸಾಮಾನ್ಯವಾಗಿ ನಡೀಬಹುದು, ಓಡಾಡಬಹುದು ಮತ್ತೆ ಆಟ ಆಡಬಹುದು. ಅನೇಕ ಮಕ್ಕಳು ಕ್ರೀಡಾ ಮತ್ತೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಸರಿಯಾದ ಚಿಕಿತ್ಸೆ ಪಡೆದ್ರೆ ಮಗು ಮುಂದೆ ಸಾಮಾನ್ಯವಾದ ಜೀವನ ನಡೆಸಬಹುದು. ಚಿಕ್ಕ ವಯಸ್ಸಿನಲ್ಲೇ ಚಿಕಿತ್ಸೆ ಶುರು ಮಾಡಿದ್ರೆ ಒಳ್ಳೆ ಫಲಿತಾಂಶ ಬರಬಹುದು.
1: ಡಾಕ್ಟರ್, ಈಗ ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡಿದ್ರೆ ಅಂತ ಹೇಳಿದ್ರಿ, ಓಕೆ ಮಾಡಿದ್ದಾರೆ, ಆದ್ರೆ ಎಲ್ಲೋ ಕೆಲವೊಂದು ಸಾರಿ ಮಿಸ್ ಆಗಬಹುದು, ಗೊತ್ತಿಲ್ಲದೇನೋ ಅಥವಾ ಡಾಕ್ಟರ್ ಲಭ್ಯ ಇಲ್ಲದೇನೋ ಏನೋ ಒಂದು ಕಾರಣಕ್ಕೆ ಮಗುಗೆ ಚಿಕಿತ್ಸೆ ಕೊಡಿಸಿಲ್ಲ, ಆದ್ರೆ ವಯಸ್ಸಾಗಿದೆ, ಒಂದಷ್ಟು ವಯಸ್ಸಾಗಿದೆ. ಯಾವ ಒಂದು ವಯಸ್ಸಿನವರೆಗೂ ಕೂಡ ಈ ಚಿಕಿತ್ಸೆನ ಮಗುಗೆ ಕೊಡಬಹುದು ಅಥವಾ ಬೆಳೆದಿರಂತ ಮಕ್ಕಳಿಗೆ ಕೊಡಬಹುದು?
0: ರಿಸರ್ಚ್ ಪ್ರಕಾರ ಒಂದ್ ರಿಪೋರ್ಟ್ ಏನಿದೆ ಅದು 33 ವರ್ಷದವರೆಗೂ ಇರುವಂತ ಪೇಷಂಟ್ ಗೆ ಯುರೋಪಿಯನ್ ಅಲ್ಲಿ, ಅವಾಗ ಆ ವ್ಯಕ್ತಿಗೆ 33 ವರ್ಷದಲ್ಲಿ ಪಾನ್ಸಿಟಿ ಟ್ರೀಟ್ಮೆಂಟ್ ಮೂಲಕ ಅವ್ರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ನನ್ನ ಸರ್ವಿಸ್ ಅಲ್ಲಿ ನಾನು 9 ವರ್ಷದ ಮಗುಗೆ, ವೆಸ್ಟ್ ಬೆಂಗಾಲ್ ಇಂದ ಒಂದು ಮಗುಗೆ ಬಂದಿತ್ತು, ಆ ಮಗುಗೆ ನಾನು 9 ವರ್ಷದಲ್ಲೂ ಕ್ಲಬ್ ಫುಟ್ ಗೆ ಪಾನ್ಸಿಟಿ ಟ್ರೀಟ್ಮೆಂಟ್ ಉಪಯೋಗಿಸಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಯಾವಾಗ ಬೇಕಾದ್ರೂ ಮಾಡಬಹುದು ಇದನ್ನ ಟ್ರೀಟ್ಮೆಂಟ್. ಮೊದಲಿಗೆ ಪೋಷಕರು ಅದಕ್ಕೆ ಭರವಸೆ ತಗೊಳ್ಬೇಕಷ್ಟೇ.
1: ಈಗ ಭ್ರೂಣಾವಸ್ಥೆ ಹಂತದಲ್ಲಿಯೇ ಗೊತ್ತಾಗ್ಬಿಡುತ್ತಲ್ವಾ, ಈ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದಾಗ ಮಗು ವಕ್ರಪಾದಕ್ಕೆ ಒಳಗಾಗಿದೆ ಅಂತ ಹೇಳಿ, ಹುಟ್ಟಿದ ತಕ್ಷಣನೇ ಚಿಕಿತ್ಸೆಯನ್ನು ಶುರು ಮಾಡೋದು ಹೇಗೆ ಡಾಕ್ಟ್ರೆ? ಅವ್ರು ಯಾರನ್ನ ಕಾಣ್ಬೇಕಾಗುತ್ತೆ ಅಥವಾ ಹೆರಿಗೆ ಮಾಡಿಸಿದಂತ ಡಾಕ್ಟರ್ಗಳು ಹೇಳ್ತಾರ ಹೇಗೆ ಇದ್ರ ಬಗ್ಗೆ?
0: ಹೌದು, ಹೆರಿಗೆ ಮಾಡಿಸೋ ಡಾಕ್ಟರು ಆಬ್ಸ್ಟೆಟ್ರಿಷಿಯನ್ ಯಾರಿರ್ತಾರೆ, ಮಧ್ಯದ ಸ್ಕ್ಯಾನಿಂಗ್ ಅಲ್ಲಿ, ಮಧ್ಯ ಗರ್ಭಧಾರಣೆ ಸ್ಕ್ಯಾನಿಂಗ್ ಅಂದ್ರೆ 16-22 ವಾರಗಳಲ್ಲಿ ಸ್ಕ್ಯಾನಿಂಗ್ ಮೂಲಕ ಕ್ಲಬ್ ಫುಟ್ ಗುರುತಿಸಬಹುದು. 90% ಕ್ಲಬ್ ಫುಟ್ ತೊಂದರೆಗಳು ಅಥವಾ ಮಸ್ಕ್ಯುಲಸ್ಕೆಲಿಟಲ್ ಪ್ರಾಬ್ಲಮ್ಸ್ ಯಾವ್ದಾದ್ರಿದ್ರೆ, ಕೈ ಇಲ್ದಿದ್ದಂಗೆ ಅಥವಾ ಕೈಗಳಲ್ಲಿ ಬೆರಳುಗಳು ಕಡಿಮೆ ಇದ್ರೆ, ಇವೆಲ್ಲವನ್ನು ನಾವು ಗುರುತಿಸಬಹುದು ಸ್ಕ್ಯಾನಿಂಗ್ ಅಲ್ಲಿ. ಅವಾಗ್ಲೇ ಆಬ್ಸ್ಟೆಟ್ರಿಷಿಯನ್ಸ್ ಯೂಶುವಲಿ ಪೋಷಕರನ್ನ ನಮ್ಮ ಹತ್ರ ಕಳಿಸ್ಕೊಡ್ತಾರೆ. ಆದ್ರೆ ಆಗ

0: ಪೋಷಕರಲ್ಲೇ ಪಾಲಕರಿಗೆ ಈ ಮೂರು ಹಂತದಲ್ಲೂ ನಾವು ಭರವಸೆ ಮೂಲಕ ಮತ್ತೆ ಹೆಚ್ಚಾಗಿ ಅವ್ರಿಗೆ ನಂಬಿಕೆ ಕೊಡೋದ್ರಿಂದ ಈ ಕ್ಲಬ್ ಫುಟ್ ಪ್ರಾಬ್ಲಮ್ಸ್ ನಾವು ತೆಗಿಬಹುದು.
1: ಡಾಕ್ಟರ್ ಜವಾಬ್ದಾರಿ ಎಷ್ಟಿದೆ, ಅವರ ಕರ್ತವ್ಯ ಎಷ್ಟಿದೆ, ಅಷ್ಟೇ ಜವಾಬ್ದಾರಿ ಅದಕ್ಕಿಂತ ಹೆಚ್ಚು ಪೋಷಕರದಾಗಿರುತ್ತೆ.
0: 50-50
1: 50-50 ಅನ್ನುವಂಥದ್ದು. ಈ ಒಂದು ವಕ್ರಪಾದ ಅನ್ನುವಂಥದ್ದು ನಮಗೆ ತುಂಬಾ ಸಾಮಾನ್ಯವಾದ ಏನು ಕಾಯಿಲೆ ಅಂತಲ್ಲ ಅಥವಾ ಸಮಸ್ಯೆ ಅಂತಿಲ್ಲ, ಯಾಕೆಂದ್ರೆ ಅಪರೂಪವಾದಂತ ಒಂದು ಸಮಸ್ಯೆ ಇದು. ಹಾಗಾಗಿ ಜನರಲ್ಲಿ ಹೆಚ್ಚು ಅರಿವಿದೆಯಾ ಇದ್ರ ಬಗ್ಗೆ?
0: ಅರಿವು ಕಡಿಮೆ ಇರುತ್ತೆ ಮೇಡಮ್, ಯಾಕಂದ್ರೆ ಇದು ಅನುವಂಶಿಕ ಕಾಯಿಲೆಯಲ್ಲಿ ಬರೀ 10%ಷ್ಟೇ ಮಕ್ಕಳಲ್ಲಿ ಆಗೋದ್ರಿಂದ. ಈಗ ಸಕ್ಕರೆ ಕಾಯಿಲೆ ತರ ನಮ್ಮ ಭಾರತದಲ್ಲಿ ಅಷ್ಟೊಂದು ಪ್ರಮಾಣ ಹೆಚ್ಚಿಲ್ಲ, ಇದು ತುಂಬಾ ಕಡಿಮೆ ಇರೋದ್ರಿಂದ ನೀವು ಹೇಳಿದಂಗೆನೆ ಅರಿವು ಕಡಿಮೆ ಇದೆ, ಆದ್ರೆ ಚಿಕಿತ್ಸೆ ಡೆಫಿನೆಟ್ಲಿ ಇದೆ.
1: ಕೆಲವೊಂದು ಸಾರಿ ಗೊಂದಲಕ್ಕೆ ಒಳಗಾಗಬಹುದಾ ಈ ಒಂದು ವಕ್ರಪಾದ ಹಾಗೆ ಪೋಲಿಯೋ ಅನ್ನುವಂಥದ್ದೇನಿದೆ ಆ ಲಕ್ಷಣಗಳು ಇರೋದ್ರಿಂದ ಇದು ಪೋಲಿಯೋ ಆಗ್ಬಿಡ್ತಾ ಅನ್ನುವಂಥದ್ದೇನಾದ್ರೂ ಆ ರೀತಿ ಗೊಂದಲಕ್ಕೆ ಒಳಗಾಗ್ತಾರ ಜನರು?
0: ಕೆಲವೊಂದು ಪೋಷಕರು ಇದು ಪೋಲಿಯೋನ ಅಂತಾನೆ ಕೇಳಕ್ ಬಂದಿರ್ತಾರೆ, ಆದ್ರೆ ಇದು ಪೋಲಿಯೋ ಸಮಸ್ಯೆ ಅಲ್ಲ. ಯಾಕಂದ್ರೆ 1996 ಭಾರತ ಸರ್ಕಾರದ ವತಿಯಿಂದ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಇರೋದ್ರಿಂದ ಪೋಲಿಯೋ ಸಮಸ್ಯೆ ಆಲ್ಮೋಸ್ಟ್ ನಿರ್ಮೂಲನ ಆಗಿದೆ ಭಾರತದಲ್ಲಿ. ಆದ್ರೆ ಪೋಲಿಯೋದಲ್ಲಿ ಯಾವ ರೋಗ ಲಕ್ಷಣಗಳಿದ್ವು, ಒಂದು ರೋಗ ಲಕ್ಷಣ ಕ್ಲಬ್ ಫುಟ್ ಆಗಿ ಕಾಣಿಸ್ಕೊಳ್ಳುತ್ತೆ ಹಿಂದೆ, ಅವಾಗ ಪಾದ ಒಳಗಡೆ ತಿರುಗಿರ್ತಿತ್ತು ಯಾವುದೋ ಪೋಲಿಯೋ ಸಮಸ್ಯೆಯಿಂದ, ಅಥವಾ ಪಾದಕ್ಕೆ ಜೀವನ ಇಲ್ಲದಂಗೆ ಸತ್ವ ಇಲ್ಲದಿರೋ ಆತರ ಇತ್ತು. ಅದನ್ನ ಕ್ಲಬ್ ಫುಟ್ ಅಂತ ತಿಳ್ಕೊಳ್ಳೋಂತ ಡಿಫರೆನ್ಷಿಯಲ್ ಏನ್ ಪ್ರಾಬ್ಲಮ್ಸ್ ಇರ್ಬೋದು ಅರ್ಥ ಮಾಡ್ಕೊಳ್ಳೋದ್ರೆ, ಆದ್ರೆ ಪೋಲಿಯೋ ಮತ್ತೆ ಕ್ಲಬ್ ಫುಟ್ ಎರಡು ಬೇರೆ ಬೇರೆ ಸಮಸ್ಯೆ. ಇದು ಪೋಲಿಯೋ ಬಂದ್ಬಿಟ್ಟು ಹುಟ್ಟಿದ ನಂತರ, ಹುಟ್ಟುವಾಗ ಮಗು ನಾರ್ಮಲ್ ಆಗಿ ಹುಟ್ಟುತ್ತೆ, ಅದಾದ ನಂತರ ಕಾಣಿಸ್ಕೊಳ್ಳೋದು ಪೋಲಿಯೋ. ಆದ್ರೆ ಕ್ಲಬ್ ಫುಟ್ ಬಂದ್ಬಿಟ್ಟು ಮಗು ಹುಟ್ಟೋದ್ರಿಂದ ನಿನ್ನೆ ಶುರುವಾಗುವಂತ ಸಮಸ್ಯೆ,
1: ಗರ್ಭಾವಸ್ಥೆಯಲ್ಲಿ
0: ಮಗು ಹುಟ್ಟಿದ ತಕ್ಷಣ ಕಾಣಿಸ್ಕೊಳ್ಳುತ್ತೆ.
1: ಡಾಕ್ಟರ್, ಈಗ ನಾವು ಬೇರೆ ಕಾಯಿಲೆಗಳಲ್ಲಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ, ಆ ರೀತಿಯಾಗಿ ಮಾಡಿದಿದ್ರೆ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಹೇಳಿ, ಅದೇ ರೀತಿ ಈ ಒಂದು ವಕ್ರಪಾದದಲ್ಲಿ ಕೂಡ ಏನಾದ್ರೂ ಮುಂಜಾಗ್ರತಾ ಕ್ರಮಗಳನ್ನ ವಹಿಸೋದ್ರ ಮೂಲಕ ತಡೆಗಟ್ಟಬಹುದಾ ಹೇಗೆ?
0: 90%ಷ್ಟು ಮಕ್ಕಳಲ್ಲಿ ನಾವು ಯಾವುದೇ ರೀತಿ ಸಮಸ್ಯೆ ಹುಡುಕಕ್ಕಾಗಲಿಲ್ಲ. ಈಗ ನಾವು ಕಾಸೇ ಹುಡುಕ ಸಿಗ್ತಿಲ್ಲ ಅಂತ ಹೇಳಿದಾಗ,
1: ಕಾರಣನೇ
0: ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ನಾವು ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಲಸಿಕೆ ಮೂಲಕ ಅಥವಾ ಈ ಆಹಾರ ಪದ್ಧತಿಯಲ್ಲಿ ಏನಾದ್ರೂ ಚೇಂಜ್ ಮಾಡೋದ್ರಿಂದ,
1: ಜೀವನ ಶೈಲಿಯಲ್ಲಿ
0: ಅದೇನಾದ್ರೂ ಆಗಿರೋದ್ರಿಂದ ನಾವು ಅದನ್ನ ರೂಪಿಸ್ಬೋದು ಪೋಷಕರಲ್ಲಿ ಅಥವಾ ಪಾಲಕರಲ್ಲಿ. ಆದ್ರೆ ಇದು ಯಾವುದೇ ರೀತಿ ಆ ತರ ಸಮಸ್ಯೆಗೆ ಸಿಗ್ತಿಲ್ಲ. ಇದು ಬರೀ ಅನುವಂಶಿಕ ಕಾಯಿಲೆಯಲ್ಲಿ 10%ಷ್ಟು ಮಕ್ಕಳಲ್ಲಿ ಆಗ್ತಿರೋದ್ರಿಂದ ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಕುಟುಂಬದ ಒಳಗಡೆಗೆ ಮದುವೆ ಆಗೋದ್ರಿಂದ ಅವಾಗ ಈ ಸಮಸ್ಯೆಗಳು ಉಲ್ಬಣವಾಗಬಹುದು. ಅದನ್ನ ಕಡಿಮೆ ಮಾಡಬಹುದು, ಸಂಬಂಧದಲ್ಲೇ ಮದುವೆ ಮಾಡ್ಕೊಳ್ಳೋಂತ ಎಲ್ಲಿ ನಾವು ಎಲ್ಲಿ ಕಡಿಮೆ ಮಾಡಬಹುದು ಈ ಸಮಸ್ಯೆಗಳನ್ನ, ಆ ರೀತಿ ಆಗ್ಬಹುದು.
1: ಓಕೆ ಡಾಕ್ಟರ್, ಹೌದು. ನಾನು ಇದೆಲ್ಲ ಕೇಳಿದ ನಂತರ ಕೂಡ ನೀವು ವಿಶೇಷವಾಗಿ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾಗಿರುವಂತದ್ದು, ಈ ಒಂದು ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರು ಅದು ಕೂಡ ನಮಗೆ ಹೆಚ್ಚು ಕೇಳಿಸುವಂತದ್ದಲ್ಲ. ಸಾಮಾನ್ಯವಾಗಿ ಕೀಲು ಮೂಳೆ ತಜ್ಞರಂತ ಹೇಳ್ತೇವೆ, ಈ ಒಂದು ಸಮಸ್ಯೆಗೆ ಯಾರಾದ್ರೂ ಆಗಬಹುದಾ ಅಥವಾ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರೇ ಆಗ್ಬೇಕಾ?
0: ಮೊದಲಿಗೆ ಗರ್ಭಧಾರಣೆ ಟೈಮಲ್ಲಿ ನಿಮ್ಮ ಆಬ್ಸ್ಟಿಷಿಯನ್ ಅಥವಾ ಡೆಲಿವರಿ ಮಾಡಿಸೋ ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಇರುತ್ತೆ. ಸೊ ಅವ್ರು ನಿಮ್ಮ ಫಸ್ಟ್ ಗೈಡ್. ಎರಡನೇದು, ಡೆಲಿವರಿ ಆದ ನಂತರ ನಿಮ್ಮ ಮಕ್ಕಳ ಡಾಕ್ಟರ್ ಇರ್ತಾರೆ, ಪೀಡಿಯಾಟ್ರಿಷಿಯನ್, ಅವ್ರು ನಿಮಗೆ ಎರಡನೇ ಸಲ ಆಗ್ತಾರೆ. ನಿಮ್ಮ ಹತ್ತಿರದಲ್ಲಿ ಫ್ಯಾಮಿಲಿ ಆರ್ಥೋಪೆಡಿಕ್ ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಎಚ್ಚರ ಇರುತ್ತೆ. ಮಕ್ಕಳ ಕೀಳು ಮತ್ತು ಮೂಳೆ ತಜ್ಞರಾಗಿರೋಂತ ನಾವು ಸಾಮಾನ್ಯವಾಗಿ ಕಡಿಮೆ ಇರ್ತೀವಿ, ವಿರಳವಾಗಿರ್ತೀವಿ. ಸೊ ಆದ್ರೆ ಈಗ ಹೆಚ್ಚಾಗಿ MCH ಪ್ರೋಗ್ರಾಮ್ಸ್ ಇರೋದ್ರಿಂದ ಮುಂದಿನ ದಿನದಲ್ಲಿ ಇದರ ಅರಿವು ಹೆಚ್ಚಾಗಿರುತ್ತೆ. ಮತ್ತೆ ಪೋಷಕರಿಗೆ ಕ್ಲಬ್ ಫುಡ್ ಬಗ್ಗೆ ಟ್ರೀಟ್ಮೆಂಟ್ ಗೆ ನೀವು ಆರ್ಥೋಪೆಡಿಷಿಯನ್ ಡಾಕ್ಟರ್ ತರ ಹೋಗ್ಬೋದು, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ ತರ ಹೋಗ್ಬೋದು. ಚಿಲ್ಡ್ರನ್ ಆರ್ ನಾಟ್ ಸ್ಮಾಲ್ ಅಡಲ್ಟ್ಸ್ ಅಂತ ಹೇಳೋದ್ರಿಂದ ನಾವು ನಿಮ್ಮ ಮಗುವಿಗೆ ಜ್ವರ ಆದ್ರೆ ನೀವು ದೊಡ್ಡವ್ರು ತೋರಿಸುವಂತ ಜಾಗಕ್ಕೆ ಹೋಗೋದಿಲ್ಲ, ನೀವು ಮಕ್ಕಳ ಡಾಕ್ಟರ್ ಹತ್ರ ಹೋಗ್ತೀರಾ. ಅದೇ ರೀತಿ ಮಕ್ಕಳ ಕೀಳು ಮತ್ತು ಮೂಳೆ ಸಮಸ್ಯೆಗಳಿಗೆ ನೀವು ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ನ ಭೇಟಿ ಮಾಡೋದು ಸೂಕ್ತ.
1: ಓಕೆ, ನಾನು ಈಗ ಈ ವಕ್ರಪಾದ ಅನ್ನುವಂಥದ್ದೇನಿದೆ ಅದು ಹೆಚ್ಚಾಗಿ ಕಂಡು ಬರುವಂತಹ ಸಮಸ್ಯೆ ಅಲ್ಲ, ಆದ್ರೆ ಅದ್ರ ಬಗ್ಗೆ ಅರಿವು ಬೇಕು ಜನರಿಗೆ ಹೆಚ್ಚಾಗಿ. ಹಾಗಾಗಿ ಈ ಒಂದು ಆರೋಗ್ಯ ಕ್ಷೇತ್ರ ಅನ್ನುವಂಥದ್ದೇನಿದೆ, ಈ ಆರೋಗ್ಯ ಕ್ಷೇತ್ರದ ಮೂಲಕ ಏನಾದ್ರೂ ಕ್ರಮಗಳನ್ನ ಕೈಗೊಳ್ತಾ ಇದಾರ ಹೇಗೆ ಡಾಕ್ಟ್ರೆ?
0: ಹೌದು, ಕ್ಯೂರ್ ಕ್ಲಬ್ ಫುಟ್ ಪ್ರೋಗ್ರಾಮ್ ಅಂತ ನಾವು ಆಗ್ಲೇ ಭಾರತ ಸರ್ಕಾರ ಗುರುತಿಸಿದೆ, ಮತ್ತೆ ಕರ್ನಾಟಕ ಸರ್ಕಾರವು ಗುರುತಿಸುವಂಗೆ ಇಂದಿರಾಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ಹುಡ್ ಬೆಂಗಳೂರಲ್ಲಿ ಮತ್ತೆ ಹಲವಾರು ಡಿಸ್ಟ್ರಿಕ್ಟ್ ಸೆಂಟರ್ಸ್ ಮತ್ತೆ ಮೆಡಿಕಲ್ ಕಾಲೇಜಸ್ ಅಲ್ಲಿ ಈ ಪ್ರೋಗ್ರಾಮ್ಸ್ ನಡೆಸ್ತಿದ್ದಾರೆ. ಇದು ಟಾರ್ಗೆಟೆಡ್ ಕ್ಲಬ್ ಫುಡ್ ಪ್ರೋಗ್ರಾಮ್ ಆಗಿ ಉಳ್ಕೊಂಡಿದೆ, ಬೇರೆ ಯಾವುದೇ ರೀತಿ ಸಮಸ್ಯೆನು ಅವ್ರು ಟ್ರೀಟ್ಮೆಂಟ್ ಮಾಡೋದಿಲ್ಲ, ಬರೀ ಕ್ಲಬ್ ಫುಡ್ ಪ್ರೋಗ್ರಾಮ್ ಅಷ್ಟೇನೇ ಇದನ್ನ ವಕ್ರಪಾದಕ್ಕೆ ಅಷ್ಟೇನೆ ಟ್ರೀಟ್ಮೆಂಟ್ ನೀಡ್ತಿದ್ದಾರೆ. ಮತ್ತೆ ರೈನ್ಬೋ ಮಕ್ಕಳ ಆಸ್ಪತ್ರೆ ವತಿಯಿಂದ ನಾವು ಅಪ್ಪು ಅನಂತ ಜಯಂತ ಪಾದವನ್ನು

0: ಉಚಿತವಾಗಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮತ್ತೆ ರೈತರ ಮಕ್ಕಳಿಗೆ ಮತ್ತೆ ಯಾವ್ದಾದ್ರು ಎಕ್ಸ್ ಆರ್ಮಿ ಅಥವಾ ಸರ್ವಿಸ್ ಮ್ಯಾನ್ ಇದ್ದಾಗ ಅವ್ರಿಗೆ ಪೂರ್ತಿಯಾಗಿ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಬೆಂಗಳೂರಲ್ಲಿ.
1: ಓಕೆ, ಥ್ಯಾಂಕ್ ಯು ಡಾಕ್ಟರ್. ಈ ಒಂದು ವಕ್ರಪಾದ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಿ. ಧನ್ಯವಾದಗಳು ಆಕಾಶವಾಣಿ ಪರವಾಗಿ, ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
0: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಟಲ್ ಭೋಜನ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
5: ಸ್ಥಳೀಯ ಮಟ್ಟದಲ್ಲಿ ಜನರ ಒಳಗೊಳ್ಳುವಿಕೆಯೊಂದಿಗೆ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನು ಸುಧಾರಿಸಲು ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕೇಂದ್ರ ವಲಯ ಯೋಜನೆಯಾಗಿದ್ದು ಕೇಂದ್ರ ಮತ್ತು ವಿಶ್ವ ಬ್ಯಾಂಕ್ಗಳ ನಡುವೆ 50-50 ಹಂಚಿಕೆ ಅನುಪಾತದಲ್ಲಿ ಅನುದಾನವನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ 1199 ಅಂತರ್ಜಲ ಶೋಷಿತ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ನಿರ್ವಹಣೆಯನ್ನು ಉತ್ತೇಜಿಸಲು 2024-25 ಸಾಲಿಗೆ ಒಟ್ಟು 30 ಕೋಟಿ ವೆಚ್ಚದಲ್ಲಿ 662 ಸಂಖ್ಯೆಯ ನೀರು ಸಂಗ್ರಹಣಾ ರಚನೆಗಳನ್ನು ಕೈಗೊಳ್ಳುವ ಗುರಿ ಹೊಂದಲಾಗಿದೆ. ಅಟಲ್ ಭೂಜಲ್ ಯೋಜನೆಯು 6,000 ಕೋಟಿ ಮೌಲ್ಯದ ಕೇಂದ್ರ ವಲಯದ ಯೋಜನೆಯಾಗಿದ್ದು ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಅಂತರ್ಜಲದ ಸುಸ್ಥಿರ ನಿರ್ವಹಣೆಯನ್ನು ಗುರಿಯಾಗಿಸಿಕೊಂಡಿದೆ. ಇದು ನೀರಿನ ಬಜೆಟ್ ರಚನೆ, ಗ್ರಾಮ ಪಂಚಾಯತ್ ವಾರ್ ನೀರಿನ ಭದ್ರತೆ ಯೋಜನೆಗಳ ಸಿದ್ಧತೆ ಮತ್ತು ಅನುಷ್ಠಾನ ಇತ್ಯಾದಿಗಳ ಮೂಲಕ ಜನರ ಭಾಗವಹಿಸುವಿಕೆಯನ್ನು ರೂಪಿಸುತ್ತದೆ. ಹಿಂದೆ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರ್ಜೀವನ ಸಚಿವಾಲಯ ಎಂದು ಕರೆಯಲಾಗುತ್ತಿತ್ತು, ಈಗ ಜಲಶಕ್ತಿ ಸಚಿವಾಲಯ ಎಂದು ಕರೆಯಲಾಗುತ್ತಿದೆ. ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ 50-50 ಆಧಾರದ ಮೇಲೆ ಹಣಕಾಸು ಒದಗಿಸುತ್ತಿವೆ. ಯೋಜನೆಯ ಅನುಷ್ಠಾನಕ್ಕಾಗಿ ಗುರುತಿಸಲಾದ ಅತಿಯಾದ ಶೋಷಣೆ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಾಗಿವೆ. ಅಂತರ್ಜಲ ವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಅಟಲ್ ಭೂಜಲ ಯೋಜನೆಯಡಿ ಗುರುತಿಸಲಾದ ನೀರಿನ ಶೋಷಿತ ಪ್ರದೇಶಗಳಲ್ಲಿ ಅಂತರ್ಜಲ ನೀರಿನ ಬೇಡಿಕೆ ಮತ್ತು ಸರಬರಾಜು ನಿರ್ವಹಣೆಗೆ ಸಮುದಾಯ ಸಹಭಾಗಿತ್ವದಲ್ಲಿ ಒತ್ತು ನೀಡಲು ರೂಪಿಸಿರುವ ಕಾರ್ಯಕ್ರಮವಾಗಿದೆ. ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಗುರುತಿಸಲಾಗಿರುವ ಪಾಲುದಾರ ಇಲಾಖೆಗಳ ಪೈಕಿ ಜಲಾನಯನ ಅಭಿವೃದ್ಧಿ ಇಲಾಖೆಯು ಒಂದಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂತೆ ಪೂರೈಕೆ ಬದಿ ನಿರ್ವಹಣೆ, ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಡಿ ಪ್ರಸ್ತಾಪಿಸಿರುವ ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಜಿಸಿ ಅನುಷ್ಠಾನಗೊಳಿಸಬೇಕಾಗಿರುವ ನೀರು ಸಂಗ್ರಹಣಾ ರಚನೆಗಳು ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳ ಅನುಷ್ಠಾನ

ಕಾರ್ಯಕ್ರಮವನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ 2022-23 2024-25 ಸಾಲಿನವರೆಗೆ 3 ವರ್ಷಗಳ ಅವಧಿಗೆ ಒಟ್ಟು 14 ಜಿಲ್ಲೆಗಳ 41 ತಾಲೂಕುಗಳ 1119 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದೆ. 2024-25 ಸಾಲಿಗೆ ಒಟ್ಟು ₹30 ಕೋಟಿಗಳ ಅನುದಾನದಲ್ಲಿ ನೀರಿನ ಸಂರಕ್ಷಣೆ ಚಟುವಟಿಕೆಗಳನ್ನು ತಡೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ, ನಾಲಾಬದು, ಗೋಕಟ್ಟೆ, ಕೃಷಿ ಹೊಂಡ, ಚಿನುಗುಕೆರೆ, ಎಲ್ಆರ್ಎಸ್ ರಚನೆಗಳು ಕೈಗೊಳ್ಳಲು ಯೋಜಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಭದ್ರತಾ ಯೋಜನೆಗಳಲ್ಲಿ ಪ್ರಸ್ತಾಪಿಸಿರುವ ನೀರಿನ ಪೂರೈಕೆ ಕಾಮಗಾರಿಗಳಿಗೆ ಯೋಜನೆಯ ಪ್ರೋತ್ಸಾಹ ಧನದಡಿಯಲ್ಲಿ ಕಾಮಗಾರಿಗಳನ್ನು ಅಂತರ್ಜಲ ಮರುಪೂರೈಕೆಗಾಗಿ ನೀರು ಸಂಗ್ರಹವಾಗುವ ಪ್ರದೇಶಗಳಲ್ಲಿ ಮಾತ್ರ ನಿರ್ಮಿಸತಕ್ಕದ್ದು. ಕೈಗೊಳ್ಳಬಹುದಾದ ನೀರಿನ ಸಂರಕ್ಷಣೆ ಹಾಗೂ ಮರುಪೂರೈಕೆಯ ರಚನೆಗಳನ್ನು ನಿರ್ಮಿಸಲು ಸದರಿ ಪ್ರದೇಶದಲ್ಲಿ ಲಭ್ಯವಾಗುವ ಮಣ್ಣಿನ ವಿಧ, ಶಿಲೆಗಳ ಸಚ್ಛಿದ್ರತೆ, ನೀರಿನ ಲಭ್ಯತೆ ಇತ್ಯಾದಿಗಳ ಲಭ್ಯತೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸ್ಥಳ ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ. ಸದರಿ ಪ್ರದೇಶಗಳನ್ನು ರಾಷ್ಟ್ರೀಯ ಕಾರ್ಯಕ್ರಮ ನಿರ್ವಹಣಾ ಘಟಕ, ವಿಶ್ವಬ್ಯಾಂಕ್ ಮಹಾಲೇಖಪಾಲರ ಸಂಸ್ಥೆಯ ಪ್ರತಿನಿಧಿಗಳು ಪರಿಶೀಲಿಸಲಾಗುವುದರಿಂದ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ವಾಟರ್ ಕನ್ವರ್ಜೇಷನ್ ಅಂಡ್ ವಾಟರ್ ಹಾರ್ವೆಸ್ಟಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳುವ ಮುನ್ನ ಜಿಲ್ಲಾ ಹಿರಿಯ ಭೂವಿಜ್ಞಾನಿಗಳಿಂದ ಸ್ಥಳ ಪರಿಶೀಲನೆ ಮಾಡಿಸಿ ಕಾಮಗಾರಿ ಕೈಗೊಳ್ಳುವುದರಿಂದ ಅಂತರ್ಜಲ ವೃದ್ಧಿಸುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ನಿರ್ಮಿಸಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಸ್ಥಳ ಆಯ್ಕೆ ಪಟ್ಟಿಯೊಂದಿಗೆ ಜಿಲ್ಲಾ ಉಸ್ತುವಾರಿ ಘಟಕ ರವರಿಗೆ ಕಳುಹಿಸಿ ಸ್ಥಳ ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದು. ಅಟಲ್ ಭೂಜಲ ಯೋಜನೆ ಪ್ರೋತ್ಸಾಹದಡಿ ಚಟುವಟಿಕೆಗಳನ್ನು ಅಟಲ್ ಭೂಜಲ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಲ್ಲಿ ಮಾತ್ರ ಕೈಗೊಳ್ಳುವುದು ಹಾಗೂ ತೀವ್ರ ಅಂತರ್ಜಲ ಕೊರತೆ ಎದುರಿಸುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸದರಿ ಚಟುವಟಿಕೆಗಳನ್ನು ಆದ್ಯತೆ ಮರೆಗೆ ಕೈಗೊಳ್ಳುವುದು, ಅವಶ್ಯಕತೆಗೆ ಅನುಗುಣವಾಗಿ ಅಂತರ್ಜಲ ಬಳಕೆಯನ್ನು ಕಡಿಮೆಗೊಳಿಸುವಂತಹ ಅಥವಾ ನೀರು ಸಂರಕ್ಷಣೆ ಮರುಪೂರಣಕ್ಕಾಗಿ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವಂತಹ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳತಕ್ಕದ್ದು. ಚಾಲ್ತಿಯಲ್ಲಿರುವ ಮುಂದುವರೆದ ಪುನರ್ಚೇತನ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶವಿರುವುದಿಲ್ಲ, ಹೊಸ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು. ಕ್ಷೇತ್ರ ಮಟ್ಟದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗಳ ವಿವರಗಳನ್ನು ಮಾನ್ಯ ಶಾಸಕರ ಗಮನಕ್ಕೆ ತರುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಎಸ್ಪಿಎಂಯುನಿಂದ ನೀಡಲಾಗಿರುವ ನಿಗದಿತ ನಮೂನೆಯೊಂದಿಗೆ ಸಂಪೂರ್ಣ ದಾಖಲಾತಿಗಳನ್ನು ಜಿಲ್ಲಾ ಮಟ್ಟದ ಡಿಪಿಎಂಯು ಕಚೇರಿಗೆ ಸಲ್ಲಿಸಿದ ನಂತರ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿಯ ವಿವರವಾದ ನಾಮಫಲಕವನ್ನು ಅಳವಡಿಸುವುದು. ಕಾಮಗಾರಿ ಪ್ರಾರಂಭದಿಂದ ಮುಗಿಯುವ ಹಂತದವರೆಗಿನ 3 ಹಂತಗಳ ಬಿಫೋರ್, ಡ್ಯೂರಿಂಗ್, ಆಫ್ಟರ್ ಭಾವಚಿತ್ರ ಸಮೇತ ಸಂಪೂರ್ಣ ದಾಖಲಾತಿಯನ್ನು ವರದಿ ಮಾಡಬೇಕಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಿಂದ ಬಿಡುಗಡೆಯಾದ ಅನುದಾನವನ್ನು ಅಟಲ್ ಭೂಜಲ ಯೋಜನೆ ರಾಜ್ಯ ಕಾರ್ಯಕ್ರಮ ನಿರ್ವಹಣಾ ಘಟಕದಿಂದ ಅನುಮೋದನೆಯಾದ ಕ್ರಿಯಾ ಯೋಜನೆಯಂತೆ ಮಾತ್ರ ವೆಚ್ಚ ಭರಿಸುವುದು. ಎಲ್ಲ ಸರಕು ಸೇವೆ ಕಾಮಗಾರಿಗಳಿಗೆ ಕೆಟಿಟಿಪಿ ನಿಯಮಾನುಸಾರ ಟೆಂಡರ್ ಕರೆಯುವುದು. ಅನುದಾನವನ್ನು ತಮ್ಮ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳ ಒಗ್ಗೂಡಿಸುವಿಕೆಯೊಂದಿಗೆ ಗ್ಯಾಪ್ ಫಂಡಿಂಗ್ನಂತೆ ವೆಚ್ಚ ಭರಿಸುವುದು. ಅನುದಾನವನ್ನು ಅನುಮೋದಿತ ಕ್ರಿಯಾ ಯೋಜನೆಯನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳಿಗೆ ಭರಿಸಲು ಅವಕಾಶ ಇರುವುದಿಲ್ಲ. ಸಂಬಂಧಪಟ್ಟ ವೆಚ್ಚದ ಬಿಲ್ಲಿನ ಪ್ರತಿಯನ್ನು ಪ್ರತಿ ತಿಂಗಳು ಅಂತ್ಯಕ್ಕೆ ಆಯಾ ಜಿಲ್ಲೆಯ ಡಿಪಿಎಂಯುಗೆ ಸಲ್ಲಿಸುವುದು. ಬಿಡುಗಡೆ ಮಾಡಲಾದ ಅನುದಾನದ ವೆಚ್ಚ ಭರಿಸಿದ ನಂತರ ಬಳಕೆ ಪ್ರಮಾಣ ಪತ್ರ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಫಾರಂ 12C

0: ಮತ್ತು ದಾಖಲಾತಿಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ. ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸಮುದಾಯ ಸಹಭಾಗಿತ್ವದೊಂದಿಗೆ ಜಲಭದ್ರತಾ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸದರಿ ಯೋಜನೆ ಅನುಗುಣವಾಗಿ ಅಂತರ್ಜಲ ಅಭಿವೃದ್ಧಿಪಡಿಸಲು ಪೂರಕ ಕಾಮಗಾರಿಗಳನ್ನು ಕೈಗೊಳ್ಳುವುದು ಹಾಗೂ ಆಧುನಿಕ ವ್ಯವಸಾಯ ಪದ್ಧತಿಗಳಿಂದ ನೀರಿನ ಮಿತವ್ಯಯ ಸಾಧಿಸುವುದರೊಂದಿಗೆ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು. ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಾಹಿತಿ ಸಂಗ್ರಹಿಸಿ ಗ್ರಾಮ ಸಭೆಯಲ್ಲಿ ಚರ್ಚಿಸುವುದು. ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ 3 ಬೋರ್ವೆಲ್ಗಳಿಗೆ ಮೀಟರ್ ಅಳವಡಿಸಿ ಅದರ ದತ್ತಾಂಶವನ್ನು ಪ್ರತಿ ತಿಂಗಳು ಇಲಾಖೆಗೆ ವರದಿ ಸಲ್ಲಿಸುವುದು. ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿ ರಚಿಸುವುದು. ಸರ್ಕಾರಿ ಮತ್ತು ಖಾಸಗಿ ಬೋರ್ವೆಲ್ಗಳ ವೆಲ್ ಇನ್ವೆಂಟರಿ ಮಾಡುವುದು. ನೀರು ಸಂಗ್ರಹಣ ವಿನ್ಯಾಸಗಳ ಜಿಯೋಟ್ಯಾಗ್ ಮಾಡುವುದು. ಜಲಭದ್ರತೆ ಕ್ರಿಯಾ ಯೋಜನೆ ತಯಾರಿಸುವ ಪೂರ್ವದಲ್ಲಿ ಅಧೀನ ಇಲಾಖೆಗಳಿಂದ ಮಾಹಿತಿ ಸಂಗ್ರಹಿಸಿ ಸಭೆಯಲ್ಲಿ ಚರ್ಚಿಸುವುದು. ಅಂತರ್ಜಲ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ಅಂತರ್ಜಲೆಯ ಬಳಕೆಯ ವಿಧಾನದಲ್ಲಿ ಸಮುದಾಯದ ವರ್ತನೆಯನ್ನು ಬದಲಿಸುವುದು. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಮೂಲಗಳನ್ನು ಸುಸ್ಥಿರಗೊಳಿಸುವುದು. ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅಂತರ್ಜಲ ಅತಿ ಬಳಕೆಯನ್ನು ಕಡಿಮೆ ಮಾಡುವುದು. ಅಂತರ್ಜಲ ಮರುಪೂರೈಕೆಗಾಗಿ ಸೂಕ್ತವಾದ ಕೃತಕ ಅಂತರ್ಜಲ ಮರುಪೂರೈಕೆಯ ರಚನೆಗಳನ್ನು ನಿರ್ವಹಿಸುವುದು. ಈ ಎಲ್ಲ ಗುರಿಗಳನ್ನು ಸಾಧಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ.
1: ಅಟಲ್ ಭೋಜನ ಯೋಜನೆ ಕುರಿತು ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
3: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಮುಟ್ಟಿ ಒಮ್ಮೆ ಬಾಯಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
1: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್, ಸತತ 5ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ಪ್ರಶ್ನೆಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಿ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳಲ್ಲಿ ತ್ವರಿತವಾಗಿ ನಡೆಸುತ್ತಿರುವುದು ಅಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡ

0: ನಿರ್ವ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದರು. ಸೋಮವಾರದಿಂದ ಸಂಸತ್ತಿನ ಎರಡನೇ ವಾರದ ಕಲಾಪ ಆರಂಭವಾಗಲಿದ್ದು ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿರುವುದು ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಲ್ಲಿ ಸರ್ಕಾರದ ದೃಢ ಬದ್ದತೆಯ ಮೇಲಿನ ಅವರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಿಂಧಿಯಾ ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ದ ನಿರ್ಣಾಯಕ ಕ್ರಮ ಕೈಗೊಳ್ಳುವ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಬಲಪಡಿಸುವ ಸಂಕಲ್ಪವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಂದಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಘೋಷಣೆಯು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿನ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪುರಿ ಅವರು ಈ ಕ್ರಮವು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಖಚಿತಪಡಿಸುವುದಲ್ಲದೆ ಇಂತಹ ಅಪರಾಧಗಳಿಗೆ ಬಲವಾದ ತಡೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ತ್ವರಿತ ನ್ಯಾಯಾಲಯಗಳು ಇಂತಹ ಸಮಸ್ಯೆಯಿಂದ ಬಾಧಿತರಾದ ಯುವ ವಿದ್ಯಾರ್ಥಿಗಳಿಗೆ ಶೀಘ್ರ ನ್ಯಾಯ ದೊರಕಿಸಿಕೊಡಲಿವೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಚರ್ಚೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನ ಉಭಯ ಸದನಗಳಲ್ಲಿ ವಿವಿಧ ವಿರೋಧ ಪಕ್ಷಗಳು ಗದ್ದಲ ಮುಂದುವರೆಸಿದ ಹಿನ್ನೆಲೆ ಸತತ ಐದನೇ ದಿನವೂ ಕಲಾಪಗಳಿಗೆ ಅಡ್ಡಿಯಾಗಿದೆ. ಲೋಕಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದ್ದು ರಾಜ್ಯಸಭೆಯ ಕಲಾಪ ಸದ್ಯಕ್ಕೆ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ ಸಭೆ ಸಮಾವೇಶಗೊಂಡಾಗ ಕಾರ್ಗಿಲ್ ಯುದ್ದದ ವೇಳೆ ಹುತಾತ್ಮರಾದ ಭಾರತೀಯ ಸೇನೆಯ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬಳಿಕ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಕೂಗಲಾರಂಭಿಸಿದರು. ಸಭಾಧ್ಯಕ್ಷರ ಮನವಿಯ ನಂತರವೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಲಾಯಿತು. 12 ಗಂಟೆಗೆ ಕಲಾಪ ಪುನರಾರಂಭ ಗೊಂಡಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಚರ್ಚೆ ನಡೆಸಲು ಸಿದ್ದವಿದ್ದು ಅವಕಾಶ ಕಲ್ಪಿಸಿಕೊಡಲು ವಿನಂತಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪೀಠಾಸೀನಾಧಿಕಾರಿಯಾದ ಜಗದಾಂಬಿಕಾ ಪಾಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿ ವಾತಾವರಣ ಕಂಡುಬಂದಿತು. ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಿಕೆಯಾಗಿ ಕಲಾಪ ಪುನರಾರಂಭಗೊಂಡಾಗ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದರು. ಇದರಿಂದಾಗಿ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲು ರಾಜ್ಯಸಭೆ ಸಭಾಧಿಪತಿ ಸಿಪಿ ರಾಧಾಕೃಷ್ಣನ್ ನಿರ್ಧರಿಸಿದರು. ಸಂಘಟಿತ ತಪ್ಪು ಮಾಹಿತಿ ಅಭಿಯಾನಗಳಲ್ಲಿ ತೊಡಗಿದ್ದ 480 ಪಾಕಿಸ್ತಾನ ಮೂಲದ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಗುರುತಿಸಿ ನಿರ್ಬಂಧಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ದೆಹಲಿ ಪೊಲೀಸ್ ಉಪ ಆಯುಕ್ತ ಸುಮಿತ್ ಝಾ ಅವರು ಈ ಸಾಮಾಜಿಕ ಜಾಲತಾಣ ಖಾತೆಗಳು ವಿದ್ಯಾರ್ಥಿಗಳು ಮತ್ತು ಯುವಜನರನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ವದಂತಿಗಳು ಹಾಗೂ ಸುಳ್ಳು ಮಾಹಿತಿಗಳನ್ನು ಹರಿದಾಡುತ್ತಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ರೊಮಾನಿಯಾ ನಡುವೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ 3 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ರೊಮಾನಿಯಾ ರಾಜಧಾನಿ ಬುಖಾರೆಸ್ಟ್ನಲ್ಲಿ ನಿನ್ನೆ ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ರೊಮಾನಿಯಾ ಅಧ್ಯಕ್ಷ ನಿಕುಶೋ ಡಾನ್ ಅವರ ನೇತೃತ್ವದಲ್ಲಿ ನಡೆದ ನಿಯೋಗ ಮಟ್ಟದ ಮಾತುಕತೆ ಬಳಿಕ

0: ಒಪ್ಪಂದಗಳಿಗೆ ಸಹಿ ಮಾಡಲಾಯಿತು. ರಾಷ್ಟಪತಿಯವರು ಭಾರತ ಮತ್ತು ರೊಮಾನಿಯಾ ಕಳೆದ 7 ದಶಕಗಳಿಂದ ಪರಸ್ಪರ ನಂಬಿಕೆ, ಗೌರವ ಹಾಗೂ ಜನರ ನಡುವೆ ಬಲವಾದ ಬಾಂಧವ್ಯದ ಆಧಾರದ ಮೇಲೆ ನಿಕಟ ಮತ್ತು ದೀರ್ಘಕಾಲೀನ ಸ್ನೇಹ ಸಂಬಂಧವನ್ನು ಹೊಂದಿವೆ ಎಂದು ಹೇಳಿದ್ದಾರೆ. ಒಪ್ಪಂದಗಳಿಗೆ ಸಹಿ ಹಾಕಿದ ಬಳಿಕ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಹೆಚ್ಚಿನ ಮಹತ್ವಾಕಾಂಕ್ಷೆಯ ಗುರಿಗಳು, ಬಲವಾದ ಸಹಕಾರ ಮತ್ತು ಭವಿಷ್ಯದ ಹಂಚಿಕೆಯ ದೃಷ್ಟಿಕೋನದೊಂದಿಗೆ ಈ ಪಾಲುದಾರಿಕೆ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ರೊಮಾನಿಯಾ ಅಧ್ಯಕ್ಷರೊಂದಿಗೆ ನಡೆದ ಮಾತುಕತೆ ಅರ್ಥಪೂರ್ಣ ಮತ್ತು ಫಲಪ್ರದವಾಗಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಸಾಧಿಸಿರುವ ಪ್ರಗತಿಯ ಕುರಿತು ಪರಾಮರ್ಶೆ ನಡೆಸಲಾಗಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯವಹಾರಗಳನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಭಾರತ ಮತ್ತು ರೊಮಾನಿಯಾ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಯುರೋಪಿಯನ್ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದವು ಕೈಗಾರಿಕೆಗಳು ಮತ್ತು ನುರಿತ ವೃತ್ತಿಪರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಕಲ್ಪಿಸಲಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಉತ್ಪಾದನೆ, ಔಷಧ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಕೃಷಿ ಉತ್ಪಾದನೆ, ರಸಗೊಬ್ಬರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಲು ಭಾರತ ಮತ್ತು ರೊಮಾನಿಯಾ ಒಪ್ಪಿಕೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೂ ಸ್ವತಃ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ದಮನಕಾರಿ ನೀತಿಯನ್ನು ವಿಶ್ವಸಂಸ್ಥೆ ನಿರ್ಲಕ್ಷಿಸುತ್ತಿರುವುದಕ್ಕೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚರ್ಚೆಯ ವೇಳೆ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಎತ್ತಿದಾಗ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತ್ಯುತ್ತರ ನೀಡಿದರು. ವಿಶ್ವದ ಇತರೆಡೆಗಳಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಖಂಡಿಸುವ ವಿಶ್ವಸಂಸ್ಥೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ 8 ದಶಕಗಳಿಂದ ಮೂಲಭೂತ ಹಕ್ಕುಗಳು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಂಘಟನಾ ಸ್ವಾತಂತ್ರ್ಯವನ್ನು ಹತೋಟಿಗೆ ತರುತ್ತಿರುವುದನ್ನು ಕಣ್ಣೆತ್ತಿಯೂ ನೋಡದಿರುವುದು ನಿರಾಶಾದಾಯಕವಾಗಿದೆ ಎಂದರು. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಈಜಿಪ್ಟ್ನ ಹಬೀಬಾ ರಿಜ್ಕ್ ಅವರನ್ನು 11-7, 11-5, 6-11, 11-9 ಸೆಟ್ಗಳಿಂದ ಮಣಿಸಿದ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಈ ಗೆಲುವಿನೊಂದಿಗೆ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಸೆಮಿಫೈನಲ್ಸ್ ತಲುಪಿದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಐತಿಹಾಸಿಕ ಸಾಧನೆಗೆ ಅನಾಹತ್ ಭಾಜನರಾಗಿದ್ದಾರೆ. ಪ್ರಶಸ್ತಿ ಗೆಲ್ಲುವ ಹೆಚ್ಚಿನ ಆಟಗಾರ್ತಿಯಾಗಿ ಹೊರಹೊಮ್ಮಿರುವ ಅವರು ಭಾರತದ ಮೊದಲ ಜೂನಿಯರ್ ವಿಶ್ವ ಚಾಂಪಿಯನ್ ಆಗುವ ಗುರಿಯೊಂದಿಗೆ ಸೆಮಿಫೈನಲ್ಸ್ನಲ್ಲಿ ಈಜಿಪ್ಟ್ನ ಬಾಬ್ ಸಮೇಹ್ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯವಹಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸತತ 2ನೇ ಬಾರಿ, ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಒಂದು ಪ್ರಕಟಣೆಯನ್ನು ಕೇಳೋಣ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:21:17.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in

0: ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಮೂಹ ಗಾಯನದಲ್ಲಿ ಹೊರೆಯಾಲ ದೊರೆಸ್ವಾಮಿ ಅವರ ರಚನೆ.

ಪ್ರಿಯ ಶ್ರೋತೃಗಳೇ, ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 1:30 ಸೆಕೆಂಡುಗಳು. ಪ್ರೀತಿಯ ಶ್ರೋತೃಗಳೇ, ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರಚಲಿತ ವಿದ್ಯಮಾನಗಳ ವಿವರಗಳೊಂದಿಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮದಲ್ಲಿ ಇಂದು ನಾವು ಅಂತಾರಾಷ್ಟ್ರೀಯ ಸ್ವಯಂ ಆರೈಕೆ ದಿನ, ಕ್ಯಾಚ್ ದ ರೈನ್ ಅಭಿಯಾನ, ವಿಶ್ವ ಹೆಪಾಟಿಟಿಸ್ ದಿನ ಹಾಗೂ ಕಾರ್ಗಿಲ್ ದಿವಸದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಅಂತಾರಾಷ್ಟ್ರೀಯ ಸ್ವಯಂ ಆರೈಕೆ ದಿನ. ಒಬ್ಬ ರೈತ ಪ್ರತಿದಿನ ತನ್ನ ಹೊಲವನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ಆದರೆ ತನ್ನ ಆರೋಗ್ಯದ ಬಗ್ಗೆ ಮಾತ್ರ ಎಂದಿಗೂ ಗಮನ ಕೊಡಲಿಲ್ಲ. ಒಂದು ದಿನ ಆತ ಅನಾರೋಗ್ಯಕ್ಕೆ ಒಳಗಾದಾಗ ಹೊಲವನ್ನು ಸಹ ನೋಡಿಕೊಳ್ಳಲು ಆಗಲಿಲ್ಲ. ಆಗ ಅವನಿಗೆ ಅರಿವಾಯಿತು, ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಕುಟುಂಬ, ಕೆಲಸ ಮತ್ತು ಕನಸುಗಳನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು. ಪ್ರಿಯ ಸ್ನೇಹಿತರೇ, ಇಂದು ಜುಲೈ 24 ಅಂತಾರಾಷ್ಟ್ರೀಯ ಸ್ವಯಂ ಆರೈಕೆ ದಿನ. ಈ ದಿನದ ವಿಶೇಷತೆ ಏನೆಂದರೆ 24/7 ಅಂದರೆ ದಿನದ 24 ಗಂಟೆಯೂ ವಾರದ 7 ದಿನವೂ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂಬ ಸಂದೇಶವನ್ನು ಸಾರುತ್ತದೆ. ಇನ್ನು ಈ ದಿನಾಚರಣೆಯ ಮುಖ್ಯ ಅಂಶಗಳು ಯಾವುದೆಂದರೆ, ಸ್ವಯಂ ಆರೈಕೆ ಎಂದರೆ ಅನಾರೋಗ್ಯ ಬಂದಾಗ ಮಾತ್ರ ಚಿಕಿತ್ಸೆ ಪಡೆಯುವುದು ಅಲ್ಲ. ಪ್ರತಿದಿನ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದೇ

ಸಮಯಂ ಆರೈಕೆ. ಸಮತೋಲನ ಆಹಾರ ಸೇವನೆ, ಸಾಕಷ್ಟು ನೀರು ಕುಡಿಯುವುದು, ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ ಹಾಗೂ ವೈಯಕ್ತಿಕ ಸ್ವಚ್ಛತೆ ಆರೋಗ್ಯದ ಮೂಲ ಅಂಶಗಳು. ಮಾನಸಿಕ ಆರೋಗ್ಯವೂ ಅಷ್ಟೇ ಮುಖ್ಯ. ಒತ್ತಡವನ್ನು ಕಡಿಮೆ ಮಾಡುವುದು, ಕುಟುಂಬದವರೊಂದಿಗೆ ಸಮಯ ಕಳೆಯುವುದು, ಹವ್ಯಾಸಗಳಿಗೆ ಸಮಯ ನೀಡುವುದು ಮನಸ್ಸನ್ನು ಆರೋಗ್ಯವಾಗಿರಿಸುತ್ತದೆ. ಇನ್ನು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಅಗತ್ಯವಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಸ್ವಯಂ ಔಷಧಿ ಸೇವನೆ ಮಾಡುವ ಬದಲು ತಜ್ಞರ ಸಲಹೆ ಪಡೆಯುವುದು ಸುರಕ್ಷಿತ. ಸ್ನೇಹಿತರೆ, ನಮ್ಮ ಆರೋಗ್ಯವನ್ನು ಕಾಪಾಡುವುದು ನಮ್ಮ ಕೈಯಲ್ಲಿದೆ. ನಮ್ಮ ಆರೋಗ್ಯವೇ ನಮ್ಮ ದೊಡ್ಡ ಸಂಪತ್ತು. ಪ್ರತಿದಿನ ಸ್ವಲ್ಪ ಸಮಯವನ್ನು ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಕಡೆ ಮೀಸಲಿಡೋಣ. ಆರೋಗ್ಯವಂತ ವ್ಯಕ್ತಿ, ಆರೋಗ್ಯವಂತ ಕುಟುಂಬ ಮತ್ತು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕೈಜೋಡಿಸೋಣ. ಈಗ ಕೇಳೋಣ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜಾ.

ವೀರ ಯೋಧರಿಗೊಂದು ನಮನ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು ಒಲುಮೆಯ ಗೆಲುವು. ವೀರರೇ ಭಾರತ ಬಾವುಟ ಹಾರಿಸಿ. ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಜುಲೈ 26ರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ದೇಶಭಕ್ತಿ ಗೀತೆಗಳನ್ನ ಹಾಡಬಹುದಾಗಿದೆ. ಸಮಯ ಭಾನುವಾರ ಬೆಳಗ್ಗೆ 10:00 AM-ಯಿಂದ 10:30 AM-ವರೆಗೆ.

0: ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ದೇಶಭಕ್ತಿಯನ್ನ ಮೂಡಿಸಲು ಸಹಕರಿಸಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ನಮ್ಮ ದೇಶ ನಮ್ಮ ಹೆಮ್ಮೆ, ಸೇನಾನಿಗಳ ನಾಡು ನಮ್ಮ ಹೆಮ್ಮೆಯ ಕೊಡುಗೆ. ಪೋಷಕರೇ, ಪ್ರೋತ್ಸಾಹ ಕೊಡ್ತೀರಲ್ಲ? ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜಯಾರ್ಥ ಸೌರಭ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಗೂಡಲೆದುರು ಒಲುಮೆಯ ಗೆಲುವು.
1: ಪ್ರಿಯ ಶ್ರೋತೃಗಳೇ, ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಕುಶಾಲನಗರ ಅರಣ್ಯ ವಲಯದ ಆನೆಕಾಡು ಶಾಖೆಯ ಹೊರೂರು ಮೋದೂರು ಅತ್ತೂರು ನಲ್ಲೂರು ಗ್ರಾಮದ ಕೊರ್ತಿಕಾಡು ಕಾರೆಕೊಲ್ಲಿ ಗ್ರೀನ್ಲ್ಯಾಂಡ್ ಮತ್ತಿಕಾಡು ಟಾಟಾ ಕಾಫಿ ಹಾಗೂ ಮೀನುಕೊಲ್ಲಿ ಶಾಖೆಯ ಚೇರಳ ಶ್ರೀಮಂಗಲ ಇರಾಲೆ ವಾಲಮುಡಿ ಗ್ರಾಮಗಳ ಸುತ್ತಮುತ್ತ ವ್ಯಾಪ್ತಿಯ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯಾಚರಣೆಯನ್ನು ಜಂಟಿಯಾಗಿ ದಿನಾಂಕ 25 ಹಾಗೂ 26 ಜುಲೈ, ಅಂದರೆ ನಾಳೆ ಹಾಗೂ ನಾಡಿದ್ದು ಶನಿವಾರ ಹಾಗೂ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ ರೈತರು, ಕಾರ್ಮಿಕರು, ಶಾಲೆಗೆ ತೆರಳುವ ಮಕ್ಕಳು, ಹಿರಿಯ ನಾಗರಿಕರು, ವಾಹನ ಸವಾರರು ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಕಾರ್ಯಾಚರಣೆಯ ದಿನ ತೋಟದಲ್ಲಿ ಕೆಲಸ ಮಾಡದಂತೆ ಹಾಗೂ ಕಾರ್ಯಾಚರಣೆಗೆ ಅರಣ್ಯ ಇಲಾಖೆಯೊಂದಿಗೆ ಸಹಕರಿಸುವಂತೆ ಕುಶಾಲನಗರ ವಲಯದ ಅರಣ್ಯಾಧಿಕಾರಿಗಳು ಈ ಮೂಲಕ ಕೋರಿರುತ್ತಾರೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 1:40:15. ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕ್ಯಾಚ್ ದ ರೈನ್ ಅಭಿಯಾನ. ಮಳೆ ಬಂದಾಗ ಮಳೆ ನೀರನ್ನು ಎಲ್ಲಿ ಬೀಳುತ್ತದೆಯೋ ಅಲ್ಲಿಯೇ ಸಂಗ್ರಹಿಸಿ ಎಂಬ ಸಂದೇಶದೊಂದಿಗೆ ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯವು ಕ್ಯಾಚ್ ದ ರೈನ್ ಅಭಿಯಾನವನ್ನು ಆರಂಭಿಸಿದೆ. ಇದರ ಉದ್ದೇಶ ಮಳೆ ನೀರಿನ ಪ್ರತಿಯೊಂದು ಹನಿಯನ್ನು ವ್ಯರ್ಥವಾಗದಂತೆ ಸಂಗ್ರಹಿಸಿ ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುವುದು. ಭಾರತದಲ್ಲಿ ಮಳೆ ಸಾಕಷ್ಟು ಬೀಳುತ್ತಿದ್ದರೂ ಅದನ್ನು ಸಮರ್ಪಕವಾಗಿ ಸಂಗ್ರಹಿಸದ ಕಾರಣ ಬೇಸಿಗೆಯಲ್ಲಿ ಅನೇಕ ಪ್ರದೇಶಗಳು ಕುಡಿಯುವ ನೀರಿನ ಕೊರತೆಯನ್ನು ಎದುರಿಸುತ್ತಿವೆ. ಆದ್ದರಿಂದ ಮಳೆ ನೀರು ಸಂಗ್ರಹಣೆ ಇಂದಿನ ಅಗತ್ಯವಾಗಿದೆ. ಇನ್ನು ಕ್ಯಾಚ್ ದ ರೈನ್ ಅಭಿಯಾನದ ಮುಖ್ಯ ಉದ್ದೇಶಗಳು ಮಳೆ ನೀರಿನ ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ವ್ಯವಸ್ಥೆಗಳನ್ನು ನಿರ್ಮಿಸುವುದು, ಕೆರೆ ಕುಂಟೆ ಬಾವಿ ಹಾಗೂ ಕಾಲುವೆಗಳ ಪುನಶ್ಚೇತನ, ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುವುದು ಹಾಗೂ ಪ್ರತಿಯೊಬ್ಬ ನಾಗರಿಕರಲ್ಲಿ ನೀರಿನ ಸಂರಕ್ಷಣೆಯ ಅರಿವು ಮೂಡಿಸುವುದು. ಇನ್ನು ಈ ಅಭಿಯಾನಕ್ಕಾಗಿ ನಾವು ಏನು ಮಾಡಬಹುದು ಅಂತ ಹೇಳೋದಾದರೆ, ಮನೆಯ ಮೇಲ್ಛಾವಣಿಯ ಮಳೆ ನೀರನ್ನು ಟ್ಯಾಂಕ್ ಅಥವಾ ರೀಚಾರ್ಜ್ ಪಿಟ್ಗೆ ಹರಿಸಬಹುದು. ಮಳೆ ನೀರನ್ನು ವ್ಯರ್ಥವಾಗಿ ರಸ್ತೆಗೆ ಹರಿಯಲು ಬಿಡಬಾರದು. ಕೆರೆ ಬಾವಿ ಮತ್ತು ಜಲಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮರಗಳನ್ನು ನೆಟ್ಟು

ಪರಿಸರ ಸಂರಕ್ಷಣೆಗೆ ಕೈಜೋಡಿಸಬೇಕು. ಮಕ್ಕಳಲ್ಲಿಯೂ ನೀರನ್ನು ಮಿತವಾಗಿ ಬಳಸುವ ಅಭ್ಯಾಸ ಬೆಳೆಸಬೇಕು. ಮಳೆನೀರು ಸಂಗ್ರಹಣೆ ಕೇವಲ ನೀರಿನ ಸಮಸ್ಯೆಗೆ ಪರಿಹಾರವಲ್ಲ, ಅದು ಕೃಷಿ, ಪರಿಸರ ಮತ್ತು ಮುಂದಿನ ಪೀಳಿಗೆಯ ಭದ್ರತೆಗೆ ನಮ್ಮ ಕೊಡುಗೆಯಾಗಿದೆ. ಕೊನೆಯದಾಗಿ ಹೇಳೋದಾದರೆ, ಇಂದಿನ ಒಂದು ಹನಿ ನೀರಿನ ಸಂರಕ್ಷಣೆ ನಾಳಿನ ಸಾವಿರ ಹನಿ ಸಂತೋಷಕ್ಕೆ ಕಾರಣ. ಮಳೆ ನೀರನ್ನು ಉಳಿಸೋಣ, ಭೂಮಿಯ ಭವಿಷ್ಯವನ್ನು ಕಾಪಾಡೋಣ. ಕ್ಯಾಚ್ ದ ರೇನ್ ಅಭಿಯಾನಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇನ್ನು ಕೇಳೋಣ ಸೇವಂತಿ ಸೇವಂತಿ ಚಿತ್ರಕ್ಕೆಂದು ಚಿತ್ರ ಅವರು ಹಾಡಿರುವ ಈ ಗೀತೆ. ಗೀತೆಗೆ ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:47. ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದವರ ತ್ಯಾಗ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ಸತ್ಯವನ್ನು ನಮಗೆ ನೆನಪಿಸುವ ದಿನವೇ ಜುಲೈ 26, ಕಾರ್ಗಿಲ್ ವಿಜಯ ದಿವಸ. 1999 ಜಮ್ಮು ಕಾಶ್ಮೀರದ ಕಾರ್ಗಿಲ್, ದ್ರಾಸ್, ಬಟಾಲಿಕ್ ಮತ್ತು ಟೊಲೋಲಿಂಗ್ ಪ್ರದೇಶಗಳ ಎತ್ತರದ ಬೆಟ್ಟಗಳನ್ನು ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರರು ರಹಸ್ಯವಾಗಿ ಆಕ್ರಮಿಸಿಕೊಂಡರು. ಇದಕ್ಕೆ ಪ್ರತಿಯಾಗಿ ಭಾರತವು ಆಪರೇಷನ್ ವಿಜಯ್ ಎಂಬ ಮಹತ್ವದ ಸೇನಾ ಕಾರ್ಯಾಚರಣೆಯನ್ನು ಆರಂಭಿಸಿತು. ಸುಮಾರು 60 ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಭಾರತದ ಯೋಧರು ಮೈನಸ್ ತಾಪಮಾನ, ಕಡಿದಾದ ಬೆಟ್ಟಗಳು, ಆಮ್ಲಜನಕದ ಕೊರತೆ ಮತ್ತು ಶತ್ರುಗಳ ಗುಂಡಿನ ದಾಳಿಯನ್ನು ಲೆಕ್ಕಿಸದೆ ಅಪಾರ ಶೌರ್ಯ ಪ್ರದರ್ಶಿಸಿದರು. ಕೊನೆಗೆ 1999 ಜುಲೈ 26 ಎಲ್ಲ ಪ್ರಮುಖ ಶಿಖರಗಳನ್ನು ಮರಳಿ ವಶಪಡಿಸಿಕೊಂಡು ವಿಜಯ ಸಾಧಿಸಲಾಯಿತು. ಈ ವಿಜಯದ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 26 ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಿಸಲಾಗುತ್ತದೆ. ಈ ಯುದ್ಧದಲ್ಲಿ 527 ಭಾರತೀಯ ಯೋಧರು ದೇಶಕ್ಕಾಗಿ ಹುತಾತ್ಮರಾದರೆ 1300 ಯೋಧರು ಗಾಯಗೊಂಡರು. ಅವರ ತ್ಯಾಗವೇ ಇಂದು ನಮ್ಮ ದೇಶದ ಭದ್ರತೆಗೆ ಭದ್ರ ಅಡಿಪಾಯವಾಗಿದೆ. ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ವೀರ ಯೋಧರು ಅಸಾಧಾರಣ ಸಾಹಸ ಮೆರೆದರು. ಅವರಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಯೇ ದಿಲ್ ಮಾಂಗೆ ಮೋರ್ ಎಂಬ ಮಾತು ಇಂದಿಗೂ ದೇಶಭಕ್ತಿಯ ಸಂಕೇತವಾಗಿದೆ. ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ರೈಫಲ್ಮ್ಯಾನ್ ಸಂಜಯ್ ಕುಮಾರ್ ಸೇರಿದಂತೆ ಅನೇಕ ವೀರರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ದೇಶವನ್ನು ರಕ್ಷಿಸಿದರು. ಇವರಲ್ಲಿ ಹಲವರಿಗೆ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರ ಪ್ರದಾನ ಮಾಡಲಾಯಿತು. ಒಬ್ಬ ಪುಟ್ಟ ಬಾಲಕ ತನ್ನ ತಂದೆಯನ್ನು ಕೇಳಿದನು, ಅಪ್ಪ, ನಾವು ರಾತ್ರಿ ನೆಮ್ಮದಿಯಿಂದ ಹೇಗೆ ನಿದ್ರೆ ಮಾಡುತ್ತೇವೆ? ಆಗ ತಂದೆ ಉತ್ತರಿಸಿದ, ನಾವು ನಿದ್ರಿಸುವಾಗ ನಮ್ಮ ಗಡಿಯಲ್ಲಿರುವ ಯೋಧರು ಎಚ್ಚರದಿಂದ ನಿಂತಿರುತ್ತಾರೆ. ಅವರ ಜಾಗರಣೆಯೇ ನಮ್ಮ ಸುರಕ್ಷಿತ ನಿದ್ರೆಗೆ ಕಾರಣ. ಈ ಮಾತು ನಮ್ಮ ಯೋಧರ ತ್ಯಾಗವನ್ನು ಎಷ್ಟು ಸರಳವಾಗಿ ಆದರೆ ಆಳವಾಗಿ ಹೇಳುತ್ತದೆ. ಕಾರ್ಗಿಲ್ ವಿಜಯ ದಿವಸವು ಕೇವಲ ಒಂದು ಐತಿಹಾಸಿಕ ದಿನವಲ್ಲ. ಇದು ಧೈರ್ಯ, ದೇಶಪ್ರೇಮ, ಕರ್ತವ್ಯನಿಷ್ಠೆ ಮತ್ತು ಏಕತೆಯ ಸಂಕೇತ. ದೇಶ ಸೇವೆಗೆ ಸಮವಸ್ತ್ರ ಧರಿಸುವುದಷ್ಟೇ ಅಗತ್ಯವಿಲ್ಲ, ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು, ರಾಷ್ಟ್ರದ ಆಸ್ತಿಪಾಸ್ತಿಯನ್ನು ಕಾಪಾಡುವುದು, ಕಾನೂನು ಪಾಲಿಸುವುದು ಮತ್ತು ದೇಶದ ಏಕತೆಯನ್ನು ಬಲಪಡಿಸುವುದು ದೇಶ ಸೇವೆಯೇ ಆಗಿದೆ. ಬನ್ನಿ ಸ್ನೇಹಿತರೇ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ವೀರ ಯೋಧರ ತ್ಯಾಗವನ್ನು ಗೌರವಿಸೋಣ. ಅವರ ಧೈರ್ಯ ಮತ್ತು ದೇಶಭಕ್ತಿಯಿಂದ ಸ್ಫೂರ್ತಿ ಪಡೆದು ಬಲಿಷ್ಠ, ಸುರಕ್ಷಿತ ಮತ್ತು ಏಕತೆಯ ಭಾರತ ನಿರ್ಮಾಣಕ್ಕೆ ನಮ್ಮ ಕೈಲಾದ ಕೊಡುಗೆಯನ್ನು ನೀಡೋಣ. ಸೈನಿಕರ ಶೌರ್ಯವೇ ನಮ್ಮ ಸ್ವಾತಂತ್ರ್ಯದ ಭದ್ರಕೋಟೆ. ಅವರ ತ್ಯಾಗಕ್ಕೆ ನಮ್ಮ ಶಾಶ್ವತ ನಮನ. ಜೈ ಹಿಂದ್. ಇನ್ನು ಕೇಳೋಣ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಮೆಲಡಿ ಡ್ರಾಮಾ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕಿರಣ್ ರವೀಂದ್ರನಾಥ್.

ಪ್ರಿಯ ಶ್ರೋತೃಗಳೇ, ಬರುವ ಜುಲೈ 28ರಂದು ನಾವು ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಿಸ್ತಾ ಇದ್ದೇವೆ. ಈ ದಿನವನ್ನು ಹೆಪಟೈಟಿಸ್ ಬಿ ವೈರಸ್ ಅನ್ನು ಕಂಡುಹಿಡಿದ ನೊಬೆಲ್ ಪ್ರಶಸ್ತಿ ವಿಜೇತ ಡಾಕ್ಟರ್ ಬರೂಚ್ ಸ್ಯಾಮುಯಲ್ ಬ್ಲಂಬರ್ಗ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ. ಹೆಪಟೈಟಿಸ್ ಎಂದರೆ ಯಕೃತ್ತಿನ ಉರಿಯೂತ. ಇದು ವೈರಸ್, ಮದ್ಯಪಾನ, ಕೆಲವು ಔಷಧಿಗಳ ಅತಿಯಾದ ಬಳಕೆ ಅಥವಾ ವಿಷಕಾರಿ ಪದಾರ್ಥಗಳಿಂದ ಉಂಟಾಗಬಹುದು. ಆದರೆ ವಿಶ್ವ ಹೆಪಟೈಟಿಸ್ ದಿನದಲ್ಲಿ ಮುಖ್ಯವಾಗಿ ವೈರಲ್ ಹೆಪಟೈಟಿಸ್ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಹೆಪಟೈಟಿಸ್ ವೈರಸ್ಗಳಲ್ಲಿ ಎ, ಬಿ, ಸಿ, ಡಿ ಮತ್ತು ಇ ಎಂಬ 5 ಪ್ರಮುಖ ವಿಧಗಳಿವೆ. ಹೆಪಟೈಟಿಸ್ ಎ ಮತ್ತು ಇ ಸಾಮಾನ್ಯವಾಗಿ ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ ಹರಡುತ್ತವೆ. ಹೆಪಟೈಟಿಸ್ ಬಿ, ಸಿ ಮತ್ತು ಡಿ ಸೋಂಕಿತ ರಕ್ತ, ಸುರಕ್ಷಿತವಲ್ಲದ ಸೂಜಿ ಬಳಕೆ, ರಕ್ಷಣೆ ಇಲ್ಲದ ಲೈಂಗಿಕ ಸಂಪರ್ಕ ಹಾಗೂ ಸೋಂಕಿತ ತಾಯಿಯಿಂದ ಮಗುವಿಗೆ ಹರಡಬಹುದು. ಈ ರೋಗದ ಅಪಾಯವೆಂದರೆ ಅನೇಕ ಜನರಿಗೆ ಆರಂಭದಲ್ಲಿ ಯಾವುದೇ ಲಕ್ಷಣಗಳೇ ಕಾಣಿಸದೇ ಇರಬಹುದು. ಲಕ್ಷಣಗಳು ಕಾಣಿಸಿಕೊಂಡರೆ ಅದು ಜ್ವರ, ಆಯಾಸ, ಹಸಿವು ಕಡಿಮೆಯಾಗುವುದು, ವಾಂತಿ, ಹೊಟ್ಟೆ ನೋವು, ಕಣ್ಣು ಮತ್ತು ಚರ್ಮ ಹಳದಿ ಬಣ್ಣಕ್ಕೆ ತಿರುಗುವುದು ಅಂದರೆ ಕಾಮಾಲೆ, ಹಾಗೂ ಮೂತ್ರ ಗಾಢ ಹಳದಿ ಬಣ್ಣವಾಗುವುದು ಕಂಡುಬರಬಹುದು. ಸಮಯಕ್ಕೆ ಚಿಕಿತ್ಸೆ ಪಡೆಯದಿದ್ದರೆ ವಿಶೇಷವಾಗಿ ಹೆಪಟೈಟಿಸ್ ಬಿ ಮತ್ತು ಸಿ ದೀರ್ಘಕಾಲದಲ್ಲಿ ಲಿವರ್ ಸಿರೋಸಿಸ್, ಲಿವರ್ ವೈಫಲ್ಯ ಮತ್ತು ಲಿವರ್ ಕ್ಯಾನ್ಸರ್ಗೂ ಕಾರಣವಾಗಬಹುದು. ಆದರೆ ಸಂತೋಷದ ಸಂಗತಿ ಎಂದರೆ ಹೆಪಟೈಟಿಸ್ ಬಿಗೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಲಸಿಕೆ ಲಭ್ಯವಿದೆ. ನವಜಾತ ಶಿಶುಗಳಿಗೆ ಜನನದ ಮೊದಲ 24 ಗಂಟೆಗಳೊಳಗೆ ಈ ಲಸಿಕೆ ನೀಡುವುದು ಅತ್ಯಂತ ಮುಖ್ಯ. ಹೆಪಟೈಟಿಸ್ ಸಿಗೆ ಲಸಿಕೆ ಇಲ್ಲದಿದ್ದರೂ ಇಂದು ಪರಿಣಾಮಕಾರಿ ಔಷಧಿಗಳ ಮೂಲಕ ಸಂಪೂರ್ಣವಾಗಿ ಗುಣಪಡಿಸುವ ಸಾಧ್ಯತೆ ಇದೆ. ಇನ್ನು ನಾವು ಇದರ ಬಗ್ಗೆ ಏನು ಮಾಡಬೇಕು ಎಂದರೆ ಸುರಕ್ಷಿತ ಮತ್ತು ಶುದ್ಧ ಆಹಾರ ಹಾಗೂ ಕುಡಿಯುವ ನೀರನ್ನು ಬಳಸಬೇಕು. ಕೈಗಳನ್ನು ಸ್ವಚ್ಛವಾಗಿ ತೊಳೆಯುವ ಅಭ್ಯಾಸ ಬೆಳೆಸಬೇಕು. ಹೊಸ ಹಾಗೂ ಸೋಂಕುರಹಿತ ಸೂಜಿಗಳನ್ನೇ ಬಳಸಬೇಕು. ರಕ್ತ ಪಡೆಯುವಾಗ ಪರೀಕ್ಷಿತ ರಕ್ತವನ್ನೇ ಬಳಸಬೇಕು. ಹೆಪಟೈಟಿಸ್ ಬಿ ಲಸಿಕೆ ಹಾಕಿಸಿಕೊಳ್ಳಬೇಕು. ಅಪಾಯದ ಗುಂಪಿನಲ್ಲಿರುವವರು ಸಮಯಕ್ಕೆ ಸರಿಯಾಗಿ ಹೆಪಟೈಟಿಸ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಈ ವರ್ಷದ ಸಂದೇಶವು ಇದೇ ಆಗಿದೆ. ಹೆಪಟೈಟಿಸ್ ಅನ್ನು ನಿರ್ಲಕ್ಷಿಸಬೇಡಿ. ಸಮಯಕ್ಕೆ

ಪರೀಕ್ಷೆ ಮತ್ತು ಚಿಕಿತ್ಸೆ ಪಡೆದು ನಿಮ್ಮ ಯಕೃತ್ತಿನ ಆರೋಗ್ಯವನ್ನು ಕಾಪಾಡಿ. ಆರೋಗ್ಯಕರ ಯಕೃತ್ತು ಆರೋಗ್ಯಕರ ಜೀವನದ ಆಧಾರ. ಹೆಪಟೈಟಿಸ್ ಬಗ್ಗೆ ಅರಿವು ಮೂಡಿಸೋಣ, ಪರೀಕ್ಷೆ ಮಾಡಿಸೋಣ, ಲಸಿಕೆ ಪಡೆಯೋಣ ಮತ್ತು ಆರೋಗ್ಯಕರ ಸಮಾಜ ನಿರ್ಮಿಸೋಣ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಿನ್ಮಯಿ ಹಾಗೂ ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ ದಿಯಾ ಚಿತ್ರದ ಗೀತೆ, ಧನಂಜಯ್ ರಂಜನ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಿ ಅಜನೀಶ್ ಲೋಕನಾಥ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಆರನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಪಠ್ಯಕ್ರಮದಲ್ಲಿ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ರಾಜ್ಯದ ಬೆಳವಣಿಗೆ ರೂಪಿಸುವಲ್ಲಿ ಸರ್ಕಾರದೊಂದಿಗೆ ಪಾಲುದಾರರಾಗುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯ ಅಂಗವಾಗಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುದಾರ್ ಶಾ ಸೇರಿದಂತೆ ಹಲವು ಉದ್ಯಮಿಗಳೊಂದಿಗೆ ಇಂದು ಉಪಹಾರ ಸಭೆ ನಡೆಸಿದ ಅವರು, ಬೆಂಗಳೂರನ್ನು ಭಾರತದ ತಂತ್ರಜ್ಞಾನ ರಾಜಧಾನಿಯನ್ನಾಗಿ ಮಾಡಿದ ಹೆಗ್ಗಳಿಕೆಗೆ ಜನರು ಹಾಗೂ ಕಂಪನಿಗಳಿಗೆ ಸಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಆರ್ಥಿಕ ಸಾಧನೆಯನ್ನು ಪ್ರಸ್ತಾಪಿಸಿದ ಅವರು, ಪ್ರಸ್ತುತ ಸಾಫ್ಟ್ವೇರ್ ರಫ್ತು 4.36 ಲಕ್ಷ ಕೋಟಿಯಷ್ಟಿದೆ. ಈ ವರ್ಷ ಅದು 5.5 ಲಕ್ಷ ಕೋಟಿ ಮುಟ್ಟುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಿಯಾಂಡ್ ಬೆಂಗಳೂರು ಮೂಲಕ ರಾಜ್ಯದ ಇತರೆ ನಗರಗಳಿಗೆ ಉದ್ಯಮಗಳನ್ನು ವಿಸ್ತರಿಸಿ ಕೇವಲ $0.5 ವೆಚ್ಚ ಮಾಡುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಕ್ವಾಂಟಮ್ ನೀತಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಎಂದು, ಕೃತಕ ಬುದ್ದಿಮತ್ತೆ, ರೋಬೋಟಿಕ್ಸ್, ಸುಸ್ಥಿರ ಮೂಲಸೌಕರ್ಯ ಮುಂದಿನ ಗುರಿಯಾಗಿದ್ದು ಈ ಕ್ಷೇತ್ರಗಳು ಮುಂದಿನ ದಶಕಗಳ ಕಾಲ ಆಳಲಿವೆ ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಆರನೇ ತರಗತಿಯಿಂದಲೇ ಮಕ್ಕಳು ಕೃತಕ ಬುದ್ದಿಮತ್ತೆಯನ್ನು ಪಠ್ಯಕ್ರಮದ ಭಾಗವಾಗಿ ಕಲಿಯಲಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಉದ್ಯಮಿಗಳಾದ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಂಜುದಾ ಶಾ, ಉದ್ಯಮಿ ಕ್ರಿಸ್ ಗೋಪಾಲನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹೆದ್ದಾರಿ ರಾಜ್ಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವ ಗ್ರಾನೈಟ್, ಮಾರ್ಬಲ್ ಮಾರಾಟ, ತಾತ್ಕಾಲಿಕ ಮಳಿಗೆಗಳು, ಡಾಬಾಗಳು, ಹೋಟೆಲ್ ಇತ್ಯಾದಿಗಳಿಗೆ ನಿಯಮಾನು

0: ಸಾರ ಶುಲ್ಕ ತೆರಿಗೆ ವಿಧಿಸಲು ಸಮಿತಿ ರಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಭೂಮಿಯಲ್ಲಿ ಹೋಟೆಲ್ ಡಾಬಾ ಅಂಗಡಿ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಪಂಚಾಯಿತಿಗಳಿಗೆ ಸೂಕ್ತ ಆದಾಯ ಬರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವರು ಶುಲ್ಕ ವಿಧಿಸುವ ಬಗ್ಗೆ ನಿರ್ದೇಶನ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯಕಟ್ಟಿನ ಜಾಗಗಳಲ್ಲಿ ಬೃಹತ್ ಫಲಕಗಳನ್ನು ಹಾಕಿ ಜಾಹೀರಾತುಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಮನೆಗಳಿಗೂ ಬಣ್ಣ ಬಳಿದು ಜಾಹೀರಾತು ಪ್ರದರ್ಶಿಸಲಾಗುತ್ತಿದೆ. ಆದರೆ ವಾಣಿಜ್ಯ ವಹಿವಾಟು ನಡೆಯುವ ಈ ಎಲ್ಲಾ ಪ್ರದೇಶ ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿರುವುದಿಲ್ಲ. ಈ ನಿಟ್ಟನಲ್ಲಿ ಸಮಿತಿ ರಚಿಸಿ ವರದಿ ಪಡೆದು ವಾಣಿಜ್ಯ ವಹಿವಾಟು ಮತ್ತು ಜಾಹೀರಾತು ಪ್ರದರ್ಶನದ ಭೂಮಿಗೆ ಶುಲ್ಕ ವಿಧಿಸಲು ನಿಯಮ ರೂಪಿಸುವಂತೆ ಸೂಚನೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬೆಂಗಳೂರಿನ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್, ವಾರ್ತಾ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್, ಸಂಸ್ಥೆಯ ನಿರ್ದೇಶಕ ಬಸವರಾಜ್ ಮೊದಲಾದವರು ಹಾಜರಿದ್ದರು. ಈ ತರಬೇತಿ ಶಾಲೆಯಲ್ಲಿ ಒಬ್ಬರು ಮುಖ್ಯ ವಿಮಾನ ಬೋಧಕರು, ಇಬ್ಬರು ವಿಮಾನ ಬೋಧಕರನ್ನು ನೇಮಿಸಲಾಗಿದೆ. ಒಟ್ಟು 5 ವಿಮಾನಗಳಿದ್ದು 3 ವಿಮಾನಗಳು ಹಾರಾಟ ಸ್ಥಿತಿಯಲ್ಲಿದೆ. ಈ ಹಿಂದೆ ನಡೆಯುತ್ತಿದ್ದ ಪಿಪಿಎಲ್ ಸಿಪಿಎಲ್ ಮಲ್ಟಿ ಎಂಜಿನ್ ಎಂಡೋಸ್ಮೆಂಟ್ ತರಬೇತಿಯನ್ನು ಮುಂದುವರಿಸಲಾಗುವುದು ಎಂದು ಬಳಿಕ ಪತ್ರಿಕಾ ಪ್ರಕಟಣೆ ಮೂಲಕ ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಈ ಸಂಸ್ಥೆ ಒಟ್ಟು 30 ವಿದ್ಯಾರ್ಥಿಗಳ ತರಬೇತಿ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸುವ ವೇಳೆ ಹಲ್ಲೆಗೆ ಒಳಗಾದ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ವಿಕಾಸಸೌಧದಲ್ಲಿಂದು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್, ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಸಚಿವ ಕೃಷ್ಣ ಭೈರೇಗೌಡ, ಸರ್ಕಾರ ಎಷ್ಟೇ ಯೋಜನೆ ರೂಪಿಸಿದರೂ ಅದನ್ನು ಜನರಿಗೆ ತಲುಪಿಸಲು ನಿಷ್ಠಾವಂತ ಅಧಿಕಾರಿಗಳೇ ಅಡಿಪಾಯ ಎಂದು ತಿಳಿಸಿದ್ದಾರೆ. ಇಂತಹ ಅಧಿಕಾರಿಗಳೇ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಿಜವಾದ ಶಕ್ತಿ ಎಂದು ಹೇಳಿದ್ದಾರೆ. ನೀಟ್ ವಿವಾದದ ಕುರಿತು ನಡೆಯುತ್ತಿರುವ ಪ್ರತಿಭಟನೆಗಳು ಸಮಾಜ ವಿರೋಧಿ ಶಕ್ತಿಗಳು ಅಶಾಂತಿ ಸೃಷ್ಟಿಸಲು ಬಳಸಿಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ದಾಳಿ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಬೆಳಕಿಗೆ ಬಂದ ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತನಿಖೆಗೆ ಆದೇಶಿಸಿದ್ದರು ಎಂದು ಸಮರ್ಥಿಸಿಕೊಂಡಿದ್ದಾರೆ. ವಿಷಯದ ಗಂಭೀರತೆಯನ್ನು ಅರಿತ ಪ್ರಧಾನಿ ಹಾಗೂ ಕೇಂದ್ರ ಸರ್ಕಾರ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿಂದು 2ನೇ ಆಷಾಢ ಶುಕ್ರವಾರವನ್ನು ಶ್ರದ್ದೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಚಾಮುಂಡೇಶ್ವರಿ ದೇವಿಗೆ ಮುಂಜಾನೆಯಿಂದಲೇ ವಿವಿಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣವನ್ನು ವರ್ಣರಂಜಿತ ಹೂಗಳಿಂದ ಶೃಂಗರಿಸಲಾಗಿತ್ತು. ಮೊದಲ ಆಷಾಢ ಶುಕ್ರವಾರಕ್ಕೆ ಹೋಲಿಸಿದರೆ ಇಂದು ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು, ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಮಣ್ಣಿನ ಫಲವತ್ತತೆ ರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮೆಷಿನ್ ಯೋಜನೆಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕೆಂದು ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿತ್ತೆ ಮಾಧವ ವಿಠಲರಾವ್ ನಿರ್ದೇಶನ ನೀಡಿದ್ದಾರೆ. ಕೃಷಿ ಇಲಾಖೆಯ ಯೋಜನೆಗಳ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರಂತರವಾಗಿ ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳನ್ನು ಬೆಳೆಯುವ

0: ಇದರಿಂದ ಭೂಮಿಯ ಸಾರ ಕಡಿಮೆಯಾಗುತ್ತದೆ. ಇದರ ಬದಲು ದ್ವಿದಳ ಧಾನ್ಯಗಳನ್ನು ಸರತಿಯಂತೆ ಬೆಳೆಯುವುದರಿಂದ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಾರಜನಕ ಸ್ಥಿರೀಕರಣಗೊಂಡು ಫಲವತ್ತತೆ ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೋಳ ಹಾಗೂ ಹೆಸರು ಕಾಳಿನಂತಹ ಮಿಶ್ರ ಬೆಳೆ ಪದ್ಧತಿ ಅಳವಡಿಸಿಕೊಂಡರೆ ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಬೆಳೆ ನಷ್ಟದ ಭೀತಿಯನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಹಾಗೂ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ ರೈತರು ಕೇವಲ ರಾಸಾಯನಿಕ ಗೊಬ್ಬರಗಳನ್ನೇ ನೆಚ್ಚಿಕೊಳ್ಳದೆ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಹಾಗೂ ಜಾನುವಾರು ಆಧಾರಿತ ಕೃಷಿ ಪದ್ದತಿಗೆ ಮರಳುವಂತೆ ಜಾಗೃತಿ ಮೂಡಿಸಬೇಕೆಂದು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ವಿಜಯನಗರ ಜಿಲ್ಲೆಯ 5 ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಚುರುಕಿನಿಂದ ಸಾಗಿದೆ. ಈವರೆಗೆ ಶೇಕಡ 76.01 ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ. ಇದಲ್ಲದೆ 2822 ಶೇಕಡ 0.25 ಮತದಾರರು ಸ್ವತಃ ಆನ್ಲೈನ್ ಮೂಲಕವೇ ನಮೂನೆಗಳನ್ನು ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ತೀವ್ರಗತಿಯಲ್ಲಿ ಸಾಗುತ್ತಿದ್ದು 10,08,224 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ವತಿಯಿಂದ ಭದ್ರ ಆರೋಗ್ಯ ಭದ್ರ ಭವಿಷ್ಯ ಎಂಬ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನಾ ಎಚ್ ಎಸ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭದ್ರ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ತಿಂಗಳು ವೈದ್ಯರುಗಳು ವಿದ್ಯಾರ್ಥಿ ನಿಲಯಗಳಿಗೆ ತೆರಳಿ ಅಲ್ಲಿರುವ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳ 103 ವಸತಿ ವಿದ್ಯಾರ್ಥಿ ನಿಲಯಗಳಿದ್ದು ಪ್ರತಿ ವಿದ್ಯಾರ್ಥಿ ನಿಲಯಕ್ಕೂ ವೈದ್ಯರನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಪಠ್ಯಕ್ರಮದ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು. ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಸಾವಿರದ 1887 ಇಸ್ವಿ ಒಳಗೆ ಗಾಂಧೀಜಿ ಮ್ಯಾಟ್ರಿಕ್ ಪರೀಕ್ಷೆ ಪಾಸ್ ಆದರು. ಮ್ಯಾಟ್ರಿಕ್ ಪರೀಕ್ಷೆಗೆ ಆಗಬೇಕಾದ್ರೆ ಅವಾಗ ಅಹಮದಾಬಾದ್ ಹೋಗಬೇಕು, ಇದ್ರೆ ಮುಂಬೈಗೆ ಹೋಗಬೇಕು, ಎರಡು ಕಡೆ ಪರೀಕ್ಷೆ ಆಗೋದು. ಈ ಕಾಠೆವಾಡ ವಿದ್ಯಾರ್ಥಿ ಇವರೆಲ್ಲ ಇದ್ದವರು ಮುಂಬೈಗೆ ಹೋಗಿ ಪರೀಕ್ಷೆ ಬರೆದು ಬಂದ್ರಂತೆ. ಆಮೇಲೆ ರಾಜಕೋಟೆ ಹೋಗಿಂದ ಅಹಮದಾಬಾದಿಗೆ ಹೋಗಬೇಕು, ಪ್ರವಾಸ ಮಾಡಬೇಕು, ಕಾಲೇಜ್ ಮುಂದುವರಿಸ್ಬೇಕಲ್ಲ, ಇನ್ನು ಎಲ್ಲಿ ಹೋಗಬೇಕು ಕಾಲೇಜಿಗೆ ಅಂತ ವಿಚಾರ ಬಂತು. ಮುಂಬೈ ಮತ್ತು ಭಾವನಗರ ಎರಡು ಕಡೆ ಕಾಲೇಜ್ ಇತ್ತಂತೆ. ಭಾವನಗರದಲ್ಲಿ ಖರ್ಚು ಕಮ್ಮಿ ಆಗ್ತಾಯಿತ್ತು, ಮುಂಬೈ ಖರ್ಚು ಜಾಸ್ತಿ ಅಲ್ವಾ. ಆದ್ದರಿಂದ ಶ್ಯಾಮಲ್ ದಾಸ್ ಕಾಲೇಜ್ ಅಂತ ಇತ್ತು, ಭಾಳ ಫೇಮಸ್ ಕಾಲೇಜ್ ಅದು. ಆ ಭಾವನಗರದಲ್ಲಿ ಹೋಗಬೇಕು ಅಂತ ತೀರ್ಮಾನ ಆಯಿತು. ಇವರು ಹೋದರು, ಕಾಲೇಜ್ ಸೇರಿಕೊಂಡ್ರು. ಆ ಶ್ಯಾಮಲ ದಾಸ್ ಕಾಲೇಜಲ್ಲಿ ಭಾಳ ಬುದ್ಧಿವಂತರ ಕಾಲೇಜು ಅಂತ ಹೆಸರದು. ಪ್ರಾಮಾಣಿಕವಾಗಿ ಹೇಳ್ತಾ, ನನಗೇನು ಅರ್ಥ ಆಗಲಿಲ್ಲ ಮೇಷ್ಟ್ರು ಪಾಠ ಮಾಡಿದ್ದು. ಮೇಷ್ಟ್ರು ಚೆನ್ನಾಗಿ ಪಾಠ ಮಾಡಲಿಲ್ಲ ಅಂತಲ್ಲ, ನನ್ನ ಸಿದ್ಧತೆ ಅಷ್ಟು ಕೆಟ್ಟದಾಗಿತ್ತು. ನನ್ನ ಮನಸ್ಸು ಓದಿದ ಹಿಂದಿಂದಲ್ಲ ಅಷ್ಟು ಅಶಕ್ತವಾಗಿತ್ತು ಅಂದರೆ ಅವ್ರ ಪಾಠ ಹಿಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನನಗೆ. ಮೊದಲನೇ ವರ್ಷ ಮುಗಿಯೋದ್ರೊಳಗೆ ಸಾಕು ಸಾಕಾಗ್ಬಿಡ್ತು ನನಗೆ. ಮನೆಗೆ ರಜೆಗೆ ಬಂದಾಗ ಇವರ ಪರಿವಾರದೊಬ್ಬರು ಸಲಹೆಗಾರರಿದ್ದರಂತೆ,

ಮಾವಜಿ ದವೆ ಅನ್ನುವಂಥದ್ದು ಬ್ರಾಹ್ಮಣರು. ಇವ್ರ ಮನೆಗೆ ಬಂದು ಇವರಿಗೆಲ್ಲ ಸಲಹೆ ಕೊಡ್ತಾ ಇದ್ರು. ಇವ್ರ ತಂದೆ ಇದ್ದಾಗಲಿಂದ ಸಲಹೆ ತಗೋತಾ ಇದ್ರು. ಅವ್ರ ಮುಂದೆ ಏನು ಮಾಡ್ತೀರಿ ಮೋಹನ್ ದಾಸ್ಗೆ ಅಂತ ಕೇಳಿದ್ರಂತೆ. ಇವನು ಶ್ಯಾಮಲಾದಾಸ್ ಕಾಲೇಜ್ ಹೋಗ್ತಾ ಇದ್ದಾನೆ, ಮಾಡ್ತಾನೆ ಹೋಗ್ತಾನೆ ಭಾವನಗರದಲ್ಲಿ ಅಂತ. ಅವರೆದುರು ಕಾಲ ಬದಲಾಗಿದೆ, ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಹುಡುಗರು ದೊಡ್ಡವರಾಗಲ್ಲ. ಅವ್ರ ತಲೆಗೆ ಏನಿತ್ತು ಗೊತ್ತಾ, ದಬ್ಬೆಯವ್ರ ತಲೆಗೆ, ಈ ಹುಡುಗ ದಿವಾನ್ ಆಗಬೇಕು, ಉಳಿದ ನೌಕರಿ ಬೇಡ, ದಿವಾನ್ ಆಗಬೇಕು. ದಿವಾನ್ ಆಗ್ಬೇಕಾದ್ರೆ ಇವನು ಡಿಗ್ರಿ ಮಾಡಿಕೊಂಡು ಅದಾಗೋದು ಸಾಧ್ಯನೇ ಇಲ್ಲ. ಒಂದು 5-6 ವರ್ಷ ಕಲಿಯಬೇಕು, 50-60 ರೂಪಾಯಿ ಸಂಬಳ ಸಿಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಇವನು ವಕೀಲಿ ಮಾಡಬೇಕು ಅಂದರೆ ಇನ್ನೂ ಟೈಮ್ ತಗೊಳ್ಳುತ್ತೆ, ಅದು ಬೇಡ. ಅದಕ್ಕೊಂದು ಸುಲಭ ಮಾಡಬೇಕಂದ್ರೆ ಈ ಹುಡುಗನ ಇಂಗ್ಲೆಂಡಿಗೆ ಕಳಿಸ್ಬಿಡಿ. ಇಂಗ್ಲೆಂಡಿಗೆ ಕಳಿಸಿ, ಈ ಮಾವಜಿ ದಬೆ ಅವ್ರ ಮಗ ಓದ್ತಿದ್ದ ಅಲ್ಲಿ, ಅವನು ಓಡ್ಕೊಂಬಂದಿದ್ದಾನೆ, ಬ್ಯಾರಿಸ್ಟರ್ ಆಗಿ ಬಂದ್ಬಿಡ್ತಾನೆ. ಏನು 3 ವರ್ಷದಲ್ಲಿ ಆಗಿ ಹೋಗುತ್ತೆ ಬ್ಯಾರಿಸ್ಟ್ರ್. ಬಂದರೆ ನೋಡಿ ಇಲ್ಲಿ ಹೇಗಿದೆ ಗತ್ತವ್ರದು, ದಿವಾನಗಿರಿ ಸಿಗ್ತದೆ, ಈ ಹುಡುಗ ದಿವಾನ್ ಆಗಲಿ, ಕಳಿಸಿ ಇಂಗ್ಲೆಂಡಿಗೆ ಅಂತ ಹೇಳಿದರು. ಅಮ್ಮ ಚಿಂತೆ ಮಾಡಿದ್ರು, ಹೋಗೋದು ಹೇಗೆ, ಯಾರೂ ಪರಿಚಯ ಇಲ್ಲ. ಚಿಂತೆ ಮಾಡಬೇಡಿ, ನನ್ನ ಮಗ ಇದನ್ನೆಲ್ಲ ಗೊತ್ತಿದೆ ಅವನಿಗೆ, ಚೀಟಿ ಕೊಡ್ತಾನೆ, ಹೋಗಿ ಕೆಲಸ ಮಾಡ್ಬೋದಲ್ಲಿ ಅಂತ ಹೇಳಿದರು. ಅವ್ರು ಕೇಳಿದರು ಮೋಹನ್ ದಾಸ್ಗೆ, ನಿನಗೆ ಹೋಗೋಕೆ ಇಷ್ಟ ಇದೆಯೇನೋ ಅಂತ ಕೇಳಿದರು. ಇವ್ರಿಗೆ ಶ್ಯಾಮಲಾ ದಾಸ್ ಕಾಲೇಜ್ ಬಿಟ್ಟರೆ ಸಾಕಾಗಿತ್ತು, ಓದೋ ತಲೆಗೆ ಹತ್ತಾ ಇಲ್ಲಲ್ಲ. ಆಯಿತು ಇಂಗ್ಲೆಂಡಿಗೆ ಹೋಗ್ತೀನಿ ಮಾಡೋಣ ಅಂದ್ಬಿಟ್ಟು ವೈದ್ಯಕೀಯ ಶಿಕ್ಷಣ ಕಳಿಸಿ ನನ್ನ ಅಂತ ಕೇಳಿದರು. ಅವ್ರು ಹೇಳಿದ್ರಂತೆ, ಬೇಡಪ್ಪ, ವೈಷ್ಣವ್ರು ಬಂತಂದವ್ ನೀನು, ನಮ್ಮಪ್ಪ ಹೇಳ್ತಿದ್ರು ವೈಷ್ಣವರಾದವರು ಹೆಣ ಕೊಯ್ಯಬಾರ್ದು, ಅಪಚಾರದ ಕೆಲಸ ಅದು, ಅದರಿಂದ ನೀನು ಡಾಕ್ಟರ್ ಆಗೋದು ಬೇಡ, ನೀವು ದಿವಾನ್ ಆಗು, ವಕೀಲ್ ಮಾಡ್ಕೊಂಬ, ದಿವಾನ್ ಆಗು ಅಂತ ಹೇಳಿದರು. ಆಯಿತು, ತೀರ್ಮಾನ ಆಯಿತು, ಇಂಗ್ಲೆಂಡ್ಗೆ ಹೋಗಬೇಕು ಅಂತ ತೀರ್ಮಾನ ಆಯಿತು. ತಾಯಿ ಕೇಳಬೇಕಲ್ಲ ಏನು ಮಾಡಬೇಕು ಅಂತ ಕೇಳಿದರು. ಆ ತಾಯಿ ಹೇಳಿದರು, ನೋಡಪ್ಪ ನನಗ್ಯಾಕೋ ಚಿಂತೆ ಇದೆ, ನಿಮ್ಮ ಹಿರಿಯ ಅಣ್ಣನ ಕೇಳು, ನಿಮ್ಮ ಚಿಕ್ಕಪ್ಪ ಇದ್ದಾರೆ ಅವ್ರನ್ನ ಕೇಳು, ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ದೊಡ್ಡವ್ರನ್ನ ಕೇಳೋಣ ಅಂತ. ಅವರು ಇದ್ದದ್ದು ಪೋರ್ಬಂದರದಲ್ಲಿ, ಅಲ್ಲಿ ಹೋಗಬೇಕು. ಒಂದು ಚಕ್ಕಡಿ ಮಾಡಿಕೊಂಡು 4 ದಿವಸ ಹೋದ್ರಂತೆ. ಅಲ್ಲಿ ಚಕ್ಕಡಿ ಮಾಡ್ಕೊಂಡು ಹೋದಾಗ ಲೇಲೆ ಸಾಹೇಬರು ಅಂತಿದ್ರು, ಆ ಪೋರ್ಬಂದರದಲ್ಲಿ ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವರು. ಅವ್ರ ಮಾತಿಗೆ ಭಾಳ ಬೆಲೆ. ಚಿಕ್ಕಪ್ಪ ಅವರಿಗೆ ತುಂಬ ಸಂಬಂಧ ಚೆನ್ನಾಗಿತ್ತು. ಅಕಸ್ಮಾತಾಗಿ ಚಿಕ್ಕಪ್ಪ ಇವ್ರ ಬಗ್ಗೆ ಹೇಳಿ ಲೇಲೆ ಸಾಹೇಬರ ಕಡೆ ಒಂದು ಪತ್ರ ಕೊಟ್ಟರೆ ಬ್ಯಾರಿಸ್ಟರ್ ಕೋರ್ಸ್ ಸಿಗಬಹುದು ಅಂತ ಒಂದೇನೋ ಆಸೆ. ಇವ್ರು ಹೋದರು, ಆ ಚಿಕ್ಕಪ್ಪ ಹೇಳಿದರು, ನಾನು ಹೋಗ್ಬೇಕಂತಿದ್ದೀನಿ, ಬ್ಯಾರಿಸ್ಟರ್ ಆಗಬೇಕು ಅಂತೀನಿ ಇಂಗ್ಲೆಂಡಿಗೆ, ಅದು ದಯವಿಟ್ಟು ಲೇಲೆ ಸಾಹೇಬರಿಗೆ ಹೇಳಿ ಒಂದು ಪತ್ರ ಕೊಡಿಸ್ಕೊಡು ಅಂತ. ಆತ ಹೇಳಿದೆ, ನೋಡಪ್ಪ ನಾನು ಜೀವನದ ಕೊನೆಗೆ ಬಂದುಬಿಟ್ಟಿದ್ದೀನಿ, ನಾನೇನು ತೀರ್ಥಯಾತ್ರೆಗೆ ಹೊರಟಿದ್ದೀನಿ, ನೀನು ಬೇರೆ ದೇಶಕ್ಕೆ ಹೋಗೋದು ನನಗಿಷ್ಟ ಇಲ್ಲ, ಇಲ್ಲೇ ಕಲಿಬಹುದಲ್ಲ, ಅಲ್ಲಿಗೆ ಹೋಗೋದು ಯಾಕೆ, ಅಲ್ಲಿ ಜನ ನೋಡಿದ್ದೀನಿ ಅವ್ರ ಸ್ಟೈಲ್ ಏನು, ಬಟ್ಟೆ ಏನು, ಅವ್ರು ಸಿಗರೇಟ್ ಸೇದೋದೇನು, ಮಾಂಸಾಹಾರ ಏನು, ನನಗೇನೋ ಇಷ್ಟ ಇಲ್ಲಪ್ಪ, ನೀನು ಹೋಗೋದು ಮನಸ್ಸಿಲ್ಲ, ನೀನು ಹೋಗೋದಾದರೆ ನಿನ್ನ ತಾಯಿ ಅಪ್ಪಣೆ ಕೇಳು, ಆಕೆ ಕೊಟ್ಟರೆ ಹೋಗು, ಉಳಿದವ್ರು ಯಾರು ನೀನು ಕೇಳೋಕೆ ಹೋಗಬೇಡ ಅಂದರು. ಲೇಲೆಗೆ ಒಂದು ಪತ್ರ ಕೊಡ್ತೀರಿ, ನಾನೇನು ಕೊಡಲ್ಲಪ್ಪ, ನೀನೇ ಪತ್ರ ಹಾಕು ಹೋಗು. ಇವ್ರು ಹೋದರು ಲೇಲೆ ಸಾಹೇಬ್ರ ಕಡೆ, ನಾನು ಅವರು ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವ್ರು ಹೇಳಿದರು ನಿಮ್ಮ ಕಡೆ ಭೇಟಿಯಾಗಿ ಅಂತ ಬಂದಿದ್ದೀನಿ ಅಂತ. ಅದು ಇವ್ರು ಮಾತೇ ಆಡಿಸ್ಲಿಲ್ಲ, ಸುಮ್ಮನೆ ಹೋಗಯ್ಯ ಬಿ ಎ ಓದ್ಕೋ ಆಮೇಲೆ ವಿಚಾರ ಮಾಡು ಅಂತ ಹೋಗೇಬಿಟ್ರು. ಇದು ವಾಪಸ್ ಬಂದರು, ತಾಯಿ ಕೇಳಿದರು ಅಮ್ಮ ಏನು ಮಾಡಲಿ ಅಂತ. ಅಮ್ಮ ಹೇಳಿದ್ರು, ನೋಡಪ್ಪ ನನಗೆ ಭಯ, ಅಲ್ಲಿ ಹೆಂಗಸರು ಆಗಿರ್ತಾರಂತೆ, ಕುಡಿತ ಮಾಂಸ ಇಲ್ಲಿ ಬದುಕೋಕ್ಕಾಗಲ್ಲಂತೆ. ಹೌದಾ, ನಾನು ಪ್ರಮಾಣ ಮಾಡ್ತೀನಮ್ಮ, ಮದ್ಯ ಮಾಂಸ ಸ್ತ್ರೀ ಈ ಮೂರನ್ನು ನಾನು ಮುಟ್ಟೋದಿಲ್ಲ ಅಂತ ನಿನ್ನ ಕಾಲು ಮುಟ್ಟು ಪ್ರತಿಜ್ಞೆ ಮಾಡ್ತೀನಿ ನಾನು. ಈ ಪ್ರತಿಜ್ಞೆ ನೀನು ನಂಬ್ಕೊ, ಅದು ಮೀರಲ್ಲ ನಾನು, ಅಪ್ಪಣೆ ಕೊಡು ಅಂದರು. ದುಡ್ಡು ಹೇಗೆ ಮಾಡೋದು, ತುಂಬ ಖರ್ಚು, 4,000-5,000 ರೂಪಾಯಿ ಆಗ್ತದೆ ಖರ್ಚು ಅಂತ. ಆ ಗಾಂಧೀಜಿ ಅಂದ್ರಂತೆ, ಕಸ್ತೂರ್ಬಾ ಮೈ ಮೇಲೆ ಬಂಗಾರ ಇದೆ, ಒಂದು 2-3 ಸಾವಿರ ಬರುತ್ತೆ ಮಾರಿದರೆ, ಅದನ್ನು ಕೊಟ್ಟು ಹೋಗೋಣ ಅಂತ. ಅಣ್ಣ ಹೇಳ್ದ, ಬೇಡ ಬೇಡ ನೀ ಚಿಂತೆ ಮಾಡಬೇಡ, ದುಡ್ಡಿನ ವಿಷಯ ನಾನು ಹೇಗೋ ಮಾಡ್ಕೋತೀನಿ, ನೀವು ಹೊರಡೋ ತಯಾರಿ ಮಾಡ್ಕೊ. ಮೊದಲು ಮುಂಬೈಗೆ ಹೋಗ್ಬೇಕು ನೀನು, ಮುಂಬೈಗೆ ಹೋಗಿ ಅಲ್ಲಿಂದ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಇಂಗ್ಲೆಂಡ್ಗೆ ಹೋಗ್ಬೇಕಾದ್ರೆ ಹಡಗಲ್ಲಿ ಹೋಗಬೇಕು. ಆಯಿತು, ಮುಂಬೈಗೆ ಹೋಗಬೇಕು ಅಂತ ತೀರ್ಮಾನ ಆಯಿತು. ಎಲ್ಲರ ಆಶೀರ್ವಾದ ತಗೊಂಡು ಗಾಂಧಿ ಮುಂಬೈಗೆ ಬಂದರು. ಗಾಂಧೀಜಿ ಮುಂಬೈಗೆ ಬಂದದ್ದೇನೋ ಸರಿ, ಅಲ್ಲಿ ಬಂದಂಥ ಕಷ್ಟಗಳನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಏನಾಯಿತು, ಹೋದ್ರು ಇವರು ಜೂನ್ಗೆ, ಅವರೇಂಥ ಹುಚ್ಚ ಇದೆಯಲ್ಲೋ, ಜೂನ್ನಲ್ಲಿ ಸಮುದ್ರದಲ್ಲಿ ದೊಡ್ಡ ದೊಡ್ಡ ತೆರೆಗಳಿರ್ತವೆ, ಬಿರುಗಾಳಿ ಇರ್ತದೆ, ಈಗ ಹೋಗೋ ಸಮಯ ಅಲ್ಲ, ನೀನು ದೀಪಾವಳಿ ಕಳ್ಕೊಂಡು ಡಿಸೆಂಬರ್ ಹೊತ್ತಿಗೆ ಹೋಗಬೇಕು ಅಂತಂದರು. ಜೂನಿಂದ ಡಿಸೆಂಬರಲ್ಲಿ ಮುಂಬೈಯಲ್ಲಿ ಇರಬೇಕಲ್ಲ, ಕಳೆಯೋದು ಹೇಗೆ, ಟೈಮ್ ಕಳೆಯೋದು ಹೇಗೆ, ಎಲ್ಲಿ ಇರೋದು. ಯಾರೋ ಒಬ್ಬರನ್ನು ಜೊತೆ ಮಾಡಿಕೊಟ್ರು ಅಣ್ಣ, ಅವ್ರ ಮನೇಲಿ ಇರ್ತಾಯಿದ್ರು. ವಿಚಿತ್ರ ಪರಿಸ್ಥಿತಿ ಏನಾಯಿತು ಅಂದರೆ, ಈ ಬನಿಯಾ ಕುಟುಂಬ ಗಾಂಧೀಜಿಯವ್ರದ್ದು, ಇವರಲ್ಲಿ ಇದುವರೆಗೂ ಯಾರೂ ವಿಲಾಯತಿಗೆ ಹೋಗಿರಲಿಲ್ಲ. ಅಲ್ಲಿ ಕೆಲವರು ಹಿರಿಯರು ಸೇರಿಕೊಂಡು ಏನು ಮಾಡಿದರು, ಈ ನೋಡಪ್ಪ ನೀನು ಬನಿಯಾಕ್ ಪರಿವಾರದವನು, ವಿಲಾಯತಿಗೆ ಹೋದರೆ ನಿನಗೆ ಬಹಿಷ್ಕಾರ ಹಾಕಬೇಕಾಗ್ತದೆ, ನಾವು ಶಿಕ್ಷೆ ಆಗಬೇಕು ಅಂತಂದರು. ಅವರೊಂದು ಜಾತಿಯವ್ರ ಪಂಚಾಯಿತಿ ಅಂತ ಬೇರೆ ಮಾಡಿಬಿಟ್ರು. ಇದು ಕಲ್ಪನೆ ಇರಲಿಲ್ಲ ಗಾಂಧಿ, ಸಣ್ಣ ಹುಡುಗ ಅವ್ರಿನ್ನು 16 ವರ್ಷ. ಆ ಹೊತ್ತು ಏನು ಮಾಡೋದು, ಹುಡುಗ ಫೇಸ್ ಮಾಡೋದು, ಎಲ್ಲ ಜಾತಿಯವ್ರನ್ನ ಕರೀಬೇಕು, ಹೀಗಾಗಿ ನಿನಗೆ ಹೋಗೋಕ್ಕೆ ಪರ್ಮಿಷನ್ ಕೊಡಲ್ಲ,

0: ಬಂದು ಜಾತಿಯವರ ಪಂಚಾಯಿತಿ ಮುಂದೆ ಹಾಜರಾಗಬೇಕು ನೀನು ಅಂದರು. ಹೋದರು. ಅದು ಎಲ್ಲಿ ಧೈರ್ಯ ಬಂತು ಗಾಂಧಿಗೆ? ಅಂಜಿಪುರ್ಕ ಬಹಳ ಅವತ್ತೇನೋ ಧೈರ್ಯ ಬಂದ್ಬಿಟ್ಟಿದೆ. ಧೈರ್ಯ ಯಾಕೆ ಬಂತು ಅಂದರೆ ಬೇರೆ ಹಾದಿ ಇಲ್ಲ, ಅಲ್ಲಿ ಹೋಗಲೇಬೇಕು ಅಂತ ಆಸೆ ಇದೆಯಲ್ಲ. ಅದಕ್ಕೇನು ಮಾಡ್ತಾರೆ, ಅವ ದೊಡ್ಡ ಒಂದು ಸಭೆ ಕರೆದ್ರಂತೆ, ನೋಡಪ್ಪ ನೀನು ವಿಲಾಯತಿಗೆ ಹೋಗುವಂಥ ವಿಚಾರ ಸರಿ ಆದದ್ದಲ್ಲ ಅಂತ ಪಂಚಾಯಿತಿ ಅಭಿಪ್ರಾಯ ಇದೆ. ಯಾಕೆ ಅಂದರೆ ಅಲ್ಲಿ ಹೋದರೆ ಧರ್ಮ ಪಾಲನೆ ಮಾಡೋಕ್ಕಾಗೋಲ್ಲ. ಆಂಗ್ಲೇಯರ ಜೊತೆಗೆ ನೀನು ಆಹಾರ ಪಾನೀಯಗಳನ್ನು ತಗೋಬೇಕಾಗ್ತದೆ, ಅವ್ರ ಜೊತೆಗೆ ಮೈಲಿಗೆ ಆಗ್ತದೆ, ಹೋಗೋಕ್ಕಾಗಲ್ಲ ಅಂತ. ಗಾಂಧೀಜಿಗೆ ಒಳಗೊಂದು ಸಂಕಟ ಬಂದ್ಬಿಡ್ತು. ಕಾಲೇಜ್ ಬೇಡ ಅಂತ ಬಂದಿದ್ದೀನಿ, ಮುಂಬೈಗೆ ಬಂದಿದ್ದೀನಿ, ಹೋಗಲೇಬೇಕು ಇಂಗ್ಲೆಂಡ್ಗೆ ಅಂತ ಬಂದಿದ್ದೀನಿ, ಅದಕ್ಕೇನು ಮಾಡೋದು? ಧೈರ್ಯವಾಗಿ ಹೇಳಿದ್ರಂತೆ, ವಿಲಾಯತಿಗೆ ಹೋಗೋದು ಯಾವ ರೀತಿ ಅಧರ್ಮ ಅಲ್ಲ ಅಂತ ನನಗೆ ಗೊತ್ತಿದೆ. ನಾನು ಹೋಗೋದು ವಿದ್ಯಾಭ್ಯಾಸಕ್ಕೆ ಮಾತ್ರ ಹೋಗೋದು. ನಿಮಗೆ ಹೆದರಿಕೆ ಇರುವಂಥ ಆ ಮೂರು ವಿಷಯಗಳನ್ನು, ಮದ್ಯ, ಮಾಂಸ ಮತ್ತು ಸ್ತ್ರೀ, ಇವನು ಮುಟ್ಟಲ್ಲ ಅಂತ ತಾಯಿಗೆ ಮಾತು ಕೊಟ್ಟಿದ್ದೀನಿ, ಇದಾದ್ಮೇಲೆ ನಾನು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲ, ಧರ್ಮ ಪಾಲನೆ ಸಾಧ್ಯ ಇಲ್ಲ, ಆದ್ದರಿಂದ ನಿಮ್ಮನ್ನು ಬಹಿಷ್ಕಾರ ಹಾಕ್ತೀವಿ ಎಂದು. ಅವನು ಹೇಳಿದ್ರು, ನೀವೇನಾದರೂ ಮಾಡ್ಕೊಳ್ಳಿ, ನಿಜವಾಗಿ ನೋಡಿದ್ರೆ ನಿಮ್ಮನ್ನು ತಲೆ ಹಾಕಬಾರ್ದು ನಮ್ಮ ವಿಷಯದೊಳಗೆ, ಆದರೆ ನಾನು ಮಾತು ಒಪ್ಪಲ್ಲ, ನಾನು ಹೋಗೇ ಹೋಗ್ತೀನಿ ಅಂದರು. ಅವರು ಭಾರಿ ಸಿಟ್ಟು ಬಂದ್ಬಿಡ್ತು. ಅವ್ರು ಹೇಳಿದ್ರಂತೆ, ಇವನು ಬಹಿಷ್ಕಾರ ಹಾಕೋದಷ್ಟೇ ಅಲ್ಲ, ಇವನಿಗೆ ಯಾರಾದರೂ ಸಹಾಯ ಮಾಡಿದರೆ ಅವ್ರಿಗೂ ಬಹಿಷ್ಕಾರ ಹಾಕ್ತೀವಿ. ಅಷ್ಟೇ ಅಲ್ಲ, ಇವನು ಹೋಗ್ತಾನಲ್ಲ ಊರಿಗೆ ಹೋಗೋ ದಿವಸ, ಬಂದರಿಗೆ ಕೂಡ ಯಾರು ಹೋಗಬಾರ್ದು ಹಡಗಿನ ಹತ್ರ. ಯಾರು ಹಡಗಿನ ಹತ್ರ ಹೋಗ್ತಾರೋ ಅವ್ರಿಗೂ ಬಹಿಷ್ಕಾರ ಹಾಕ್ತೀವಿ. ಇದರಿಂದ ಫಜೀತಿ ಏನಾಯಿತು ಅಂದರೆ, ಇವರಿಗೆ ದುಡ್ಡು ಬೇಕಲ್ಲ ಟಿಕೆಟ್ ತೊಗೊಳ್ಳೋದಕ್ಕೆ, ಯಾರು ಕೊಡ್ತಾರೆ ದುಡ್ಡು? ಯಾರೋ ಒಬ್ಬರನ್ನ ಕೇಳಿದ್ರಂತೆ, ಇವ್ರು ಭಾವ ಇದ್ದ ಅಲ್ಲಿ, ಭಾವ ಇದ್ದಂತೆ, ನೋಡಪ್ಪ ನಿನ್ನ ದುಡ್ಡು ಕೊಟ್ಟರೆ ಗೊತ್ತಾದ ನನ್ನ ಬಹಿಷ್ಕಾರ ಹಾಕ್ಬಿಡ್ತಾರೆ, ನಾನು ಇಲ್ಲೇ ಬದುಕಬೇಕಾದವನು, ಏನು ಮಾಡೋದು, ಕೊಡೋಕ್ಕಾಗಲ್ಲ ಅಂದ. ಇನ್ನೇನಪ್ಪ ಮಾಡೋದು ಅಂತ. ಇನ್ನೊಬ್ಬರಿದ್ದರು ಬೇರೆಯವರು, ಅವ್ರ ಹತ್ರ ಹೋಗಿ ಬೇಡ್ಕೊಂಡ, ನಾನು ಸ್ವಲ್ಪ ದುಡ್ಡು ಕೊಡಿ ಸ್ವಾಮಿ, ನಾನು ಕೊಡಿಸ್ತೀನಿ ನಿಮಗೆ. ಭಾವ ಹೇಳ್ದ, ನನಗೆ ಕೊಡಬೇಡಪ್ಪ ನೀ ದುಡ್ಡು, ಅವ್ರಿಗೆ ಕೊಟ್ಬಿಡು, ನಾನು ಅವ್ರ ಕಡೆಯಿಂದ ಇಸ್ಕೋತೀನಿ ಅಂತ. ಅವ್ರ ಕಡೆಯಿಂದ ದುಡ್ಡು ಇಸ್ಕೊಂಡು ಭಾವನವ್ರ ಕಡೆಯಿಂದ ಅವ್ರಿಗೆ ಕೊಡಿಸಿ ಟಿಕೆಟ್ ತೊಗೊಂಡ್ರು. ಟಿಕೆಟ್ ತೊಗೊಂಡು ಇನ್ನೊಬ್ಬ ಮನುಷ್ಯ ಗೊತ್ತಾಗಲಾರದ ಹಾಗೆ, ನೋಡಿ ಎಷ್ಟು ಪರಿಸ್ಥಿತಿ, ನಾವೀಗ ಬೇರೆ ದೇಶಕ್ಕೆ ಹೋಗೋದಂದ್ರೆ ಸಂಭ್ರಮ ಇರ್ತದೆ, ಇವ್ರು ಮತ್ತೊಬ್ಬರಿಗೆ ಗೊತ್ತಾಗಲಾರ್ದ ಹಾಗೆ ಬಂದು ಇವರಿಗೆ ಬಟ್ಟೆ ಎಲ್ಲ ಕೊಡಿಸೋದೊಬ್ಬ, ಕೋಟು ಪ್ಯಾಂಟು ಟೈ ಜಾಕೆಟು ಎಲ್ಲ ಏನೇನು ಹಾಕೋಬೇಕಲ್ಲ ಇಂಗ್ಲೆಂಡಲ್ಲಿ, ಅವನ್ನೆಲ್ಲ ಕೊಟ್ಟು ಹೋದ್ರಂತೆ. ನೋಡಿ ಇಷ್ಟ ಆಗಲಿಲ್ಲ ಅವರಿಗೆ, ಅಯ್ಯೋ ಈ ಟೈ ಅಂತೂ ಬೇಡ ಬೇಡಪ್ಪ ನನಗೆ, ಇದೇನು ಕುತ್ತಿಗೆ ಕಟ್ಕೊಂಡಂಗೆ, ಜಾಕೆಟ್ ಇಷ್ಟ ಆಗಲಿಲ್ಲ, ಬಟ್ ಏನು ಮಾಡೋದು, ಮಾಡ್ಕೋಬೇಕಲ್ಲ. ಎಲ್ಲ ಹಾಕ್ಕೊಂಡ್ರು. ಆ ಹೊತ್ತಿಗೆ ಮುಂಬೈದಿಂದ ಒಬ್ರು ವಕೀಲರು ಹೋಗ್ತಾ ಇದ್ರು, ತ್ರಿಯಂಬಕರಾವ್ ಮುಜುಮ್ದಾರ್ ಅಂತ. ಅದೇ ಹಡಗಲ್ಲಿ ಅವರು ಬ್ಯಾರಿಸ್ಟರ್ ಪ್ರೋಗ್ರಾಮಿಗೆ ಹೋಗೋರು. ಯಾರು ಹೇಳಿದ್ರೆ ಹೆಂಗೆ ಹೋಗ್ತಾರೆ, ಅವ್ರ ಜೊತೆಗೆ ಹೋಗ್ಬಿಡ್ದೀನೋ ಅನುಕೂಲ ಆಗುತ್ತೆ ಅಂತ. ಈತ 16 ವರ್ಷದ ಹುಡುಗ, ಆ ಮಜುಮ್ದಾರ್ ದೊಡ್ಡವರು, ಪ್ರಾಯ ಮೀರಿದವರು, ಬ್ಯಾರಿಸ್ಟರ್ ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಆಯ್ತಪ್ಪ ನನ್ನ ಜೊತೆಗೆ ಬಾ, ನನ್ನ ಕೊಣೆಯಲ್ಲಿ ಬಾ ಹಡಗಿನಲ್ಲಿ ಅಂತ ಹೇಳ್ಕೊಂಡ್ರು. ಆ ಹಡಗಿನಲ್ಲಿ ಕೂತ್ಕೊಂಡು ಸೆಪ್ಟೆಂಬರ್ 4 1988 ಮುಂಬೈ ಬಿಟ್ಟು ಇಂಗ್ಲೆಂಡಿಗೆ ಹೊರಟರು.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಅನುರಾಗ ಸಂಗಮ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:10. ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ಉಮೇಶ್ ಡಿಎಂ.

0: ಕಲೆಯ ಸಾಗರ, ಹೊಂಬಣ್ಣದ ತೀರ, ಭಕ್ತರ ಪರಿವಾರ, ಸಂಗಮವಾಗಿಹುದಿಲ್ಲಿ ಜಂಗಮವಾಗಿಹುದಿಲ್ಲಿ, ಅದೇ ರಾಮೇಶ್ವರ. ಓ ನನ್ನ ತಾಯಿ, ಓ ನನ್ನ ತಾಯಿ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.
0: ಉಪನ್ಯಾಸ ವೃತ್ತಿಯನ್ನ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸಿದಂತಹ ಭಾರತದ ಸನ್ಮಾನ್ಯ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗೆ ಕಳೆದಂತಹ ನೆನಪುಗಳನ್ನ ಅನಾವರಣಗೊಳಿಸಲಿದ್ದಾರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಅಂದರೆ DRDO ಮಹಾನಿರ್ದೇಶಕರಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಶಿಷ್ಟಾಚಾರ ಮತ್ತು ಸಮನ್ವಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತಹ ಕೊಡಗಿನ ತಲಕಾವೇರಿಯ ಶ್ರೀ ಕೆ ಜಯಪ್ರಕಾಶ್ ರಾವ್ ಅವರು.
1: ಈ ನಾವು ಭಾರತಕ್ಕೆ ಸೇವೆ ಮಾಡಿದ ಒಂದು ದೊಡ್ಡ ಆತ್ಮಾಭಿಮಾನ ನಮಗೆ ಸಿಗ್ತದೆ ಅಂತ ಹೇಳಿ ಅವರು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬೇರೆ ಯಾವ ಉದ್ಯೋಗದ ಆಮಿಷ ಇಲ್ಲದೆ.
0: ಸಮಯ ಇದೇ ಸೋಮವಾರ ಅಂದರೆ ಜುಲೈ 27 ಬೆಳಗ್ಗೆ 9:05. ವಿಶೇಷ ಸಂದರ್ಶನ ಮನದಾಳ, ನೆನಪಿನಂಗಳದಲ್ಲಿ ಅಡಗಿರುವಂತಹ ಕಲಾಂ ನೆನಪುಗಳನ್ನ ಅನಾವರಣಗೊಳಿಸಲಿದ್ದಾರೆ ಮನದಾಳ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ.

0: ಪ್ರಕಟಣೆ.
1: ಏನು ರಂಗಾ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೋ ಅವತರಿಪ ಸತ್ಯಾವತಾರ. ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೋ ಅವತರಿಪ ಸತ್ಯಾವತಾರ.
4: ಇದೇ ಭಾನುವಾರ ಅಂದರೆ ಜುಲೈ 26ರ ಯುವವಾಣಿ ಕಾರ್ಯಕ್ರಮದಲ್ಲಿ ಗಾನಲಹರಿ
5: ಗಾನಲಹರಿ
4: ಗಾಯಕ ಕೊಡಗಿನ ನಾಪೋಕ್ಲುವಿನ ಆಕಾಶ್ ಪಿ ಅವರಿಂದ ವೈವಿಧ್ಯಮಯ ಗೀತೆಗಳು.
3: ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ.
4: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ.
4: ಪ್ರಸಾರದ ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ?
5: ಗಾನಲಹರಿ ಯುವವಾಣಿ, ಇದು ನಿಮ್ಮ ವಾಣಿ.
6: ಮೈಸೂರ್ ಸ್ಯಾಂಡಲ್
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಪ್ರೀತಿಯ ಮಕ್ಕಳೇ, ಇದೇ ಶನಿವಾರ ಅಂದರೆ ನಾಳೆ ಬೆಳಗ್ಗೆ 9:05 ಪ್ರಸಾರವಾಗಲಿರುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಚಿನ್ನರ ಕಥಾಲೋಕ. ಅಯೋಧ್ಯೆಯ ರಾಜನ ಸಾರಥಿಯಾಗಿ ಬಾಹುಕ ಎಂಬುವವನೊಬ್ಬನಿದ್ದಾನೆ. ಬಹಳ ಕುರೂಪಿ, ಆದರೆ ಅವನ ಚಲನವಲನ ಗುಣಲಕ್ಷಣಗಳೆಲ್ಲ ನಳನನ್ನೇ ಹೋಲುತ್ತವೆ ಎಂದನಂತೆ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಮೊಮ್ಮಗಳಿಗೆ ಹೇಳಿದಂತಹ ಪುರಾಣ ಕಥೆಗಳು. ಈ ಮಾಲಿಕೆಯಲ್ಲಿ ನಿಮಗಾಗಿ ಪುರಾಣ ಕಥೆಗಳು ಪ್ರಸಾರ ಆಗುತ್ತೆ. ಆಶ್ರಮದಲ್ಲಿರುವ ಹಲವು ಹಿರಿಯರನ್ನ ಜೊತೆಯಾಗಿಸಿ ಕಣ್ವರು ಶಕುಂತಲೆಯನ್ನು ಮಗುವಿನೊಡನೆ ದುಷ್ಯಂತನ ರಾಜ್ಯಕ್ಕೆ ಕಳುಹಿಸಿದರು. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂದ ಹಾಗೆ ನಾಳೆ ಸಂಜೆ 4 ಗಂಟೆಗೆ ಚಿನ್ನರ ಕಥಾಲೋಕ ಮರುಪ್ರಸಾರ ಆಗ್ತಾ ಇದೆ. ನಾನು ಸರ್ಪರಾಜ, ನನ್ನ ಹೆಸರು ಕಾರ್ಕೋಟಕ. ಕಾಡುಗಿಚ್ಚಿನಲ್ಲಿ ಸಿಕ್ಕಿ ಬೇಯುತ್ತಿರುವೆ, ನನ್ನನ್ನು ರಕ್ಷಿಸು ಎಂದು ಬೊಬ್ಬಿಡುತ್ತಿತ್ತು. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ ಚಿನ್ನರ ಕಥಾಲೋಕ?
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್ DT

0: ಅಪ್ರೂವ್ಡ್ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900909012
1: ಆರ್ 9606084000.

0: ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900902
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೀಗ ಭಾವಗೀತೆಯೊಂದನ್ನು ಕೇಳೋಣ. ಕೇಳಿ, ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ, ಗೀತೆಯನ್ನು ಹಾಡಿದ್ದಾರೆ ಬಿ ಆರ್ ಛಾಯಾ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:15:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ, ಕಾರ್ಯಕ್ರಮ ಯುವ ವಾಣಿ.
3: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
4: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
3: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ RRB ಟೆಕ್ನಿಷಿಯನ್ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಜುಲೈ 29 ಅರ್ಜಿ ಸಲ್ಲಿಸಬಹುದು. 323 ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು 6,242 ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳು ಸೇರಿ ಒಟ್ಟು 6,565 ಹುದ್ದೆಗಳಿಗೆ ಈ ನೇಮಕಾತಿ ನಡೆಯಲಿದೆ. ಇವುಗಳ ಪೈಕಿ ಬೆಂಗಳೂರು RRBಗೆ 245 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಟೆಕ್ನಿಷಿಯನ್ ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ BSc ವ್ಯಾಸಂಗ ಪೂರ್ಣವಾಗಿರಬೇಕು. ಅಭ್ಯರ್ಥಿಗಳು ಸಾಮಾನ್ಯವಾಗಿ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರೂಮೆಂಟೇಷನ್ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕಾಗಿರುವುದು ಅಥವಾ ಇಂಜಿನಿಯರಿಂಗ್ ಡಿಪ್ಲೊಮೋ, ಇಂಜಿನಿಯರಿಂಗ್ ಪದವಿ ತೆರಿಗಡೆಯಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ಟೆಕ್ನಿಷಿಯನ್ ಗ್ರೇಡ್ 3 ವಿಭಾಗದ ವಿವಿಧ ಟ್ರೇಡ್ಗಳಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಬ್ಲ್ಯಾಕ್ಸ್ಮಿತ್, ಬ್ರಿಡ್ಜ್, ಕ್ರೇನ್ ಡ್ರೈವರ್, ಡೀಸೆಲ್, ಎಲೆಕ್ಟ್ರಿಕಲ್, EMU, ಫಿಟ್ಟರ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಟ್ರಕ್ ಮೆಷಿನ್, ವೆಲ್ಡರ್ ಸೇರಿದಂತೆ ವಿವಿಧ ಟ್ರೇಡ್ಗಳಿವೆ. ಇವುಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ಪೂರ್ಣಗೊಳಿಸಿ ಸಂಬಂಧಿತ ಟ್ರೇಡ್ನಲ್ಲಿ ITI ಪೂರ್ಣಗೊಳಿಸಿರಬೇಕು. ಟ್ರೇಡ್ ಅಪ್ರೆಂಟಿಶಿಪ್ ಪಡೆದವರು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ 18-33 ವರ್ಷದೊಳಗಿನವರು ಹಾಗೂ ಗ್ರೇಡ್ 3 ವಿಭಾಗದ ಹುದ್ದೆಗಳಿಗೆ 18-30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. SC/ST ಮಾಜಿ ಸೈನಿಕರು, ಮಹಿಳೆಯರು, ಅಲ್ಪಸಂಖ್ಯಾತ ಅಭ್ಯರ್ಥಿಗಳು, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ, ಇದನ್ನು ಪೂರ್ತಿ ರೀಫಂಡ್ ಮಾಡಲಾಗುವುದು. ಉಳಿದೆಲ್ಲ ವರ್ಗದವರು 500 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು, 400 ರೂಪಾಯಿಯನ್ನು ರೀಫಂಡ್ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ದೇಶದ ಎಲ್ಲ RRBಗಳು ಈ ನೇಮಕ ಪ್ರಕ್ರಿಯೆಯನ್ನು ನಡೆಸಲಿವೆ. ಕನ್ನಡ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಜುಲೈ 29 ಕೊನೆಯ ದಿನ. August 1-August 8 ಅರ್ಜಿ ತಿದ್ದುಪಡಿಗೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗೆ RRBBNC.gov.in ಅನ್ನು ನೋಡಬಹುದು.
5: ಬ್ಯಾಂಕ್ ಸಿಬ್ಬಂದಿ ನೇಮಕ

ಸಂಸ್ಥೆ IBPS 11 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಖಾಲಿಯಿರುವ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಅರ್ಜಿಯನ್ನು ಆಹ್ವಾನಿಸಿದೆ. July 21 ಅರ್ಜಿ ಸಲ್ಲಿಸಬಹುದು. ಆಗಸ್ಟ್ನಲ್ಲಿ ಪೂರ್ವಭಾವಿ ಪರೀಕ್ಷೆ ಮತ್ತು ಅಕ್ಟೋಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಸುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. 6,715 ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ಪೈಕಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 1,009 ಹುದ್ದೆಗಳು, ಪರಿಶಿಷ್ಟ ಪಂಗಡದವರಿಗೆ 502 ಹುದ್ದೆಗಳು, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 1,886 ಹುದ್ದೆಗಳು, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 669, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 2,719 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಂಗೀಕೃತ ವಿವಿಯಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತ ಸಮುದಾಯದ ಸೀಮಿತ ಸಂಖ್ಯೆಯ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ನಲ್ಲಿ ಪರೀಕ್ಷಾಪೂರ್ವ ತರಬೇತಿ ನಡೆಯಲಿದೆ. ತರಬೇತಿ ಪಡೆಯಲು ಬಯಸುವವರು ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿ ಸಂಬಂಧಪಟ್ಟ ವಿಭಾಗದಲ್ಲಿ ಟಿಕ್ ಮಾಡಬೇಕು. ಎಸ್ಸಿ ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 175 ರೂಪಾಯಿ, ಉಳಿದೆಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕವಿದೆ. 745 ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿದ್ದು ಆ ಪೈಕಿ ಐಟಿ ಆಫೀಸರ್ 301, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ 109, ರಾಜ ಭಾಷಾಧಿಕಾರಿ 89, ಲಾ ಆಫೀಸರ್ 105 ಹಾಗೂ ಪರ್ಸನಲ್ ಆಫೀಸರ್ 60 ಹುದ್ದೆಗಳಿಗಾಗಿ ಈ ನೇಮಕ ನಡೆಯಲಿದೆ. ಆಯಾ ಹುದ್ದೆಗಳಿಗೆ ಅನುಸಾರವಾಗಿ ಬೇರೆ ಬೇರೆ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ July 21, ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ನಲ್ಲಿ ಹಾಗೂ ಮುಖ್ಯ ಪರೀಕ್ಷೆ ಅಕ್ಟೋಬರ್ನಲ್ಲಿ ನಡೆಯಲಿದೆ. ಹೆಚ್ಚಿನ ವಿವರಗಳಿಗಾಗಿ www.ibps.in ಅನ್ನು ನೋಡಬಹುದು.

ಸಾರ್ವಜನಿಕ ವಲಯದ ಪ್ರಮುಖ ಹಣಕಾಸು ಸಂಸ್ಥೆಯಾಗಿರುವ ಬ್ಯಾಂಕ್ ಆಫ್ ಇಂಡಿಯಾ 779 ಕ್ರೆಡಿಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಜುಲೈ 20ರ ತನಕ ಅವಕಾಶವಿದೆ. ಒಟ್ಟು ಹುದ್ದೆಗಳ ಪೈಕಿ ಸಾಮಾನ್ಯ ವರ್ಗದವರಿಗೆ 317, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 80, ಒಬಿಸಿ ಅಭ್ಯರ್ಥಿಗಳಿಗೆ 205, ಎಸ್ಟಿ ಅಭ್ಯರ್ಥಿಗಳಿಗೆ 59 ಹಾಗೂ ಎಸ್ಸಿ ಅಭ್ಯರ್ಥಿಗಳಿಗೆ 118 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಭ್ಯರ್ಥಿಗಳು ಪದವೀಧರರಾಗಿರಬೇಕು. ಕಲೆ, ವಿಜ್ಞಾನ, ಎಂಜಿನಿಯರಿಂಗ್, ವಾಣಿಜ್ಯ ಸೇರಿದಂತೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಆದರೆ ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ 60% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗಿರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ಕನಿಷ್ಠ 55% ಅಂಕ ಪಡೆದಿದ್ದರೂ ಅರ್ಜಿ ಸಲ್ಲಿಸಬಹುದು. ಎಸ್ಸಿ, ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳು 175 ರೂಪಾಯಿ ಇಂಟಿಮೇಷನ್ ಫೀಸ್ ಸಲ್ಲಿಸಬೇಕು. ಉಳಿದಂತೆ ಸಾಮಾನ್ಯ ವರ್ಗ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಇಂಟಿಮೇಷನ್ ಫೀಸ್ ಸೇರಿದಂತೆ ಒಟ್ಟು 850 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸಲು ಜುಲೈ 20 ಕೊನೆಯ ದಿನ. ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ.

ಭಾರತೀಯ ಬಾಹ್ಯಾಕಾಶ ಮತ್ತು ಸಂಶೋಧನಾ ಕೇಂದ್ರ ಇಸ್ರೋ 2026-27 ಸಾಲಿನ ಒಂದು ವರ್ಷದ ತರಬೇತಿಗಾಗಿ ವಿವಿಧ ಅಪ್ರೆಂಟಿಶಿಪ್ಗಾಗಿ ಅರ್ಜಿ ಆಹ್ವಾನಿಸಿದೆ. ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ವಿಭಾಗವು ಈ ಉದ್ಯೋಗ ತರಬೇತಿ ನೀಡುತ್ತಿದ್ದು, ಆಸಕ್ತ ಅಭ್ಯರ್ಥಿಗಳು ಜುಲೈ 31 ಅರ್ಜಿ ಸಲ್ಲಿಸಬಹುದು. ಬೆಂಗಳೂರು, ಲಕ್ನೋ ಮತ್ತು ಶ್ರೀವಿಜಯಪುರಂ, ಪೋರ್ಟ್ಬ್ಲೇರ್ ಈ ಕೇಂದ್ರಗಳಲ್ಲಿ ತರಬೇತಿ ನಡೆಯಲಿದೆ. ಈಗಾಗಲೇ ಅಪ್ರೆಂಟಿಶಿಪ್ ಪಡೆದಿರುವ ಅಥವಾ ಪಡೆಯುತ್ತಿರುವ ಅಭ್ಯರ್ಥಿಗಳು ಈ ತರಬೇತಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಟ್ರೇಡ್, ಡಿಪ್ಲೊಮಾ ಮತ್ತು ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ಅವಕಾಶವಿದೆ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಸಿವಿಲ್ ವಿಭಾಗದಲ್ಲಿ ಗ್ರಾಜ್ಯುಯೇಟ್ ಮತ್ತು ಡಿಪ್ಲೊಮಾ ಅಪ್ರೆಂಟಿಶಿಪ್ ಪಡೆಯಬಹುದು. ಇದೇ ವಿಭಾಗದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಬಿಎಸ್ಸಿ, ಸಿಎಸ್, ಐಟಿ ಮತ್ತು ಲೈಬ್ರರಿ ಸೈನ್ಸ್ ವಿಷಯದಲ್ಲೂ ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ ಲಭ್ಯವಿದ್ದು, ಅದೇ ವಿಷಯದಲ್ಲಿ ಪದವೀಧರರಿಗೆ ಅವಕಾಶವಿದೆ. ಇನ್ನು ಸಂಬಂಧಿಸಿದ ಟ್ರೇಡ್ನಲ್ಲಿ ಐಟಿಐ ಪಡೆದವರಿಗೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್, ಮಷಿನಿಸ್ಟ್, ಎಲೆಕ್ಟ್ರಿಕಲ್, ಐಟಿ ಮತ್ತು ಫಿಟ್ಟರ್ ವಿಭಾಗದಲ್ಲಿ ಅಪ್ರೆಂಟಿಶಿಪ್ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರು ಅಪ್ರೆಂಟಿಶಿಪ್ಗೆ ಹೆಸರು ನೋಂದಾಯಿಸಿಕೊಳ್ಳಬಹುದು. ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ತಿಂಗಳಿಗೆ 12,300 ರೂಪಾಯಿ, ಡಿಪ್ಲೊಮಾ ಅಪ್ರೆಂಟಿಶಿಪ್ಗಳಿಗೆ 10,900 ರೂಪಾಯಿ ಹಾಗೂ ಟ್ರೇಡ್ ಅಪ್ರೆಂಟಿಶಿಪ್ಗಳಿಗೆ 9,600 ರೂಪಾಯಿ ಸ್ಟೈಫಂಡ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಯನ್ನು ಇಸ್ರೋ ವೆಬ್ಸೈಟ್ www.isro.gov.in ನಲ್ಲಿ ನೋಡಬಹುದು.

ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20ರವರೆಗೆ ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20ರಂದು ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, SC ST ಪ್ರವರ್ಗ 1, ಪ್ರವರ್ಗ 2A 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A 2B 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800 23 46 04 0 ಅಥವಾ CET ಆನ್ಲೈನ್ .Karnataka.gov.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 750 ಗ್ರೂಪ್ ಸಿ ವೃಂದದ ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 190 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಉಳಿಕೆ ಮೂಲ ವೃಂದಕ್ಕೆ 560 ಹುದ್ದೆಗಳು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7ರವರೆಗೆ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಪದವಿ ಅಥವಾ ಎಎಂಐಇ ಪದವಿ ಪಡೆದಿರಬೇಕು. ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್, ಕೃಷಿ ವಿಷಯಗಳಲ್ಲಿ ಬಿಎಸ್ಸಿ ಪದವಿ ಮುಗಿಸಿರಬೇಕು. ಎಂಜಿನಿಯರಿಂಗ್ನ ಯಾವುದೇ ವಿಭಾಗದ ಡಿಪ್ಲೊಮಾ ಪದವೀಧರರು ಅರ್ಜಿ ಸಲ್ಲಿಸಲು ಅರ್ಹರು. ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ವರ್ಗದವರಿಗೆ ವಯೋಮಿತಿ 40 ವರ್ಷ. 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಶುಲ್ಕ ಪಾವತಿಸಲು ಕೊನೆಯ ದಿನ ಆಗಸ್ಟ್ 10. ಹೆಚ್ಚಿನ ಮಾಹಿತಿಯನ್ನು ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .com.ಕರ್ನಾಟಕ .gov.in ನಲ್ಲಿ ನೋಡಬಹುದು.

ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 572 ಗ್ರಾಮ ಆಡಳಿತ ಅಧಿಕಾರಿ ಗ್ರೂಪ್ ಸಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು 572 ಹುದ್ದೆಗಳಿದ್ದು ಉಳಿಕೆ ಮೂಲ ವೃಂದಕ್ಕೆ 505, ಕಲ್ಯಾಣ ಕರ್ನಾಟಕಕ್ಕೆ 67 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಜುಲೈ 30 ಕೊನೆಯ ದಿನ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಸಿಬಿಎಸ್ಇ ಅಥವಾ ಐಸಿಎಸ್ಇ 12ನೇ ತರಗತಿ, 3 ವರ್ಷಗಳ ಡಿಪ್ಲೊಮೊ, ಮುಕ್ತ ವಿಶ್ವವಿದ್ಯಾಲಯದ ಎನ್ಐಒಎಸ್ ಕೋರ್ಸ್ ಹಾಗೂ ನಿಗದಿತ ಐಟಿಐ ಕೋರ್ಸ್ಗಳನ್ನು ತತ್ಸಮಾನ ವಿದ್ಯಾರ್ಹತೆ ಎಂದು ಪರಿಗಣಿಸಲಾಗುವುದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಭ್ಯರ್ಥಿಯು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಂಕಪಟ್ಟಿಯನ್ನು ಹೊಂದಿರಬೇಕು. ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಅರ್ಜಿ ಸಲ್ಲಿಸಲು ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಸಿಇಟಿ ಆನ್ಲೈನ್ ಇಲ್ಲಿಗೆ ಭೇಟಿ ನೀಡಿ ಪಡೆಯಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:30:10.
2: ಪ್ರೀತಿಯ ಮಕ್ಕಳೇ, ದೇಶಭಕ್ತಿ ಗೀತೆಗಳನ್ನ ಆಲಿಸಲು ಒಂದು ವೇದಿಕೆ
4: ಸೌಹಾರ್ದ ಸೌರಭ.
2: ಭಾಷೆ, ಧರ್ಮ, ನಂಬಿಕೆ ಆರಾಧನೆಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಮೂಡಿದಾಗಲೇ ನೆಮ್ಮದಿ.
4: ಸೌಹಾರ್ದ ಸೌರಭ.

0: ಇದು ದೇಶಭಕ್ತಿ ಗೀತೆ. ಮಕ್ಕಳೇ, ನೀವು ಕೂಡ ದೇಶಭಕ್ತಿ ಗೀತೆಯನ್ನ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಅಲ್ಲದೆ ಕನ್ನಡ ರಾಜ್ಯೋತ್ಸವಗಳಲ್ಲಿ ಹಾಡ್ತಾ ಇರ್ತೀರಿ. ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡಬಹುದು ಸೌಹಾರ್ದ ಸೌರಭದಲ್ಲಿ.
1: ಸೌಹಾರ್ದ ಸೌರಭ
0: ದೇಶಭಕ್ತಿ ಗೀತೆಗಳನ್ನಾಧರಿಸಿದ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:30 ವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಮಕ್ಕಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
1: ಸೌಹಾರ್ದ ಸೌರಭ.
2: ಇನ್ನು ಮುಂದೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಸತಿ ಸಕ್ಕುಬಾಯಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಸತ್ಯಂ, ಸಾಹಿತ್ಯ ಚಿ ಉದಯಶಂಕರ್.

0: ಇಲ್ಲೆಲ್ಲೂ ಕೂಡ ನಿಮ್ದು ಹಣ ಅಂತಸ್ತು ಏನು ಲೆಕ್ಕ ಬರಲ್ಲ. ಅಲ್ಲಿ ಬರೋದೇನು ಅಂದ್ರೆ ನಿಮ್ಮ ಒಳ್ಳೆತನ, ಯಾರಲ್ಲಿ ತುಂಬಾ ಒಳ್ಳೆತನ ಇರುತ್ತೆ, ಯಾರಲ್ಲಿ ಒಳ್ಳೆ ಭಾವನೆಗಳಿರುತ್ತೆ, ಯಾರು ಸಂತೋಷ ಬದುಕ್ತಾ ಇರ್ತಾರೆ, ಯಾರು ನಾಲ್ಕಾರು ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚ್ಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬಾ ಚೆನ್ನಾಗಿರುತ್ತೆ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ನಾಳೆ ಸಂಜೆ ಪ್ರಸಾರವಾಗಲಿರುವ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗುತ್ತೆ.
0: ನನ್ನ ಹತ್ರ ಬಂದ್ಮೇಲೆ ನಾನು ಹೇಳದಂಗೆ ಕೇಳಬೇಕು, ನನ್ನ ಹತ್ರ ಬಂದು ನಾನು ಹೇಳದಂಗೆ ಕೇಳಿದ್ರೆ ಐ ವಿಲ್ ಹೆಲ್ಪ್ ಟು ದ ಮ್ಯಾಕ್ಸಿಮಮ್. ನೀವು ಹುಷಾರು ಮಾಡೋಕ್ಕೆ ನನಗೆ ಎಷ್ಟು ಗೊತ್ತಿದೆ ಎಲ್ಲ ಥರ ಪ್ರಯತ್ನ ಮಾಡ್ಬಿಟ್ಟು ಹೆಲ್ಪ್ ಮಾಡ್ತೀನಿ. ಯು ಟು ಅಕ್ಸೆಪ್ಟ್ ಇಟ್ಸ್ ಎ ಗುಡ್ ಡಾಕ್ಟರ್, ಐ ಆಮ್ ಯುವರ್ ಡಾಕ್ಟರ್, ಯು ಟು ಫಾಲೋ ಮೈ ಇನ್ಸ್ಟ್ರಕ್ಷನ್.
1: ಸಮಯ ನಾಳೆ ಸಂಜೆ 5 ಗಂಟೆಗೆ.
0: ಮಡಿಕೇರಿ ಈ ತರ ಮಳೆ ಬಂದು ಈ ತರ ಅಟ್ಮಾಸ್ಫಿಯರ್ ಬಂದ್ರೆ ನನಗೆ ಏನೋ ತರ ಮನೆಗೆ ಬಂದಂಗೆ ಅನ್ಸುತ್ತೆ, ಯಾಕಂದ್ರೆ ಇದೊಂಥರ ತುಂಬಾ ಇಷ್ಟವಾದಂತ ಪ್ಲೇಸ್ ಮಡಿಕೇರಿ. ಅದರಲ್ಲೂ ಆಕಾಶವಾಣಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್.
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ ವ್ಯಕ್ತಿ ವಿಶೇಷ.
2: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಒಲವಿನ ಉಡುಗೊರೆ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಗೂ ಪಿ ಜಯಚಂದ್ರನ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಎಂ ರಂಗರಾವ್, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್.

0: ಸಾಗರ, ಹೊಂಬಣ್ಣದ ತೀರ, ಭಕ್ತರ ಪರಿವಾರ, ಸಂಗಮವಾಗಿ ಹುದಿಲ್ಲಿ, ಜಂಗಮವಾಗಿ ಹುದಿಲ್ಲಿ, ಅದೇ ರಾಮೇಶ್ವರ. ಓ ನನ್ನ ತಾಯೇ, ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.
0: ಉಪನ್ಯಾಸ ವೃತ್ತಿಯನ್ನ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸಿದಂತಹ ಭಾರತದ ಸನ್ಮಾನ್ಯ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗೆ ಕಳೆದಂತಹ ನೆನಪುಗಳನ್ನ ಅನಾವರಣಗೊಳಿಸಲಿದ್ದಾರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಅಂದರೆ DRDO ಮಹಾನಿರ್ದೇಶಕರಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಶಿಷ್ಟಾಚಾರ ಮತ್ತು ಸಮನ್ವಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತಹ ಕೊಡಗಿನ ತಲಕಾವೇರಿಯ ಶ್ರೀ ಕೆ ಜಯಪ್ರಕಾಶ್ ರಾವ್ ಅವರು.
1: ಈ ನಾವು ಭಾರತಕ್ಕೆ ಸೇವೆ ಮಾಡಿದ್ರೆ ಒಂದು ದೊಡ್ಡ ಆತ್ಮಾಭಿಮಾನ ನಮಗೆ ಸಿಗ್ತದೆ ಅಂತ ಹೇಳಿ ಅವರು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬೇರೆ ಯಾವ ಉದ್ಯೋಗದ ಆಮಿಷ ಇಲ್ಲದೆ.
0: ಸಮಯ ಇದೇ ಸೋಮವಾರ ಅಂದರೆ ಜುಲೈ 27 ಬೆಳಗ್ಗೆ 9:05 ಕ್ಕೆ ವಿಶೇಷ ಸಂದರ್ಶನ.

0: ಮನದಾಳ ನೆನಪಿನಂಗಳದಲ್ಲಿ ಅಡಗಿರುವಂತಹ ಕಲಾಂ ನೆನಪುಗಳನ್ನ ಅನಾವರಣಗೊಳಿಸಲಿದ್ದಾರೆ ಮನದಾಳ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಸಮಯ 4:44:15. ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಯಲುದಾರಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚೀವುದಯ ಶಂಕರ್.

0: ಬಾಯಿಲ್ಲಿ ಸಂಭವಿಸೋ ಇಂದೆನ್ನ ಹೃದಯದಲ್ಲಿ ನಿತ್ಯವೋ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸೋ ಇಂದೆನ್ನ ಹೃದಯದಲ್ಲಿ ನಿತ್ಯವೋ ಅವತರಿಪ
1: ಸತ್ಯಾವತಾರ. ಇದೇ ಭಾನುವಾರ ಅಂದರೆ ಜುಲೈ 26ರ ಯುವವಾಣಿ ಕಾರ್ಯಕ್ರಮದಲ್ಲಿ ಗಾನಲಹರಿ
0: ಗಾನಲಹರಿ
1: ಗಾಯಕ ಕೊಡಗಿನ ನಾಪೋಕ್ಲುವಿನ ಆಕಾಶ್ ಪಿ ಅವರಿಂದ ವೈವಿಧ್ಯಮಯ ಗೀತೆಗಳು.
0: ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
0: ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ.
1: ಯುವವಾಣಿ ಪ್ರಸಾರದ ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
0: ಗಾನಲಹರಿ ಯುವವಾಣಿ, ಇದು ನಿಮ್ಮ ವಾಣಿ.
2: ನೆನಪು ದಿನದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಧ್ರುವತಾರೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಬೆಂಗಳೂರು ಲತಾ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಉಪೇಂದ್ರ ಕುಮಾರ್, ಸಾಹಿತ್ಯ ಚೇವದೇ ಶಂಕರ್.

ಇನ್ನು ಮುಂದೆ ಕೇಳಿ ನಾನಿನ್ನ ಬಿಡಲಾರೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ರಾಜ ನಾಗೇಂದ್ರ, ಸಾಹಿತ್ಯ ಜಯೋದಯ ಶಂಕರ್.

0: ಇದುವರೆಗೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:55.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮೈಸೂರ್ ಸ್ಯಾಂಡಲ್
6: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
9: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಒಬೆಸಿಟಿ ಹಾಗೂ ಫ್ಯಾಟಿ ಲಿವರ್ ಗೆ ಸಂಬಂಧ ಇದೆಯಾ?
10: ಖಂಡಿತವಾಗಿಯೂ ಇದೆ. ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣವೇ ಒಬೆಸಿಟಿ ಅಥವಾ ಬೊಜ್ಜು ಅಂತ ಹೇಳ್ತೀವಿ ನಾವು. ಇದನ್ನ ನಾವು ಮೆಟಬಾಲಿಕ್ ಅಸೋಸಿಯೇಟೆಡ್ ಲಿವರ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಸ್ಥೂಲಕಾಯ ಆದಾಗ ಅವನ ಲಿವರ್ ನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗೋದು ಜಾಸ್ತಿ ಆಗ್ತದೆ. ಫ್ಯಾಟ್ ಡೆಪಾಸಿಷನ್ ಆದಾಗೆ ಲಿವರ್ ಹಾಳಾಗ್ತಾ ಹೋಗ್ತದೆ. ಆದ್ರಿಂದ ಬೊಜ್ಜು ಅಥವಾ ಒಬೆಸಿಟಿ ಖಂಡಿತವಾಗಿ ಒಳ್ಳೇದಲ್ಲ. ಇದರಿಂದ ಲಿವರ್ ಡಿಸೀಸ್ ಆಗುವ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಇದಕ್ಕೆ ಮುಖ್ಯವಾಗಿ ಹೇಗೆ ಪ್ರಿವೆಂಟ್ ಮಾಡಬೇಕಂದ್ರೆ, ನಮ್ಮ ಜೀವನ ಶೈಲಿ ಬದಲಾವಣೆಗಳು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು, ರೆಗ್ಯುಲರ್ ಎಕ್ಸಸೈಸಸ್. ದಿವಸಕ್ಕೆ 30-40 ಮಿನಿಟ್ಸ್ ಆಫ್ ರೆಗ್ಯುಲರ್ ಎಕ್ಸಸೈಸ್, ಇಟ್ ಮೇ ಬಿ ಜಾಗಿಂಗ್ ಆರ್ ಇಟ್ ಮೇ ಬಿ ಸಮ್ ಸ್ವಿಮ್ಮಿಂಗ್ ಆರ್ ಎನಿ ಎಕ್ಸಸೈಸ್ ಡೈಲಿ ಮಾಡಬೇಕು.
9: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಏನಿದೆ ಅಂತದ್ದು?
11: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ.

0: ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಪ್ಪಾ ಇಲ್ನೋಡೆ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಮೈಸೂರ್ ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
5: ಆಕಾಶವಾಣಿ ಮಡಿಕೇರಿ,

0: ಆತ್ಮೀಯ ಗೆಳತಿಯರೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ.
1: ಲಹರಿಯೋ ಲಹರಿಯೋ
0: ಇಂದು ಕೇಳಿ ವಿಚಾರ ಲಹರಿ.
1: ಲಹರಿಯೋ ಲಹರಿಯೋ
0: ಕೃಷಿ ಕಾಯಕ ಒಂದು ಚಿಂತನೆ, ಈ ಕುರಿತ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ರೇಷ್ಮಾ ತೀರ್ಥರಾಮ್. ಕೇಳುಗರೆಲ್ಲರಿಗೂ ಇವತ್ತಿನ ವಿಚಾರ ಲಹರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ನಮ್ಮ ಭಾರತವು ಕೃಷಿಯನ್ನೇ ಅವಲಂಬಿಸಿರುವ ರಾಷ್ಟ್ರ. ನಮ್ಮಲ್ಲಿ ಮಣ್ಣು ಬಹುವಿಧಗಳಲ್ಲಿವೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಹೀಗೆ ಮೂರು ಕಾಲಘಟ್ಟಗಳನ್ನು ಹೊಂದಿದೆ. ನಮ್ಮ ದೇಶೀ ಕೃಷಿ ಪದ್ಧತಿಯು ಸುಮಾರು 10,000 ವರ್ಷಗಳ ಇತಿಹಾಸ ಸಂಸ್ಕೃತಿಯನ್ನು ಹೊಂದಿದೆ. ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ನಮ್ಮ ಕೃಷಿ ಚಕ್ರವು ಉರುಳ್ತಾ ಇತ್ತು. ಬುದ್ಧಿವಂತಿಕೆ ಮತ್ತು ಶ್ರಮ ಸಂಸ್ಕೃತಿಯೇ ಕೃಷಿಯ ಮೂಲಾಧಾರವಾಗಿತ್ತು. ಅಂದು ದೃಢಕಾಯ ಮತ್ತು ಬುದ್ಧಿವಂತನೇ ಕೃಷಿ ಮಾಡ್ತಾ ಇದ್ದ. ಕೃಷಿ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠ ಎಂಬ ಗಟ್ಟಿ ಮಾತು ಅಂದಿನ ಜನಮನದಲ್ಲಿ ನೆಲೆಯೂರಿತ್ತು. ಆದರೆ ಇದು ಇಂದು ಬದಲಾಗಿದೆ. ಇಂದು ಕೃಷಿ ಕ್ಷೇತ್ರದಲ್ಲಿ ಯಂತ್ರೋಪಕರಣಗಳ ಬಳಕೆ, ಬ್ಯಾಂಕ್ ಸಾಲ ಸೌಲಭ್ಯ, ಅತಿರೇಕದ ಆಧುನಿಕ ವಿಜ್ಞಾನ ಬೀಜಗಳ ಬಳಕೆಯಿಂದಾಗಿ ಪ್ರಾಚೀನ ಕೃಷಿ ಪದ್ಧತಿ, ಸಂಸ್ಕೃತಿ, ಸಾಹಿತ್ಯ ಜನಮಾನಸದಿಂದ ಸುಧಾರಣೆಯ ಪ್ರದೇಶದಲ್ಲಿ ಕಣ್ಮರೆಯಾಗ್ತಾ ಇದೆ. ಬ್ರಿಟಿಷರು ಇಲ್ಲಿ ಬೆಳೀತಾ ಇದ್ದ ಮಸಾಲೆ ವಸ್ತುಗಳ ವ್ಯಾಪಾರಕ್ಕೆಂದು ಆಗಮಿಸಿದ್ರು. ಈ ರಾಷ್ಟ್ರದ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ರಾಜಕೀಯ ವ್ಯವಹಾರಗಳನ್ನು ಅರಿತುಕೊಂಡ್ರು. ನಮ್ಮ ರಾಷ್ಟ್ರವನ್ನು ತಮ್ಮ ಆಡಳಿತದ ತೆಕ್ಕೆಗೆ ಸೆಳೆದುಕೊಂಡ್ರು. ತಮ್ಮ ರಾಜಕಾರಣದ ಆಡಳಿತವು ಸುಗಮವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಇಲ್ಲಿಯ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡಿಲಿಕ್ಕೆ ಸುಮಾರು 200 ವರ್ಷಗಳ ಕಾಲ ದೇಶವನ್ನು ಆಳಿದ್ರು. ತಮ್ಮ ಆಡಳಿತಾವಧಿಯಲ್ಲಿ ನಮ್ಮ ದೇಶದ ಪ್ರಾಚೀನ ಕೃಷಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸಿದ್ದು ಇತಿಹಾಸದ ಪುಟಗಳೇ ಸಾರುತ್ತವೆ.

ಸ್ವಾತಂತ್ರ್ಯ ನಂತರದ ಸುಮಾರು 1961ರಲ್ಲಿ ನಮ್ಮ ಸರ್ಕಾರವು ಆಹಾರ ಸಮಸ್ಯೆ ಹೋಗಲಾಡಿಸಲಿಕ್ಕೆ ಹಸಿರು ಕ್ರಾಂತಿಯ ಮೂಲಕ ರಾಸಾಯನಿಕ ಕೃಷಿ ಪದ್ಧತಿಯನ್ನು ಅನುಷ್ಠಾನಗೊಳಿಸಿತ್ತು. ಇದೀಗ ಕಳೆದ 5 ದಶಕಗಳ ಕಾಲದ ರಾಸಾಯನಿಕ ಕೃಷಿ ಪದ್ಧತಿಯನ್ನ ತ್ಯಜಿಸುವಂತೆ ಆಡಳಿತ ವ್ಯವಸ್ಥೆ ಹೇಳಹೊರಟಿದೆ. ಇನ್ನೊಂದೆಡೆಗೆ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ಅರಿವನ್ನು ರೈತರಲ್ಲಿ ಮೂಡಿಸಲಿಕ್ಕೆ ಆಡಳಿತ ವ್ಯವಸ್ಥೆಯು ಇಂದು ಪ್ರಯತ್ನ ಪಡ್ತಾ ಇದೆ. ಈ ದಿಸೆಯಲ್ಲಿ ರೈತರಿಗೆ ಸಹಾಯಧನ, ಪ್ರವಾಸ, ಪ್ರಶಸ್ತಿಗಳ ಮುಖಾಂತರ

ಆಡಳಿತ ವ್ಯವಸ್ಥೆ ಹೇಳಹೊರಟಿದೆ. ಇನ್ನೊಂದೆಡೆಗೆ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ಅರಿವನ್ನು ರೈತರಲ್ಲಿ ಮೂಡಿಸಲಿಕ್ಕೆ ಆಡಳಿತ ವ್ಯವಸ್ಥೆಯು ಇಂದು ಪ್ರಯತ್ನ ಪಡ್ತಾ ಇದೆ. ಈ ದಿಸೆಯಲ್ಲಿ ರೈತರಿಗೆ ಸಹಾಯಧನ, ಪ್ರವಾಸ, ಪ್ರಶಸ್ತಿಗಳ ಮುಖಾಂತರ ಅಳಿದುಳಿದಿರುವ ರೈತರನ್ನು ಆಡಳಿತ ವ್ಯವಸ್ಥೆಯು ಪ್ರೋತ್ಸಾಹಿಸ್ತಾ ಇದೆ. ರಾಸಾಯನಿಕ ಕೃಷಿ ಪದ್ಧತಿಯಿಂದಾಗಿ ನಮ್ಮ ನೀರು, ಭೂಮಿ, ಆಹಾರದಲ್ಲಿ ವಿಷ ಸೇರಿಕೊಂಡಿದೆ. ಹಾಲಿನ ಉತ್ಪನ್ನ ಕೂಡ ಮಾನವನಿಗೆ ಮಾರಕವಾಗಿದೆ. ದೇಶಿ ಗೋ ಸಂಪತ್ತು ರಕ್ಷಿಸುವಲ್ಲಿಯೂ ಆಡಳಿತ ವ್ಯವಸ್ಥೆಯ ಪ್ರಯತ್ನಗಳು ಈಗ ಪ್ರಾರಂಭವಾಗಿದೆ. ನಮ್ಮ ದೇಶೀ ಆಕಳನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕಾಗಿದೆ. ನಮ್ಮ ಮಣ್ಣು ಮತ್ತು ಮಾನವನ ಆರೋಗ್ಯವನ್ನು ಸಂರಕ್ಷಣೆ ಮಾಡುವ ಶಕ್ತಿಯು ನಮ್ಮ ದೇಶಿ ಆಕಳ ತಳಿಗಳಿಗೆ ಇರುವುದನ್ನು ನಾವು ಹಾಗೂ ನಮ್ಮ ಆಡಳಿತ ವ್ಯವಸ್ಥೆ ಅರಿತು ಮುನ್ನಡೆಯಬೇಕಾಗಿದೆ. ಇಂದು ನಮ್ಮ ಕೃಷಿ ಪದ್ಧತಿಯು ದ್ವಂದ್ವ ಸ್ಥಿತಿಯಲ್ಲಿ ಸಿಲುಕಿದೆ. ಜನತೆಯು ಸ್ವೀಕರಿಸುವ ಆಹಾರ, ನೀರು, ಗಾಳಿ ಎಲ್ಲವೂ ಮಲಿನಗೊಂಡಿದೆ. ಮಾನವನ ದೈಹಿಕ ಶಕ್ತಿಯು ದಿನದಿಂದ ದಿನಕ್ಕೆ ಕುಂಟುತ್ತಲೇ ಇದೆ. ಆರೋಗ್ಯಪೂರ್ಣ ರಾಷ್ಟ್ರವನ್ನು ಕಟ್ಟಲು, ರಾಷ್ಟ್ರವನ್ನು ಸುಭದ್ರಗೊಳಿಸಲು ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳಾಗಿರುವ ಆಹಾರ ಧಾನ್ಯಗಳು, ಹಣ್ಣು ಹಂಪಲುಗಳು, ಕಬ್ಬು, ಹತ್ತಿ ಮುಂತಾದವುಗಳನ್ನು ವಿಷಮುಕ್ತಗೊಳಿಸಿ ಪೂರೈಸಿಕೊಡುವಂತಹ ಯೋಜನೆಗಳನ್ನು ಆಡಳಿತ ವ್ಯವಸ್ಥೆಯು ಕೈಗೊಳ್ಳಬೇಕು. ಗುಡಿ ಕೈಗಾರಿಕೆಗಳಾಗಿರುವ, ಅವನತಿಯ ಅಂಚಿನಲ್ಲಿರುವ ಬಡಗಿತನ, ಕಮ್ಮಾರಿಕೆ, ಕುಂಬಾರಿಕೆ ಮುಂತಾದವುಗಳನ್ನು ಬಲಪಡಿಸುವುದು ತೀರಾ ಅವಶ್ಯವಿದೆ. ಯಾಕಂದ್ರೆ ನಮ್ಮ ದೇಶೀ ಕೃಷಿ ಪದ್ಧತಿಗೆ ನಮ್ಮ ಈ ಗುಡಿ ಕೈಗಾರಿಕೆಗಳು ಆತ್ಮಗಳಂತಿವೆ.

ನಮ್ಮ ರಾಷ್ಟ್ರದ ಸೈನಿಕರು, ಶಿಕ್ಷಕರು, ರೈತರು ನಮ್ಮ ದೇಶದ ಬೆನ್ನೆಲುಬುಗಳು. ಈ ಮೂರು ಶಕ್ತಿಗಳು ಸದೃಢರಾಗಿದ್ರೆ ರಾಷ್ಟ್ರವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯಕರವಾಗಿ ಸುಭದ್ರವಾಗಿರ್ತದೆ. ಇಲ್ಲದೆ ಹೋದಲ್ಲಿ ಅಭದ್ರತೆ, ಆತಂಕ, ಅನಾರೋಗ್ಯಗಳಿಂದಾಗಿ ರಾಷ್ಟ್ರ ತತ್ತರಿಸುತ್ತದೆ. ಇಂದು ನಮ್ಮ ರಾಜಕಾರಣಿಗಳು, ಬುದ್ಧಿಜೀವಿಗಳು, ವಿಜ್ಞಾನಿಗಳು ನಮ್ಮ ಕೃಷಿ ಕ್ಷೇತ್ರವನ್ನು ಸದೃಢಗೊಳಿಸಬೇಕಾಗಿದೆ. ಈ ದಿಶೆಯಲ್ಲಿ ನಮ್ಮ ರೈತರನ್ನು ಆರೋಗ್ಯವಂತರನ್ನಾಗಿಯೂ, ಆರ್ಥಿಕವಾಗಿಯೂ, ಸಾಮಾಜಿಕವಾಗಿಯೂ ಶಕ್ತಿವಂತರನ್ನಾಗಿ ರೂಪಿಸಬೇಕಾಗಿದೆ. ಯಾಕಂದ್ರೆ ನಮ್ಮ ರೈತರು ಸಾಲದ ಶೂಲಕ್ಕೆ ಸಿಲುಕಿಕೊಂಡಿದ್ದಾರೆ, ಅನಾರೋಗ್ಯಕ್ಕೆ ಬಲಿಯಾಗಿದ್ದಾರೆ, ಸಾಮಾಜಿಕವಾಗಿ ಬಲಹೀನರಾಗಿದ್ದಾರೆ. ವಿವೇಚನಾರಹಿತ ರಾಸಾಯನಿಕ ಕೃಷಿ ಪದ್ಧತಿ, ಹೈಬ್ರಿಡ್ ಬೀಜಗಳು, ಅತಿರೇಕದ ಯಂತ್ರೋಪಕರಣಗಳ ಬಳಕೆಗಳು ಇದಕ್ಕೆ ಸಾಕ್ಷಿಯಾಗಿವೆ. ರೈತರ ದುಡಿಯುವ ಶಕ್ತಿಯನ್ನ ಇದು ಕುಂದಿಸಿವೆ. ಇಂತಹ ಹಲವಾರು ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಇರುವುದು ನಮ್ಮ ಆಡಳಿತ ವ್ಯವಸ್ಥೆಗೆ. ಈ ದಿಶೆಯಲ್ಲಿ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಪದ್ಧತಿಯು ನಮ್ಮ ರಾಷ್ಟ್ರವನ್ನು ಸುಭದ್ರಗೊಳಿಸುತ್ತದೆ.

ಕೃಷಿ ಮತ್ತು ಕೃಷಿಕರ ಏಳಿಗೆಗಾಗಿ ಆಡಳಿತ ವ್ಯವಸ್ಥೆ ಮಾಡಬಹುದಾದ ಕೆಲಸಗಳೆಂದರೆ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಕೃಷಿ ಪರಿಕರಗಳನ್ನು ಒದಗಿಸುವುದು, ದೇಶಿ ಗೋ ಸಂಪತ್ತನ್ನು ವೃದ್ಧಿಗೊಳಿಸುವುದು, ದೇಶಿ ಗೋವುಗಳನ್ನು ರೈತರಿಗೆ ಉಚಿತವಾಗಿಯೇ ವಿತರಿಸುವುದು, ನಮ್ಮ ಕೃಷಿ ಪದ್ಧತಿ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಗೋವಿನ ಮಹತ್ವವನ್ನು ತಿಳಿಸುವುದು, ವಿಷಮುಕ್ತ ಆಹಾರ, ವಿಷಮುಕ್ತ ನೀರು, ವಿಷಮುಕ್ತ ಜಗತ್ತು ನಿರ್ಮಿಸುವುದಕ್ಕಾಗಿ ನೈಸರ್ಗಿಕ ಕೃಷಿ ಪದ್ಧತಿಯ ಸತ್ಯ ವಿಜ್ಞಾನಶಾಸ್ತ್ರವನ್ನು ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳ ವಿವಿಧ ತರಗತಿ ಪದವಿಗಳಿಗೆ ಪಠ್ಯಕ್ರಮವಾಗಿ ರೂಪಿಸುವುದು, ಸಾಮೂಹಿಕವಾಗಿಯೂ ಸಾರ್ವತ್ರಿಕವಾಗಿಯೂ ನೈಸರ್ಗಿಕ ಕೃಷಿ ಪದ್ಧತಿ, ಈ ಪದ್ಧತಿಯಲ್ಲಿ ಬೆಳೆದ ದವಸಧಾನ್ಯಗಳು

ಹಣ್ಣು ಹಂಪಲುಗಳು ಆರೋಗ್ಯದಿಂದ ಯಾವ ತೆರನಾಗಿ ಕೂಡಿರ್ತದೆ ಎಂಬುದನ್ನು ತಿಳಿಸುವುದು. ದೇಶಿ ಬಡಗಿತನ, ಕಂಬಾರಿಕೆ, ಕುಂಬಾರಿಕೆ ಮುಂತಾದ ಕೃಷಿಗೆ ಪೂರಕವಾಗಿರುವ ದೇಶಿ ಗುಡಿಕೈಗಾರಿಕೆಗಳನ್ನು ಬಲಪಡಿಸಲು ಮೂಲ ಉದ್ಯೋಗ ಶಿಕ್ಷಣ ಪದ್ಧತಿಯನ್ನು ಅನುಷ್ಠಾನಗೊಳಿಸುವುದು. ರಾಷ್ಟ್ರದ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ನಮ್ಮ ದೇಶಿ ಕೃಷಿ ಪದ್ಧತಿಯ ಕಲಿಕೆಯನ್ನು ಪ್ರಾರಂಭಿಸುವುದು. ಈ ದಿಶೆಯಲ್ಲಿ ಸಂಪೂರ್ಣವಾಗಿ ರೈತರನ್ನು, ಕೃಷಿ ಕೂಲಿ ಕಾರ್ಮಿಕರನ್ನು ವಿದ್ಯಾವಂತರನ್ನಾಗಿಸುವಲ್ಲಿ ಯೋಜನೆಯನ್ನು ರೂಪಿಸುವುದು.

ಶ್ರೋತೃಗಳೇ, ಒಟ್ಟಿನಲ್ಲಿ ಕೃಷಿ ನಮ್ಮೆಲ್ಲರ ಪಾಲಿಗೆ ಜೀವನಾಧಾರ. ಕವಿ ಬೇಂದ್ರೆಯವರು ಹೇಳಿದ ಹಾಗೆ ರೈತ ಭೂಮಿ ತಾಯಿಯ ಚೊಚ್ಚಲ ಮಗ. ಏಳ್ತಲೆ ಎದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಭೂಮಿ ತಾಯಿಯ ಎದ್ದೊಂದುಗಳಿಗೆ ನೆನೆದೇನ, ಹೀಗೆ ಜನಪದ ಕವಿಯು ಮೊದಲು ನೆನಪಿಸಿಕೊಂಡದ್ದು ರೈತನನ್ನು. ಹಾಗೆಂದು ಎಲ್ಲ ರೈತರ ಬದುಕು ಸುಖಮಯವೇ? ಇದು ನಾವು ವಿಚಾರ ಮಾಡಬೇಕಾದ ಸಂಗತಿ ಮತ್ತು ಚಿಂತನೆ ನಡೆಸಬೇಕಾದ ವಿಷಯ ಕೂಡ. ಈಗ ನಾವು ಕೊಡಗಿನ ಸದ್ಯದ ಪರಿಸ್ಥಿತಿಯನ್ನೇ ಅವಲೋಕನ ಮಾಡಿ ನೋಡೋಣ. ಹೊರಗಿನಿಂದ ಬರುವ ಪ್ರವಾಸಿಗರಿಗೆ ಕೊಡಗು ಸಮೃದ್ಧ ಹಸಿರನ್ನ ಕಾಣಿಸುತ್ತದೆ. ವಿಸ್ತಾರವಾದ ಕಾಫಿ ತೋಟಗಳು, ಭತ್ತದ ಗದ್ದೆಗಳು ಕಣ್ಣಿಗೆ ತಂಪನ್ನ ಕೊಡ್ತವೆ. ಆದರೆ ಕೊಡಗಿನಲ್ಲೂ ಕೃಷಿಕರು ಹತ್ತಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಕೂಲಿ ಕಾರ್ಮಿಕರ ಸಮಸ್ಯೆ, ಕಾಡು ಪ್ರಾಣಿಗಳ ಹಾವಳಿ, ಇವು ಕೃಷಿಕರನ್ನು ಕಂಗಾಲು ಮಾಡಿವೆ. ಭತ್ತ, ಏಲಕ್ಕಿ, ಕಾಫಿ, ಶುಂಠಿ, ಜೇನು, ಹೈನುಗಾರಿಕೆ, ಕೃಷಿಯ ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ರೈತ ಬಾಂಧವರು ತಮ್ಮದೇ ಆದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಕೊಡಗಿನ ಹಸಿರನ್ನು ಹೀಗೆಯೇ ಉಳಿಸುವ ಗುರುತರವಾದ ಹೊಣೆ ಕೃಷಿಕರದ್ದಾದರೆ ಇಲ್ಲಿಯ ಕೃಷಿಕರಿಗೆ ಎಲ್ಲ ರೀತಿಯ ಸಹಕಾರ, ನೆರವು ಮತ್ತು ಒತ್ತಾಸೆಯನ್ನು ನೀಡಬೇಕಾದ ಹೊಣೆ ಆಡಳಿತ ವ್ಯವಸ್ಥೆಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸೋಣ. ನಮಸ್ಕಾರ.

ಇದುವರೆಗೆ ಕೃಷಿ ಕಾಯಕ ಒಂದು ಚಿಂತನೆ ಈ ಕುರಿತ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ರೇಷ್ಮಾ ತೀರ್ಥರಾಮ್. ಇದು ಇಂದಿನ ವಿಚಾರ ಲಹರಿ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಗೆಳತಿಯರೇ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:29:35.

ಇನ್ನು ಮುಂದೆ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಪ್ರೀತ್ಸೋತ್ತಪ್ಪ ಚಿತ್ರಕ್ಕಾಗಿ ಕೆ ಜೆ ಯೇಸುದಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಸವಾರಿ ಟು ಚಿತ್ರಕ್ಕಾಗಿ ಕಾರ್ತಿಕ್ ಹಾಗೂ ಹಂಸಿಕಾ ಅಯ್ಯರವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಮಣಿಕಂಠ ಕದ್ರಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಇನ್ನು ಮುಂದೆ ಕೇಳಿ ಕ್ರೇಜಿ ಬಾಯ್ ಚಿತ್ರಕ್ಕಾಗಿ ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಜೆಸ್ಸಿ ಗಿಫ್ಟ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:45 ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ನಮಸ್ಕಾರ ಶ್ರೋತೃಗಳೇ, ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಯಿತು. ಇದೇ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಿದರು. ಏನಿದು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅನ್ನೋದಾದ್ರೆ, ರೈಸ್ RISE, ಆರ್ ಅಂದ್ರೆ ರೆಫ್ಯೂಸ್ ನಿರಾಕರಣೆ, ಐ ಅಂದ್ರೆ ಇನ್ಫರ್ಮ್ ಮಾಹಿತಿ ನೀಡುವಿಕೆ, ಎಸ್ ಅಂದ್ರೆ ಸಪೋರ್ಟ್ ಬೆಂಬಲ ನೀಡೋದು, ಇ ಅಂದ್ರೆ ಎಂಪವರ್ ಸಬಲೀಕರಣ. ಈ ವಿಷಯದ ಮೇಲೆ ಈ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಹಾಗೆ ಬೇಡಾ ಬ್ರೋ 2028ರ ವೇಳೆಗೆ ಮಾದಕ ವಸ್ತು ಮುಕ್ತ ಕರ್ನಾಟಕ ರೂಪಿಸೋದು ಇದರ ಉದ್ದೇಶ. ಅದಕ್ಕಾಗಿ ಯುವಜನತೆ, ಶಿಕ್ಷಣ ಮತ್ತು ಸಮುದಾಯದ ಒಂದು ಸಹಭಾಗಿತ್ವ ತುಂಬಾ ಮುಖ್ಯ ಅಂತ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು. ಇದೇ ವಿಷಯವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
3: ನಮಸ್ಕಾರ.
2: ಎಷ್ಟೇ ಜಾಗೃತಿಯನ್ನ ನಾವು ಮೂಡಿಸ್ತಾ ಇದ್ರು, ಸಮಾಜಕ್ಕೆ ಏನೇ ವಿಷಯವನ್ನ ತಲುಪಿಸ್ತಾ ಇದ್ರು, ಇದರಿಂದ ಮುಕ್ತರಾಗೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ವ್ಯಸನಿಗಳು ಜಾಸ್ತಿ ಆಗ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗ ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ತಾ ಇದೆ ಅಂತ ನಿಮಗೆ ಅನ್ಸತ್ತೆ?
3: ಮದ್ಯ, ಮಾದಕ ವಸ್ತು ಸೇವನೆ ದುರುಪಯೋಗದಿಂದ ಉಂಟಾಗುವಂತದ್ದು ಒಂದು ಆರೋಗ್ಯ ಸಮಸ್ಯೆಗಳು. ಎಲ್ರಿಗೂ ಗೊತ್ತು, ದೈಹಿಕ ಆರೋಗ್ಯ ಹಾಳಾಗುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಸಾಮಾಜಿಕ ಸ್ವಾಸ್ಥ್ಯನೂ ಹಾಳಾಗುತ್ತೆ, ಸ್ಪಿರಿಚುವಲ್ ಸ್ವಾಸ್ಥ್ಯನೂ ಹಾಳಾಗುತ್ತೆ. ಅದಲ್ದಿರ ಹಾರ್ಮ್ ಟು ಸೆಲ್ಫ್ ಅಂತ ಮೊದಲು ಜಾಸ್ತಿ ಅದರ ಬಗ್ಗೆನೇ ಹೇಳ್ತಾ ಇದ್ದೀವಿ, ನಿಮ್ಗೇನ್ ತೊಂದರೆ ಆಗುತ್ತೆ, ನಿಮ್ಗೇನ್ ತೊಂದರೆ ಆಗುತ್ತೆ. ಈಗ ಹಾರ್ಮ್ ಟು ಅದರ್ಸ್, ಮನೆಯಲ್ಲಿ ಒಂದು ಯಂಗ್ ಅಡಲ್ಟ್ ತಗೊಳ್ತಾ ಇದ್ರಿ ಮಾದಕ ವಸ್ತುವನ್ನ, ಸುತ್ತ ಇರೋರ್ಗೆ ಏನೇನ್ ತೊಂದರೆಗಳಾಗ್ತಾ ಇದೆ. ನಾವು ಸ್ಮೋಕಿಂಗ್ ಅಲ್ಲಿ ನೋಡ್ತಾನೆ ಇದೀವಿ, ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ಬಿಟ್ಟು. ನೀವ್ ಯಾವಾಗ ಹೊಗೆ ಸೇವನೆ ಮಾಡ್ತೀರಾ, ಒಂದ್ 20-30% ಅಷ್ಟೇ ಒಳಗಡೆ ಹೋಗುತ್ತೆ, ಇನ್ ಮಿಕ್ಕಿದ್ದೆಲ್ಲ ಆಚೆ ಬರುತ್ತೆ. ಸೊ ಹಾರ್ಮ್ ಟು ಅದರ್ಸ್ ಅಂತೂ ಹ್ಯೂಜ್. ತುಂಬಾ ಈ ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಬೇರೆ ರಸ್ತೆ ಅಪಘಾತಗಳು, ಕಾನೂನು
2: ಉಲ್ಲಂಘನೆಗಳು,
3: ಮತ್ತೆ ಈವನ್ ಜೈಲ್ ಸೇರುವಂತದ್ದು, ಈ ಲೆವೆಲ್ ಗೆ ಅವ್ರಿಗೆ ತೊಂದರೆಗಳಾಗತ್ತೆ. ಸೊ ಕುಟುಂಬ ಕಲಹ ಅಂತೂ ಕೇಳೋ ಅಷ್ಟೇ ಇಲ್ಲ, ಗಂಡ ಮಾನಸಿಕ ತೊಂದರೆಗಳು, ಮತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ, ಉತ್ಪಾದನೆ ಅವ್ರು ಎಷ್ಟು ಮಾಡಕ್ಕಾಗತ್ತೆ, ಹಿಂಗೆ ಹಲವಾರು ಸಮಸ್ಯೆ ಇದ್ರಲ್ಲಿ.
2: ಈ ರೀತಿಯ ಯುವ ಜನರು ಈ ಮಾದಕ ವಸ್ತುಗಳ ಕಡೆಗೆ ಆಕರ್ಷಿತರಾಗೋದಿಕ್ಕೆ ಏನ್ ಕಾರಣ ಅಂತೀರಾ?
3: ಹಲವಾರು ಕಾರಣಗಳು. ಒಂದು ವಲ್ನರಬಿಲಿಟಿ ಅಂತ ಹೇಳ್ತೀವಿ, ಜೆನೆಟಿಕ್ ವಲ್ನರಬಿಲಿಟಿ. ಏನಂದ್ರೆ ತಂದೆ ತಾಯಿಗಳಲ್ಲಿ ಈ ಮದ್ಯ ಮಾದಕ ವಸ್ತು ಸೇವನೆಯ ಒಂದು ಚಟ ಇದ್ದಾಗ ಒಂದು ಮಟ್ಟದ ವಲ್ನರಬಿಲಿಟಿ ಇರುತ್ತೆ. ಅದಲ್ದಿರ ಕ್ಯೂರಿಯಾಸಿಟಿ, ಇದು ಹೇಗಿರುತ್ತೋ ಏನೋ ನೋಡ್ಬೇಕು ಅಂತ ಹೇಳ್ಬಿಟ್ಟು, ಪಿಯರ್ ಪ್ರೆಷರ್, ನಮ್ಮ ಸುತ್ತ ಇರೋ ಫ್ರೆಂಡ್ಸ್ ಇನ್ನೊಬ್ರು, ಏ ಏನಾಗಲ್ಲ ಒಂದ್ ತಗೋ, ಇದು ಚೆನ್ನಾಗಿರುತ್ತೆ ನೋಡು, ಟ್ರೈ ಮಾಡಿ ನೋಡು, ಈ ತರ ಇದು. ಆಮೇಲೆ ನೋ ಅಂತ ಹೇಳಕ್ಕೆ ಕಲ್ತಿರಲ್ಲ, ಆ ಒಂದು ಜೀವನ ಕೌಶಲ್ಯ ಬಹಳಷ್ಟು ಮುಖ್ಯ. ಮತ್ತೆ ಸ್ಟ್ರೆಸ್, ಒತ್ತಡ, ಈ 15 ವಯಸ್ಸಲ್ಲಿ ಅದೊಂದು ವಸಂತ ಕಾಲ ಇದ್ದಂಗೆ ಎಲ್ಲಾ ತರ ಬದಲಾವಣೆಗಳಾಗ್ತಾ ಇರುತ್ತೆ. ಮತ್ತೆ ಎಕ್ಸಾಮ್ ಫಿಯರ್ ಇರಬಹುದು, ಎಕ್ಸಾಮ್ ಸ್ಟ್ರೆಸ್ ಇರಬಹುದು, ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರಬಹುದು. ಸೊ ಆತಂಕ, ಬೇಜಾರು, ಖುಷಿ ಅಂಡ್ ಮಾಡ್ಲಿಂಗ್ ಬಿಹೈಂಡ್ ವೇರಿಯಸ್ ಅದರ್ ಪೀಪಲ್, ಅನುಕರಣೆ ಮಾಡುವಂತದ್ದು, ಹಿಂಗೆ ಹಲವಾರು ಕಾರಣಗಳಲ್ಲಿ ಶುರುವಾಗತ್ತದು. ಯಾವುದೇ ಸಮಸ್ಯೆಗಳನ್ನ ನಿಭಾಯಿಸೋ ಒಂದು ಶಕ್ತಿಯನ್ನ, ಸರಿಯಾದ ರೂಟ್ ಅನ್ನ ಕಂಡಿಡ್ಕೋಬೇಕು.
2: ಇನ್ನು ಈ ಯಾರಾದ್ರೂ ಮಾದಕ ವ್ಯಸನಕ್ಕೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ನಾವು ಗುರುತಿಸೋದ್ ಹೇಗೆ? ಯಾಕೆಂತಂದ್ರೆ ಕುಟುಂಬದಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ರು ಅವ್ರ ಹಿಂದೆನೆ ಬಿದ್ದಿರೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಗುರುತಿಸೋದ್ ಹೇಗೆ?
3: ನಂಬಿಕೆ, ತಂದೆ ತಾಯಿ ಪಾಪ ನಂಬಿಕೆ ಇಟ್ಟಿರ್ತಾರೆ ಮಕ್ಕಳ ಮೇಲೆ, ಏನು ಮಾಡಲ್ಲ, ನನ್ ಮಗ ಇರ್ಬೋದು, ನನ್ ಮಗಳಿರ್ಬೋದು, ಬಹಳಷ್ಟು ನಮ್ಗೆ ಒಬಿಡಿಯಂಟ್ ಆಗಿರ್ತಾರೆ, ಮಕ್ಳು ನಾವ್ ಹೇಳ್ದಂಗ್ ಕೇಳ್ತಾರೆ.
2: ಯಾಕಂದ್ರೆ ಮನೆಯಲ್ಲಿ ಅವ್ರ ವರ್ತನೆ ಹಾಗೆ ಇರುತ್ತೆ.
3: ಹೌದು ಹೌದು. ಸೊ ಏನೇನ್ ನೋಡ್ಬೇಕು ಅಂದ್ರೆ, ಅವ್ರ ವರ್ತನೆಯಲ್ಲಿ ಸ್ವಲ್ಪ ಹಠಾತ್ ಬದಲಾವಣೆಗಳು, ಓದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂತದ್ದು, ಕುಟುಂಬದವರಿಂದ ಸ್ವಲ್ಪ ದೂರ ದೂರ ಇರುವಂತದ್ದು, ನನ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಲೇಟ್ ಆಗಿ ಬರೋದು, ಸಡನ್ ಆಗಿ

0: ಎರಡು ದಿನ ಕಾಣಿಸೋದೇ ಇಲ್ಲ. ಹೆಚ್ಚು ಹಣದ ಅಗತ್ಯತೆ ಬರುವಂತದ್ದು, ನಿದ್ರೆ ಮತ್ತೆ ಆಹಾರದಲ್ಲಿ ಏರುಪೇರಾಗುವಂತದ್ದು, ಸಾಮಾನ್ಯ ಕಣ್ಣು ಕೆಂಪುಗಾಗಿರುವಂತದ್ದು, ದೈಹಿಕ ಸ್ವಚ್ಛತೆ ಕಡೆ ಅವರು ಜಾಸ್ತಿ
1: ಗಮನ
0: ಕೊಡೋದಿಲ್ಲ. ಇಂತ ಯಾವುದೇ ಲಕ್ಷಣಗಳು ಬಂದ್ರೆ ಮತ್ತೆ ಅವರ ಸ್ನೇಹಿತರು ಯಾರ್ಯಾರಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಂಗಂತ ಇವತ್ತು ಇವ್ ಹೇಳ್ಬಿಟ್ಟಿದೀವಿ ಅಂತ ಪೂರ್ತಿ ಅವ್ರನ್ನ ಮೈಕ್ರೋ ಮ್ಯಾನೇಜ್ ಮಾಡಕ್ ಹೋದ್ರೆ ಅವ್ರಿಗೆ ಇರಿಟೇಷನ್ ಶುರುವಾಗತ್ತೆ. ಆತರ ತುಂಬಾ ಗಾಬರಿ ಮಾಡ್ಕೊಂಡ್ರೇನು ಸಮಸ್ಯೆ ಆಗುತ್ತೆ. ಇಟ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಒನ್. ಅವರಲ್ಲಿ ಯಾವುದೇ ಒಂದು ಬದಲಾವಣೆಗಳಾದ್ರೂ ಏನಕ್ಕೂ ಇರಬಹುದದು, ಮಾನಸಿಕ ಒತ್ತಡಗಳು ಸಮಸ್ಯೆಗಳು ಇರುತ್ತೆ. ಈ ಯುವ ಜನರನ್ನ ಚಿಕ್ಕ ಹುಡುಗರನ್ನ ಸಾಮಾನ್ಯವಾಗಿ ನೋಡುವಂತದ್ದು ಬಹಳ ಮುಖ್ಯ. ಇನ್ನೊಂದೇನು ಅಂದ್ರೆ 21 ವರ್ಷದ ಕೆಳಗೆ ನೀವು ಈ ಯಾವುದೇ ಮದ್ಯ ಮಾದಕ ವಸ್ತುಗಳ ಸೇವನೆಯನ್ನ ಶುರು ಮಾಡಿದ್ರೆ ಅಡಿಕ್ಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಮಾನ್ಯ ಯೂಸ್ 1-2 ಶುರುವಾಗತ್ತೆ. ನೀವು ಯಾವುದೇ ವಸ್ತುವನ್ನು ತಗೊಂಡ್ರೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಟಾಲರೆನ್ಸ್ ಅಂತ ಹೇಳ್ತೀವಿ ಬ್ರೈನ್ ಅಲ್ಲಿ. ಈಗೇನು 1 ಸಿಗರೆಟ್ ಕುಡಿತಾ ಇರ್ತಾರೆ ಅದು 3 ಆಗತ್ತೆ, 8 ಆಗತ್ತೆ, 12 ಆಗತ್ತೆ, 30, 80 ತನಕ ಹೋಗ್ಬಿಡತ್ತೆ. ಸೊ ಹಿಂಗೆ ಟಾಲರೆನ್ಸ್ ಡೆವಲಪ್ ಆಗ್ಬಿಡತ್ತೆ. ಯಾಕೆ ಅಂದ್ರೆ 21 ವರ್ಷದಲ್ಲಿ ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಈ ಬ್ರೈನ್ ಮೆದುಳಿನ ಮುಂಭಾಗ, ಅದು ಪೂರ್ತಿ ಮೆಚೂರ್ ಆಗೋದು 21-22 ವರ್ಷ ಆಗತ್ತೆ. ನಮ್ಮ ಏನು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರಬಹುದು, ತೀರ್ಮಾನಗಳು, ಡಿಸಿಷನ್ ತಗೊಳ್ಳುವಂತ ಒಂದು ಕೆಪಾಸಿಟಿ, ಮತ್ತೆ ಉದ್ವೇಗ ಪ್ರವೃತ್ತಿ, ಇವೆಲ್ಲವೂ ಕಂಟ್ರೋಲ್ ಬರಕ್ಕೆ ಆ ವಯಸ್ಸಾಗುತ್ತೆ. ಅದಕ್ಕೆ ಮದುವೆಗೂ ಕೂಡ ಇಟ್ಟಿರುವಂತದ್ದು. ಏನೋ ಕಾರಣಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ ಅಥವಾ ಇನ್ನೂ ಹೆಚ್ಚು ತೊಂದರೆಗಳಾಗೋಯ್ತು, ಅಡಿಕ್ಷನ್ ರೆಡ್ ಝೋನ್ ಹೊರಟೋಗಿದ್ದಾರೆ, ಅವಲಂಬಿತರಾಗ್ಬಿಟ್ಟಿದ್ದಾರೆ, ಆ ಮಾದಕ ವಸ್ತು ಇಲ್ಲ ಅಂದ್ರೆ ಏನು ಕೆಲಸ ಮಾಡಕ್ಕಾಗಲ್ಲ, ರೆಸ್ಟ್ಲೆಸ್ನೆಸ್, ಕೈಕಾಲು ನಡ್ಕ ಬರುವಂತದ್ದು, ಏನೋ ಹುಚ್ಚಿಡದ್ ಬಿಡುತ್ತೇನೋ ಅಂತ ಆಗೋದು, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಕೆಲಸ ಮಾಡಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಹಿಂಗೆ ಹಲವಾರು ವಿಡ್ರಾಯಲ್ ಸಿಂಪ್ಟಮ್ಸ್ ಶುರುವಾಯ್ತು ಅಂದ್ರೆ ಯಾವುದೇ ಸಮಯದಲ್ಲಿ ನೀವು ವೈದ್ಯರ ಸಂಪರ್ಕ ಮಾಡಬಹುದು, ಮನೋವೈದ್ಯರ ಸಂಪರ್ಕ ಮಾಡಬಹುದು. ಅಥವಾ ನಾನು ಮನೇಲಿ ಇದ್ದೀನಿ ನನ್ಗೆ, ಅಥವಾ ನೇರ ಹೋಗಿ ಹೇಳ್ಕೊಳಕ್ಕೆ ನನ್ಗೆ ಮುಜುಗರ, ಏನಾದ್ರೂ ಬೇರೆಯವ್ರಿಗೆ ಹೇಳ್ಬಿಡ್ತಾರ, ಈ ತರ ಎಲ್ಲ ಭಯ ಇತ್ತು ಅಂದ್ರೆ ಟೆಲಿಮನಸ್ಗೆ ಕಾಲ್ ಮಾಡಬಹುದು. 1-44-16 24 ಗಂಟೆ ಕಾಲ್ ಮಾಡಬಹುದು, ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು, ಶುರು ಮಾಡಬಾರದು. ಏನು ಆತಂಕಕಾರಿ ವಿಷಯ ಅಂದ್ರೆ ಈವನ್ ಲೋಯೆಸ್ಟ್ ಏಜ್ ಅಂದ್ರೆ 8 ವಯಸ್ಸು ಮಕ್ಕಳು ಶುರು ಮಾಡೋ ಅಂತದ್ದು. ಆಮೇಲೆ ಇನ್ನೂ ಒಂದ್ ಏನಂದ್ರೆ ಈ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಕೂಡ ನಾವ್ ಅರ್ಥ ಮಾಡ್ಕೋಬೇಕು. ಹೇಗಿರುತ್ತೆ ಗಾಂಜಾ, ನಾವೇನ್ ಚಿತ್ರದಲ್ಲಿ ನೋಡಿದಾಗ ಆ ಎಲೆ ಸೊಪ್ಪು ಈ ತರದ್ದೆಲ್ಲ ತೋರಿಸಿರ್ತಾರೆ, ಬಟ್ ವಿಭಿನ್ನ ಪ್ಯಾಕೇಜಸ್ ಬರ್ತಾ ಇದೆ ಇವಾಗ. ಈವನ್ ಚಾಕ್ಲೇಟ್ಸ್, ಕ್ಯಾಂಡೀಸ್, ಇ ಸಿಗರೇಟ್ಸ್, ವೇಪ್ಸ್, ಸೊ ರೂಪದಲ್ಲಿ
1: ಮಾಡೋದಕ್ಕೆ ಈ ರೀತಿ ಎಲ್ಲ ಪ್ಯಾಕೇಜಿಂಗ್ ಮಾಡಿ
0: ಅಟ್ರಾಕ್ಟ್ ಮಾಡ್ತಾ. ಸೊ ಹೀಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು.
1: ಸೊ ಹಾಗಾದ್ರೆ ಇಂಥ ಮಾದಕ ವ್ಯಸನವನ್ನ ಗುಣಪಡಿಸೋದಕ್ಕೆ ನೀವು ಹೇಳಿದ್ರಿ ಚಿಕಿತ್ಸೆಗಳಿದೆ, ಸಮಾಲೋಚನೆಗೆ ಬರಬಹುದು, ಟೆಲಿಮನಸ್ಗೆ ಕಾಲ್ ಮಾಡಿ ಅವರು ಸಲಹೆಯನ್ನ ಕೂಡ ಪಡಿಬಹುದು ಅಂತ. ಆದ್ರೆ ಪೋಷಕರು ಮಕ್ಕಳನ್ನ ಈ ಮಾದಕ ವಸ್ತುಗಳಿಂದ ದೂರ ಇಡೋದಕ್ಕೆ ಏನು ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ?
0: ಸೊ ಒಂದು ಚಿಕ್ಕ ವಯಸ್ಸಿನಿಂದನೇ ಈ ಪೇರೆಂಟಿಂಗ್ ಅಂತ ಹೇಳ್ತೀವಿ, ಯಾವ ರೀತಿ ಪೋಷಣೆ ಮಾಡ್ಬೇಕು ಮಕ್ಕಳನ್ನ ಅಂತ ಹೇಳ್ಬಿಟ್ಟು, ಒಂದು ಚಿಕ್ಕ ವಯಸ್ಸಿನಿಂದನೇ ಅವ್ರ ಜೊತೆ ಟೈಮ್ ಸಮಯ ಕಳೆಯುವಂತದ್ದು. 40% ಏನ್ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ನಾವು ಅವ್ರನ್ನ ಯಾವಾಗ್ಲೂ ನಿಮ್ಮ ಬಾಲ್ಯ ಹೇಗಿತ್ತು ಸಾಮಾನ್ಯ ಕೇಳಿದಾಗ ಸುಮಾರು ಜನ ಏನ್ ಹೇಳ್ತಾರೆ, ನಮ್ ಬಾಲ್ಯ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ, ನಮ್ ತಂದೆ ತಾಯಿ ಇಬ್ರೂ ಕೆಲ್ಸಕ್ ಹೊರಟೋಗ್ಬಿಡ್ತಿದ್ರು, ನಮ್ಮನ್ನ ಇಲ್ಲ ಕೇರ್ ಟೇಕರ್ ಜೊತೆ ಬಿಟ್ಬಿಡ್ತಿದ್ರು, ಇಲ್ಲ ಅಜ್ಜಿ ಮನೇಲಿ ಒಂದ್ ಸ್ವಲ್ಪ ದಿನ, ಇಲ್ಲ ಇನ್ನು ಕ್ರೀಚಲ್ ಒಂದಷ್ಟು ಜನ,
1: ಇನ್ನೊಂದಿನ ರಿಲೇಟಿವ್ಸ್,
0: ವಾತಾವರಣ ಎಷ್ಟೊಂದ್ ಮನೇಲಿ. ಅಫ್ಕೋರ್ಸ್ ಪಾಪ ತಂದೆ ತಾಯಿ ಅವ್ರಿಗೆ ಆಗಷ್ಟು ಟ್ರೈ ಮಾಡಿರ್ತಾರೆ, ಯಾರು ಮಕ್ಕಳನ್ನ ಬೇರೆ ಕಡೆ ಬಿಟ್ಟಿರ್ಬೇಕು ಅಂತ ಆಸೆ ಇರಲ್ಲ. ಬಟ್ ಈಗಿರುವಂತ ಒಂದು ಒತ್ತಡದ ಜೀವನ, ಒಂದ್ ಟ್ರಾಫಿಕ್, ಹೋಗಿ ಬರ್ಲಿಕ್ಕೇನೆ 3-4 ಅವರ್ ಆಗತ್ತೆ,
1: ಜೊತೆಗೆ
0: ಮೊಬೈಲ್, ಇಡೀ ಪ್ರಪಂಚನೇ ಕೈಯಲ್ಲಿದೆ, ಆನ್ಲೈನ್ನೇ ಸುಮಾರು ವಿಚಾರಗಳು ಸಿಗ್ತಾ ಇದೆ. ಸೊ ಚಿಕ್ಕ ವಯಸ್ಸಿನಿಂದನೇ ಮೊಬೈಲ್ನ ಬಂದು ಡಿಲೇ ಇನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಏನಂದ್ರೆ ಅದನ್ನ ತೋರಿಸುವಂತದ್ದ ವಯಸ್ಸನ್ನೇ ಬಹಳ ಡಿಲೇ ಮಾಡಬೇಕು. ಮುಂಚೆ ಎಲ್ಲ ಏನ್ ಹೇಳ್ತಿದ್ವಿ, ನೀವು 12th class ತನಕ ಮೊಬೈಲೇ ಕೊಡಬೇಡಿ ಅಂತೆಲ್ಲ ಹೇಳ್ತಿದ್ವಿ ಒಂದು 10 ವರ್ಷ ಮುಂಚೆ. ಈಗ ಕೋವಿಡ್ ಸಮಯದಿಂದ ಏನಾಗ್ಬಿಟ್ಟಿದೆ, ಮೊಬೈಲ್ ಒಂದು ಅನಿವಾರ್ಯ ಆಗ್ಬಿಡ್ತು. ಸೊ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, 1/2 ಗಂಟೆ ಇರ್ಬೋದು. ಸೊ ಒಂದು ಮಗು ಬಂದ್ಬಿಟ್ಟು ನಂಗೆ ಯಾರೋ ಹೊಡೆದ್ರು ಅಂದ್ರೆ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ತಂದೆ ತಾಯಿದು,
1: ನೀನೇನೋ
0: ಆಗೋತಿಲ್ವಾ, ನೀನೇನೋ ಮಾಡ್ಬಿಟ್ಟಿರ್ತೀಯ. ಸೊ ಹಿಂಗೆ ದಯಮಾಡಿ ಮಾಡಬೇಡಿ. ಅದ್ ಏನೇ ಇರ್ಲಿ ನಿಮ್ ಮಗುಗೆ ಪ್ಲೀಸ್ ಸಪೋರ್ಟ್ ಯುವರ್ ಚೈಲ್ಡ್. ಇಲ್ಲಾಂದ್ರೆ ಏನೋ ದೊಡ್ಡ ದೊಡ್ಡ ಅನಾಹುತ ಆದ್ರೆ ಏನೋ ಬಂದ್ ಹೇಳೋದಿಲ್ಲ ಮಕ್ಕಳು. ಹಂಗಾಗಿ ಪೇರೆಂಟಿಂಗ್ ತುಂಬಾ ಇಂಪಾರ್ಟೆಂಟ್. ಇದು ಒಳ್ಳೆ ಪ್ರಶ್ನೆ ಕೇಳಿದಿರ. ಸೊ ಆ ಮಕ್ಕಳ ಜೊತೆ ಸಮಯ ಕಳಿಬೇಕು, ಅವ್ರದ್ದೇನೇ ಸಮಸ್ಯೆ ಇದೆಯೇನೋ ಕಿವಿಗೊಟ್ಟು ಆಲ್ಸಿ, ಯಾವಾಗೂ ಮಾರ್ಕ್ಸ್ ಈ ತರ ತಗೋಬೇಕು, 98 ತಗೋಬೇಕು, ಇದೇ ಮಾತುಗಳಿರುತ್ತೆ. ನೀನ್ ಒಂದ್ ಕಷ್ಟ

0: ಬಂದ್ರೆ ಹೇಗ್ ನಿಭಾಯಿಸೋದು ಅಂಡ್ ತಂದೆ ತಾಯಿಗಳಲ್ಲಿ ಜಗಳಗಳು ಅಕಸ್ಮಾತ್ ಬಂತು ಅಂದ್ರೆ ಕೂಡ ಅದನ್ನ ಬೇಗ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ತಮ್ಮ ಹತ್ರ ಸಾಲ್ವ್ ಆಗಿಲ್ಲ ಅಂದ್ರೆ ಮನೋವೈದ್ಯರ ಹತ್ರ ಬಂದು ಒಂದು ಸಮಾಲೋಚನೆ, ಒಂದು ಡಿಸ್ಕಷನ್ ಮಾಡಿ. ತಂದೆ ತಾಯಿಗಳಲ್ಲಿ ಜಗಳ ಇದ್ರೆ ಕೂಡ ಚಿಲ್ಡ್ರನ್ ಅವರು ಬಂದು ವಲ್ನರಬಲ್
1: ಮಾನಸಿಕ ಆರೋಗ್ಯ
0: ಹದಗೆಡುತ್ತೆ. ಸೊ ಮಾನಸಿಕ ಆರೋಗ್ಯ ಹದಗೆಟ್ಟ ತಕ್ಷಣ ಆತಂಕ, ಬೇಜಾರು ಇವೆಲ್ಲ ಶುರುವಾದಾಗ ಈ ಕಡೆ ಬೇರೆ ಯಾರ ಪ್ರೀತಿ ತೋರಿಸ್ತಾರೆ, ಯಾರೇನೋ ಒಂದ್ ಬೇರೆ ಸಬ್ಸ್ಟೆನ್ಸಸ್ ಆ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಸಾಮಾನ್ಯವಾಗಿ ಮಕ್ಕಳು ಈಗಂತೂ ಬೆಳಗ್ಗೆನೆ ಹೋದ್ರೆ ಮತ್ತೆ ಅವರು ಬರೋದೇ ಸಂಜೆ.
0: ಹೌದು,
1: ಸಾಕಷ್ಟು ಸಮಯವನ್ನ ಶಾಲಾ ಕಾಲೇಜುಗಳಲ್ಲೇ ಕಳೆಯುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಇಂತ
0: ಟೀಚರ್ ಪಾತ್ರನು ಅದು ಇಂಪಾರ್ಟೆಂಟ್, ಯಾಕಂದ್ರೆ ಈ ಪೋಷಕರು ಒಂದ್ ಸ್ವಲ್ಪ ಟೈಮ್ ಸಿಗ್ತಾರೆ, ಬಟ್ ಟೀಚರ್ಸ್ ಗೆ ಮಕ್ಕಳು ಬಹಳಷ್ಟು ಸಮಯ ಸಿಗ್ತಾರೆ. ಅಗೇನ್ ಟೀಚರ್ಸ್ ಗೂ ಅದೇನೆ, ಯಾವುದೇ ಮಗು ಬಂದು ಲೇಟ್ ಆಗಿ ಬರ್ತಾ ಇದೆ, ಬಂಕ್ ಮಾಡ್ತಾ ಇದೆ, ಅಥವಾ ಗಮನ ಹರಿಸ್ತಾ ಇಲ್ಲ, ಏನೋ ಒಂದು ಅನುಮಾನಾಸ್ಪದವಾದ ಒಂದು ನಡವಳಿಕೆ, ಇದು ಯಾವುದೇ ಇದ್ರು ಟೀಚರ್ಸ್ ಗೆ ಬೇಗ ಗೊತ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಸಡನ್ ಆಗಿ ಏನೋ ಬ್ಯಾಗ್ ಚೆಕ್ ಮಾಡೋದು, ಇನ್ನೇನೋ ಒಂದ್ ಎಲ್ಲಾರ ಮುಂದೆ ತೆಗೆದು ಬಿಡೋದು, ಅದನ್ನ ಎಲ್ಲರ ಮುಂದೆ ಪ್ರದರ್ಶಿಸ್ಬಿಡೋದು, ಈ ತರ ಮಾಡೋದು ಬಹಳ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಇವಾಗ ರ್ಯಾಂಡಮ್ ಆಗಿ ಬ್ಯಾಗ್ಸ್ ಚೆಕ್ ಮಾಡಿದ್ರೆ ಕೂಡ ಏನೋ ಒಂದು ಪದಾರ್ಥ ಸಿಕ್ತು, ಅವರಿಗೆ ಡೌಟ್ ಬಂತು ಅಥವಾ ಖಚಿತವಾಗಿ ಗೊತ್ತಾಯ್ತು ಅಂದ್ರೆ ಸಪರೇಟ್ ಆಗಿ ಹೋಗಿ ಮಗುವನ್ನ ಯಾರಿಗೂ ಗೊತ್ತಾಗದಂಗೆ ಕರ್ಕೊಂಡು ಹೋಗಿ, ಯಂಗ್ಸ್ಟರ್ ಇರಬಹುದು, ಹದಿಹರೆಯದವ್ರು ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡಿಸಿ ಸಮಾಲೋಚನೆ ಮಾಡಿ ಏನಾದ್ರು ದೊಡ್ಡ ತೊಂದರೆ ಇತ್ತು ಅಂದ್ರೆ ಮತ್ತೆ ನಮ್ಮ ತರಹ ಮನೋವೈದ್ಯರ ಹತ್ರ ಕಳಿಸಬಹುದು. ಸೊ ಹೀಗಾಗಿ ಆ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಬಹಳ ಮುಖ್ಯ. ಇಲ್ಲಾಂದ್ರೆ ಎಷ್ಟೋ ಕಡೆ ನಾನು ಕೇಳಿದೀನಿ, ಮಕ್ಕಳು ಸ್ಕೂಲ್ಗೆ ಹೋಗೋದ್ ನಿಲ್ಸ್ತಾರೆ, ಕಾಲೇಜ್ಗೆ ಹೋಗೋದ್ ನಿಲ್ಸ್ತಾರೆ, ಓದೋದ್ ನಿಲ್ಸ್ಬಿಡ್ತಾರೆ, ಮತ್ತೆ ಈವನ್ ಆತ್ಮಹತ್ಯೆ ಪ್ರಯತ್ನಗಳು ಕೂಡ ನಡೆದಿದೆ. ಸೊ ಇದನ್ ತಡಿಬೇಕು ಅಂದ್ರೆ ಬೇಗ ಗುರುತಿಸೋದು, ಬೇಗ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದು.
1: ಈಗ ಕುಟುಂಬದಲ್ಲಿ ಯಾರಾದ್ರೂ ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ಕುಟುಂಬ ಸದಸ್ಯರು ಏನ್ ಮಾಡ್ಬೇಕು?
0: ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯ, ಯಾಕಂದ್ರೆ ಇವ್ರು ಕಂಡಿಡಿದ ತಕ್ಷಣ ಇವನು ಕುಡುಕ, ಇವನು ದಡ್ಡ, ಅಥವಾ ಇವನು ಕೆಟ್ಟವನು, ಈ ತರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅದ್ರ ಬದಲು ನಮ್ಗೆ ಗೊತ್ತಿರೋ ಹಂಗೆ ಇದು ಒಂದು ಬ್ರೈನ್ ಡಿಸೀಸ್, ಅಡಿಕ್ಷನ್ ಬಂದು ಒಂದು ಮೆದುಳಿನ ಕಾಯಿಲೆ ಅದು. ಸೊ ಬೇರೆ ನೀವು ಕೆಮ್ಮು, ನೆಗಡಿ, ಜ್ವರ, ಟಿಬಿ, ಫ್ರಾಕ್ಚರ್ ಆದ್ರೆ ಯಾವ ರೀತಿ ಪೋಷಣೆ ಮಾಡ್ತೀರಾ, ಇದಕ್ಕೂ ಅದೇ ತರ ಪೋಷಣೆ ಮಾಡ್ಬೇಕು. ಓಕೆ, ಈ ಸಮಸ್ಯೆ ಆಗೋಗಿದೆ, ಇದಕ್ಕೆ ಏನ್ ಸಮಾಲೋಚನೆ ಬೇಕು, ಏನ್ ಚಿಕಿತ್ಸೆ ಬೇಕು, ಅದನ್ನು ಕೊಡಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಆಚೆ ಬರ್ತಾರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಯಾವುದೇ ನೀವು ಈ ಚಿಕಿತ್ಸೆಗೆ ಹೋದ್ರೆ ಕೂಡ ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿಡ್ಲಾಗತ್ತೆ. ಈಗ ನಾವೇನೇ ಶೇರ್ ಮಾಡಿದ್ರೇನೋ ಅವ್ರಿಗೆ ಒಂದು ಅವೇರ್ನೆಸ್ ಗೊತ್ತಾಗ್ಲಿ ಅಂತ ಶೇರ್ ಮಾಡ್ತೀವಿ, ಆದ್ರೆ ಯಾರದೇ ಹೆಸರಾಗ್ಲಿ, ಅವರ ವಯಸ್ಸಾಗ್ಲಿ, ಇನ್ನೊಂದಾಗ್ಲಿ, ಅದನ್ನ ಯಾರಿಗೂ ಹೇಳೋದಿಲ್ಲ. ಸೊ ಅದರಿಂದ ಧೈರ್ಯವಾಗಿ ಮನೆಯವರು ಇವರಿಗೆ ಕರ್ಕೊಂಡು ಹೋಗಿ ಸಮಾಲೋಚನೆ ಮತ್ತೆ ಚಿಕಿತ್ಸೆ ಕೊಡಿಸಬಹುದು. ಇನ್ ಕೆಲವರಿಗೆ ಭಯ, ಚಿಕಿತ್ಸೆಯಿಂದ ಏನಾದ್ರು ತೊಂದರೆ ಆಗ್ಬಿಡತ್ತಾ ಅಂತ. ನಾವು ಕೊಡೋ ಒಂದು ಮಾತ್ರೆಯಿಂದ ತೊಂದರೆ ಆಗುತ್ತಾ, ಅದೊಂದು ಪ್ರಶ್ನೆ. ಆ ಮಾತ್ರೆಗಳಿಂದ ಏನೂ ಸಮಸ್ಯೆಗಳಾಗಲ್ಲ, ಅವ್ರಿಗೆ ಸುಲಭವಾಗಿ ಅದರಿಂದ ಆಚೆ ಬರ್ಲಿಕ್ಕೆ, ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅನ್ನ ಸರಿ ಮಾಡಿಕೊಂಡು ಸ್ಮೂತ್ ಆಗಿ ಅದರಿಂದ ಆಚೆ ಬರ್ಲಿಕ್ಕೆ ಚಿಕಿತ್ಸೆ ಸಮಾಲೋಚನೆ ಇದೆ, ಅದನ್ನ ಆರಾಮಾಗಿ ತಗೋಬಹುದು.
1: ಇದರಲ್ಲಿ ಸಮಾಜದ ಪಾತ್ರ ಎಷ್ಟಿದೆ ಅಂತ ಅನ್ಸುತ್ತೆ?
0: ತುಂಬಾ ಜಾಸ್ತಿ ಇದೆ. ಇದು ಬರೀ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಬರೀ ಮೀಡಿಯಾ ಇಷ್ಟಕ್ಕೆ ಮಾತ್ರ ಅಲ್ಲ, ಸಮಾಜದಲ್ಲಿ 7 ಕೋಟಿ ಜನ ಇದಾರೆ ಇಲ್ಲಿ ಅಂದ್ರೆ, ಅಷ್ಟು ಜನ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಕ್ರಾಸ್ ಮಾಡಬಹುದು. ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತ ಇರೋರು ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ, ಏನಾದ್ರು ಬಿಹೇವಿಯರ್ ಚೇಂಜ್ ಆಗ್ತಿದ್ಯಾ, ಅವ್ರೇನಾದ್ರು ಕಷ್ಟದಲ್ಲಿದ್ದಾರ, ಇಂಪಾರ್ಟೆಂಟ್. ಒಬ್ರಿಗೊಬ್ರು ಸಹಾಯ ಮಾಡಿ ಈ ಒಂದು ದೊಡ್ಡ ಪಿಡುಗಿನಿಂದ ಆಚೆ ಬರ್ಲಿಕ್ಕೆ ಪ್ರತಿಯೊಬ್ಬರೂನು ಕೈ ಜೋಡಿಸಿದ್ರೆ ಚೆನ್ನಾಗಿರುತ್ತೆ.
1: ಸೊ ಈ ರೀತಿ ಆದಾಗ ಮಾತ್ರ 2028 ವೇಳೆಗೆ ನಮ್ಮ ಕರ್ನಾಟಕ ಮಾದಕ ವಸ್ತು ವ್ಯಸನ ಮುಕ್ತ ಕರ್ನಾಟಕ ಆಗತ್ತೆ ಅಂತ ನಾವು ಹೇಳಬಹುದು. ಇನ್ನು ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಶ್ರೋತೃಗಳೇ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಆಗಿದೆ. ಜಾಗೃತಿ, ಎಚ್ಚರಿಕೆ, ಕುಟುಂಬದ ಬೆಂಬಲ ಮತ್ತು ಸಮಾಜದ ಸಹಕಾರದಿಂದ ಆರೋಗ್ಯವಂತ, ಸುರಕ್ಷಿತ ಹಾಗೂ ವ್ಯಸನ ಮುಕ್ತ ಕರ್ನಾಟಕವನ್ನ ನಾವೆಲ್ಲರೂ ನಿರ್ಮಿಸೋಕೆ ಕೈಜೋಡಿಸೋಣ. ವ್ಯಸನ ಮುಕ್ತ ಯುವ ಜನತೆ, ಆರೋಗ್ಯವಂತ ಕುಟುಂಬ, ಸದೃಢ ಕರ್ನಾಟಕ. ಶ್ರೋತೃಗಳೇ, ಆರೋಗ್ಯಕರ ಜೀವನ ಆರಿಸ್ಕೊಳ್ಳೋಣ, ಮಾದಕ ವಸ್ತುಗಳಿಂದ ದೂರವಿರೋಣ, ವ್ಯಸನದಿಂದ ಹೊರಬರೋದಿಕ್ಕೆ ಪ್ರಯತ್ನಿಸುವವರಿಗೆ ಬೆಂಬಲ ನೀಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ, ಇವರೊಂದಿಗೆ ನಿರ್ಮಲಾ ಎಸ್.

0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಮನೋಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಬೆಂಗಳೂರು ಕೇಂದ್ರದಿಂದ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ, ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಶ್ರೀ ಮೊಹಮ್ಮದ್ ಫರ್ವೇಜ್ ಬಂದನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ಸುದ್ದಿಜಂಪೆ, ಪ್ರಾಯೋಜಕರು SJRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ. 9:15 ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್. 10:00 ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವಿರಿ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, 6:35 ರೈತರಿಗೆ ಸಲಹೆ, 6:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ. 7:15 ಭಾವಗೀತೆಗಳು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹೊಂಡಾಯ್. 8:35 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಚಿಣ್ಣರ ಲೋಕ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಮಕ್ಕಳ ಕಥಾ ಸಂಕಲನದ ಓದನ್ನ ಕೇಳುವಿರಿ. 9:35 ಚಿತ್ರಚಿತ್ತಾರ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮೀರ್ ಖಾನ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:30 ಗಾನ ಭಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಗಾನ ಡಂಗುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾ ರಾಜೇಶ್ ಕಕ್ಕೇರಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. 12:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 12:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. 12:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 3:00 ರೂಪಕ ಮರುಕಳಿಸುವ ಧ್ವನಿಯಾಲೆಗಳು, ಪ್ರಸ್ತುತಿ ಅರುಣ್ ನಾಯಕ್. 3:30 ನಾಟಕ ಏಕಲವ್ಯ, ರಚನೆ CH ಲಕ್ಷ್ಮಿ. 4:00 ಚಿಣ್ಣರ ಲೋಕ, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ನಡೆಸಿದ ಮಾತುಕತೆಯ ಕೊನೆಯ ಕಂತು ಪ್ರಸಾರವಾಗಲಿದೆ. ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲಾ. 5:30 ಚಿತ್ರಕಾವೇರಿ, 6:10 ಜನಪದ ಗೀತೆಗಳನ್ನು ಆಲಿಸುವಿರಿ. 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ರಾಷ್ಟ್ರೀಯ ಖೈದ್ಯ ತೈಲ ಮಿಷನ್ ಕುರಿತು ಡಾಕ್ಟರ್ ಶರತ್ ಚಂದ್ರ ರಾನಡೆ ಅವರೊಂದಿಗೆ ನಡೆಸಿದ ಸಂದರ್ಶನ. 7:20 ಸುದ್ದಿಜಂಪೆ, ಪ್ರಾಯೋಜಕರು SJRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ ಡಾ ಭೂಮಿಕಾ ವೈಡಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: copies is available at Rajiv Chowk, Mandi House and Central Secretariat. In the Commonwealth Games in Glasgow, India's Srihari Natraj advanced to the men's 50-meter backstroke semi-finals on the second day. Natraj clocked 25.52 seconds in the heats to qualify 14th among the 16 semi-finalists. The semi-finals will be held tonight. And that is the end of this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:20.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು

0: ಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: Mysore Sandal.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
7: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
6: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
7: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
6: ಇಂದೇ ಕರೆ ಮಾಡಿ 9483631852.
7: ಮತ್ತೊಮ್ಮೆ 9483631852.
6: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು,
7: ಬದಿಯಡ್ಕ, ಉಪ್ಪಳ, ಕಾಂಜನ್ಘಾಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
8: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮಲ್ಲಿ ಅಬ್ಸರ್ವ್ ಮಾಡಿದ್ರೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗಿದೆ, ಏನ್ ರೀಸನ್ ಇರಬಹುದು?
9: ಈ ಫ್ಯಾಟಿ ಲಿವರ್ಗೆ ಮುಖ್ಯವಾದ ಕಾರಣಗಳು ಅಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಡೆಪಾಸಿಷನ್ ಆಗುವಂತದ್ದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಒಬೆಸಿಟಿ, ಇದಲ್ಲದೆ ಡಯಾಬಿಟಿಸ್ ಇರುವಂತದ್ದು, ಥೈರಾಯ್ಡ್ ಕಾಯಿಲೆ ಇರುವಂತದ್ದು, ಇದೆಲ್ಲ ಕಾರಣದಿಂದ ನಮ್ಮ ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲ್ ತೆಗೆದುಕೊಳ್ಳುವವರಲ್ಲಿ ಸಹ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಡಿವೈಡ್ ಮಾಡ್ತೀವಿ. ಇದೊಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಹೋದಾಗ ಲಿವರ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಗಟ್ಟಿ ಆಗುತ್ತೆ, ಮುಂದೆ ಹೋಗಿ ಇದು ಸಿರೋಸಿಸ್ ಅಂತ ಕಾಯಿಲೆಗೆ ಒಂದು ಟರ್ನ್ ಔಟ್ ಆಗುತ್ತೆ. ಸಿರೋಸಿಸ್ ಆದ್ಮೇಲೆ ಕೆಲವೊಮ್ಮೆ ಲಿವರ್ಗೆ ಸಂಬಂಧಪಟ್ಟಾಗ ಲಿವರ್ ಕ್ಯಾನ್ಸರ್ ಸಹ ಇಂಥವರಲ್ಲಿ ಬರಬಹುದು. ಆದ್ರಿಂದ ಇದನ್ನು ಮುಂಚಿತವಾಗಿ ಪತ್ತೆ ಹಚ್ಚುವುದರಿಂದ ಮೇಜರ್ ಕಾಯಿಲೆಗಳಾಗುವಂತದ್ದು ತಪ್ಪಿಸಬಹುದು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಈ ಪ್ರೊಸೆಸ್ಡ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು. ಇದರಿಂದ ಲಿವರ್ ಅಲ್ಲಿರುವ ಫ್ಯಾಟ್ಸ್ ಕಡಿಮೆ ಆಗಿ ಫ್ಯಾಟಿ ಲಿವರ್ ಅನ್ನು ನಾವು ತಪ್ಪಿಸಬಹುದು.
10: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
14: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
15: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
16: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
17: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
17: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
18: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ತ್ರೀ ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,000.

0: ಒಂಬೈನೂರ ತೊಂಬತ್ತು ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
2: ಆಂಥೂರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
4: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
5: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
6: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
5: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ.
6: ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯನೂ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900001282
5: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
11: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
10: ಕೇವಲ 50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಏನು ರಂಗ, ಕೈಗೆ ಬ್ಯಾಂಡೇಜು?
12: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
10: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
9: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
13: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
14: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
15: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ.
16: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
17: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು.
18: ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ

0: ಬಹು ದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
0: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
0: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
1: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
7: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
8: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
9: Mysore Sandal.
10: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
11: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
11: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
12: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
13: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
14: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
15: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
14: ಹಾಗಾದ್ರೆ ಇವತ್ತೇ ಹೋಗೋಣ.
12: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
7: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
16: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
17: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
16: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಹ್ಮಿನ್ಸ್ ವ್ಯಾಲಿ, ಮಡಿಕೇರಿ.
18: ಫೋನ್ 22-55-71. ಒಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13ರಿಂದ ಆಗಸ್ಟ್ 14ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ

0: ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್ ಅತ್ಯಧಿಕ ಸೇವಿಂಗ್ಸ್ ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲ್ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
1: ವಿರಾಜಪೇಟೆ ಕೊಡವ ಸಮಾಜ ಹತ್ರ 104ನೇ ಮಹಾಸಭೆ ಇದೇ ಇರೋ ತಾರಾಂಗ್ ನಾರಾಚ ಪೊಲಾಕ ಪತ್ತರಗಂಟೆಂಜ ಸಮಾಜತ್ರ ಅಧ್ಯಕ್ಷಗಳಾದ ಶ್ರೀ ಅಮ್ಮಣಿಚಂಡ ಎನ್ ರವಿ ಉತ್ತಪ್ಪಾಯಿಂಡ ಕೊರವು ಕಾರಿಕೆಲ್ ಸಮಾಜತ್ರ ಸಭಾಬಾಡಿಲ್ ನಡಪ ಸಮಾಜದ್ರ ಎಲ್ಲ ಸದಸ್ಯಂಗ ನೇರಕ್ಕೆ ಸರಿಯಾಯ್ತು ಬಂತು ಕೂಡಿತು ಮಹಾಸಭೆನ ಚಾಯೋಡೆ ನಡೆಸಿದರನೊಂದು ವಿರಾಜಪೇಟೆ ಕೊಡವ ಸಮಾಜತ್ರ ಪರವಾಯ್ತು ಗೌರವ ಕಾರ್ಯದರ್ಶಿ ಶ್ರೀ ಮಾಳೇಟಿರ ಎ ಶ್ರೀನಿವಾಸ್ ಅಯ್ಯಂಗಾರ್ ಕಂಡಿತು.
2: ಇದೀಗ ಜನಪದ ಗೀತೆಯೊಂದನ್ನು ಕೇಳೋಣ. ಕೇಳಿ ಡಿ ನಾರಾಯಣಸ್ವಾಮಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ.

ಇದುವರೆಗೆ ಜನಪದ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಅವಲೋಕನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಭಾರತದ ಕ್ರಾಂತಿಕಾರಿ ಜನಾಂದೋಲನ ಕ್ಯಾಚ್ ದಿ ರೈನ್ ಬರೆದವರು ಅಭಯ್ ಧಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಬದಲಾಗುತ್ತಿರುವ ಜಾಗತಿಕ ಹವಾಮಾನ ಪರಿಸ್ಥಿತಿ, ಅನಿಶ್ಚಿತ ಮಳೆ ಹಾಗೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ನೀರಿನ ಬೇಡಿಕೆಯ ಈ ಆಧುನಿಕ ಯುಗದಲ್ಲಿ ಜಲಸಂಪನ್ಮೂಲಗಳ ಸುಸ್ಥಿರ ಸಂರಕ್ಷಣೆ ರಾಷ್ಟದ ಪ್ರಮುಖ ಹಾಗೂ ತುರ್ತು ಆದ್ಯತೆಯಾಗಿದೆ. ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಹಾಗೂ ಕ್ರಿಯಾಶೀಲ ನೇತೃತ್ವದಲ್ಲಿ ಜಲ ಸಂರಕ್ಷಣೆಯನ್ನು ಕೇವಲ ಒಂದು ಸರ್ಕಾರದ ಆಡಳಿತಾತ್ಮಕ ಕಾರ್ಯಕ್ರಮವಾಗಷ್ಟೇ ಉಳಿಸದೆ ಪ್ರತಿಯೊಬ್ಬ ನಾಗರಿಕನೂ ಭಾಗವಹಿಸುವ ರಾಷ್ಟವ್ಯಾಪಿ ಜನಾಂದೋಲನವಾಗಿ ಪರಿವರ್ತಿಸುವಲ್ಲಿ ಯಶಸ್ಸು ಸಾಧಿಸಿದೆ. ಮಳೆ ಎಲ್ಲಿ ಬೀಳುತ್ತದೋ, ಯಾವಾಗ ಬೀಳುತ್ತದೋ ಅಲ್ಲಿಯೇ ಅದನ್ನು ಹಿಡಿದಿಟ್ಟುಕೊಳ್ಳಿ ಎಂಬ ಘೋಷವಾಕ್ಯದೊಂದಿಗೆ ಚಾಲನೆ ನೀಡಲಾದ ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೈನ್ ಇಂದು ಭಾರತದ ಮೂಲೆ ಮೂಲೆಯಲ್ಲೂ ಜಲ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ಒಂದು ನೂತನ ದಿಕ್ಸೂಚಿಯಾಗಿ ಹೊರಹೊಮ್ಮಿದೆ. ಮಳೆ ನೀರಿನ ಪ್ರತಿಯೊಂದು ಹನಿಯನ್ನು ವ್ಯರ್ಥವಾಗದಂತೆ ಸಂಗ್ರಹಿಸುವುದು, ಅಂತರ್ಜಲ ಮಟ್ಟವನ್ನು ವೈಜ್ಞಾನಿಕವಾಗಿ ಮರುಪೂರಣಗೊಳಿಸುವುದು, ಸಾಂಪ್ರದಾಯಿಕ ಜಲಮೂಲಗಳಿಗೆ ಮರುಜೀವ ನೀಡುವುದು ಹಾಗೂ ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಸ್ಥಳೀಯ ಸಮುದಾಯದ ಸಕ್ರಿಯ ಸಹಭಾಗಿತ್ವವನ್ನು ಖಾತ್ರಿಪಡಿಸುವುದು ಈ ಯೋಜನೆಯ ಮೂಲ ತತ್ವವಾಗಿದೆ. ದೇಶದ ಪ್ರತಿಯೊಂದು ಮನೆ, ವಸತಿ ಸಮುಚ್ಚಯಗಳು ಹಾಗೂ ಸರ್ಕಾರಿ ಮತ್ತು ಖಾಸಗಿ ಕಚೇರಿ ಸಂಕೀರ್ಣಗಳಲ್ಲಿ ವೈಜ್ಞಾನಿಕ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲು ಈ ಅಭಿಯಾನವು ಉತ್ತೇಜನ ನೀಡುತ್ತದೆ. ಇದರ ಜೊತೆಗೆ ಭೌಗೋಳಿಕವಾಗಿ ಸೂಕ್ತವಾದ ಸ್ಥಳಗಳಲ್ಲಿ ಮರುಪೂರಣ ಹೊಂಡಗಳು ಮತ್ತು ಮೂಲಸೌಕರ್ಯ ನಿರ್ಮಿಸುವುದು, ಬಳಕೆಯಲ್ಲಿಲ್ಲದೆ ಬೋರ್ವೆಲ್ಗಳನ್ನು ದುರಸ್ತಿಪಡಿಸಿ ಅಂತರ್ಜಲ ಮರುಪೂರಣ ಘಟಕಗಳನ್ನಾಗಿ ಪರಿವರ್ತಿಸುವುದು, ಕಲ್ಯಾಣಿ ಬಾವಿ ಹಾಗೂ ಮೆಟ್ಟಿಲು ಬಾವಿಗಳಂತಹ ಜಲಮೂಲಗಳನ್ನು ಸ್ವಚ್ಛಗೊಳಿಸಿ ಪುನರುಜ್ಜೀವನಗೊಳಿಸುವುದು ಮತ್ತು ಕೆರೆ ಜಲಾಶಯಗಳಿಂದ ಹೂಳು ತೆಗೆದು ನೀರು ಸಂಗ್ರಹಣ ಸಾಮರ್ಥ್ಯವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಈ ಅಭಿಯಾನದ ಪ್ರಮುಖ ಆದ್ಯತೆಗಳಾಗಿವೆ. ಜಲಸಂಚಯ ಜನ್ ಭಾಗೀದಾರ್ JSJB ಎಂಬ ಉಪಕ್ರಮ ಈ ಜಲಕ್ರಾಂತಿಗೆ ಹೊಸ ವೇಗ ಮತ್ತು ದೃಢತೆ ನೀಡಿದೆ. ಸೂರತ್ನಲ್ಲಿ ಪ್ರಧಾನಿಯವರಿಂದ ಉದ್ಘಾಟನೆಗೊಂಡ ಈ ಯೋಜನೆ ಕಡಿಮೆ ವೆಚ್ಚದ ಹಾಗೂ ಸ್ಥಳೀಯ ಪರಿಸರಕ್ಕೆ ಸೂಕ್ತವಾದ ಅಂತರ್ಜಲ ಮರುಪೂರಣ ಮೂಲಸೌಕರ್ಯಗಳನ್ನು ನಿರ್ಮಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸಮುದಾಯದ ಸಹಭಾಗಿತ್ವ, ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ, ನಿಧಿ ಮತ್ತು ಸರ್ಕಾರಿ ಯೋಜನೆಗಳ ಸಮನ್ವಯದೊಂದಿಗೆ ಅನುಷ್ಠಾನಗೊಂಡ JSJB 10 ಲಕ್ಷ ಮರುಪೂರಣ ಮೂಲಸೌಕರ್ಯಗಳ ಗುರಿಯನ್ನು ಮೀರಿ ದೇಶಾದ್ಯಂತ 27 ಲಕ್ಷಕ್ಕೂ ಹೆಚ್ಚು ಕೃತಕ ಮರುಪೂರಣ ವ್ಯವಸ್ಥೆಗಳನ್ನು ನಿರ್ಮಿಸಿ ದಾಖಲೆ ಬರೆಯಲಾಯಿತು. ಈ ಯಶಸ್ಸಿನ ಉತ್ತೇಜನದಿಂದ ಪ್ರಾರಂಭವಾದ JSJB 2.0 ಅಂತರ್ಜಲ ವಂಚಿತ ಮತ್ತು ಗಂಭೀರ ಸ್ಥಿತಿಯಲ್ಲಿರುವ ಜಿಲ್ಲೆಗಳ ಮೇಲೆ ವಿಶೇಷ ಗಮನ ಹರಿಸಿತು. 1 ಕೋಟಿ ಅಂತರ್ಜಲ ಮರುಪೂರಣ ಯೋಜನೆ ಬೃಹತ್ ಗುರಿಯನ್ನು ದೇಶಾದ್ಯಂತ 1.5 ಕೋಟಿಗೂ ಹೆಚ್ಚು ಸೌಲಭ್ಯಗಳನ್ನು ನಿರ್ಮಿಸುವ ಮೂಲಕ ಯೋಜನೆಯು ನಿರೀಕ್ಷೆಗಿಂತ ಶೇಕಡ 50ರಷ್ಟು ಹೆಚ್ಚಿನ ಸಾಧನೆ ಮಾಡಿದೆ. ಗಮನಾರ್ಹ ಸೇವೆಯನ್ನು ಗುರುತಿಸಿ ಮಾದರಿ ಸಾಧಕರಿಗೆ ರಾಷ್ಟೀಯ ಜಲ ಪ್ರಶಸ್ತಿ ಹಾಗೂ ಸ್ವಚ್ಛ ಸುಜಲ ಶಕ್ತಿ ಸಮ್ಮಾನ್ ಗೌರವಗಳನ್ನು ನೀಡಿ ಸನ್ಮಾನಿಸಲಾಗಿದೆ. ಪ್ರಸ್ತುತ ಜಾರಿಯಲ್ಲಿರುವ ಜಲಸಂಚಯ ಜನ್ ಭಾಗೀದಾರ್ ಕ್ಯಾಚ್ ದಿ ರೈನ್ ಅಭಿಯಾನವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವು ಪ್ರಮುಖ ಯೋಜನೆಗಳನ್ನು ಒಂದೇ ಸೂರಿನಡಿ ತಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿನ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಬಿತ್ತನೆಗೆ ಹೆಚ್ಚಿನ ಇಳುವರಿ ಕ್ಯಾಂಪ ಅರಣ್ಯೀಕರಣ ನಿಧಿ ಹಣಕಾಸು ಆಯೋಗದ ಅನುದಾನಗಳು ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನಾ ವೆಚ್ಚಗಳನ್ನು ಸಂಯೋಜಿಸಿ ಜಲ ಸಂರಕ್ಷಣಾ ಚಟುವಟಿಕೆಗಳಿಗೆ ಶಕ್ತಿ ತುಂಬಲಾಗಿದೆ. ನಾರಿ ಶಕ್ತಿಯಿಂದ ಜಲಶಕ್ತಿ ಎಂಬ ಪರಿಕಲ್ಪನೆಯ ಮೂಲಕ ಗ್ರಾಮೀಣ ಭಾಗದಲ್ಲಿ ನೀರಿನ ನೈಜ ಸಂಕಷ್ಟವನ್ನು ಎದುರಿಸುವ ಮಹಿಳೆಯರನ್ನು ಜಲ ಸಂರಕ್ಷಣೆಯ ನೇತೃತ್ವ ವಹಿಸಲು ಪ್ರೇರೇಪಿಸಲಾಗಿದೆ. ಇದರ ಜೊತೆಗೆ ಸಾರ್ವಜನಿಕರಿಗೆ ಸೂಕ್ತ ತಾಂತ್ರಿಕ ಮಾರ್ಗದರ್ಶನ ನೀಡಲು, ಮಳೆ ನೀರು ಕೊಯ್ಲು ತಂತ್ರಜ್ಞಾನ ಅರಿವು ಮೂಡಿಸಲು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಲ ಯೋಜನೆಗಳನ್ನು ರೂಪಿಸಲು ಪ್ರತಿಯೊಂದು ಜಿಲ್ಲೆಯಲ್ಲೂ ಸ್ಥಾಪಿಸಲಾಗಿರುವ ಜಲಶಕ್ತಿ ಕೇಂದ್ರಗಳು ಅತ್ಯುತ್ತಮ ಜ್ಞಾನ ಮತ್ತು ಸೌಲಭ್ಯ ಕೇಂದ್ರಗಳಾಗಿ ಸೇವೆ ಸಲ್ಲಿಸುತ್ತಿವೆ. ಭಾರತವು ವಿಕಸಿತ ಭಾರತದ ಸುವರ್ಣ ಕನಸಿನತ್ತ ಧಾವಿಸುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಕೃಷಿ ಕ್ಷೇತ್ರವನ್ನು ಬಲಪಡಿಸಲು, ಗ್ರಾಮೀಣ ಜೀವನೋಪಾಯವನ್ನು ಭದ್ರಪಡಿಸಲು ಮತ್ತು ಹವಾಮಾನ ವೈಪರೀತ್ಯಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ವೃದ್ಧಿಸಲು ಸುಸ್ಥಿರ ಜಲ ನಿರ್ವಹಣೆ ಅತ್ಯಂತ ನಿರ್ಣಾಯಕವಾಗಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ನೀಡಿದ ಕ್ಯಾಚ್ ದಿ ರೈನ್ ಎಂಬ ಅಭಿಯಾನದ ಜಾಗೃತಿಯ ಕರೆ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ನೀರಿನ ಮೌಲ್ಯವನ್ನು ಮನವರಿಕೆ ಮಾಡಿಕೊಟ್ಟಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮಡಿಕೇರಿ.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿ ಇರಿಟಿ.
2: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಷಯ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
3: ರೈತ ಬಾಂಧವರೇ, ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಕೊಡಗು ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕರಿಮೆಣಸು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಜುಲೈ 31 ಕೊನೆಯ ದಿನ.
0: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
0: ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಇಂದಿನ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ದಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
4: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
3: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
4: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
3: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 ರಿಂದ 19ರವರೆಗೆ 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75ಕ್ಕೂ ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಅಡಿ ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಕರ್ನಾಟಕ ಆಂಧ್ರಪ್ರದೇಶ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಗುಂತಕಲ್ಲಿಂದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ಅಂಕೋಲಾದವರೆಗೆ ರೈಲ್ವೆ ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 46 ಕಿಲೋಮೀಟರ್ ಉದ್ದದ 3ನೇ ಮತ್ತು 4ನೇ ರೈಲು ಮಾರ್ಗಗಳನ್ನು ನಿರ್ಮಿಸುವ 1,264 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಇದಾಗಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿಯು ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ 99 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸಲಿದೆ. ಇದು ಸರಕು ಸಾಗಣೆಯನ್ನು ಸುಗಮಗೊಳಿಸುವುದು, ರೈಲು ಮಾರ್ಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಬಹುಮಾದರಿ ಸಂಪರ್ಕವನ್ನು ಬಲಪಡಿಸುವ ಗುರಿ ಹೊಂದಿದೆ. ಈ ಯೋಜನೆ 2028-29 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತನಾಡಲು ಸಿದ್ದ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ಸೇರಿದಂತೆ ಎಲ್ಲಾ ಪಾಲುದಾರ ರಾಜ್ಯಗಳೊಂದಿಗೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಕ್ತವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಬರೆದ ಪತ್ರದ ವಿಚಾರಗಳನ್ನು ಬಹಿರಂಗಪಡಿಸಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಉತ್ಸವವಾಗಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯು ಕೃತಕ ಬುದ್ಧಿಮತ್ತೆ ಹಾಗೂ ಅದರಾಚೆ ಧ್ಯೇಯವಾಕ್ಯದಡಿ ನವೆಂಬರ್ 17ರಿಂದ 19ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, 75ಕ್ಕೂ ಹೆಚ್ಚು ದೇಶಗಳಿಂದ 1,800ಕ್ಕೂ ಹೆಚ್ಚು ಪ್ರದರ್ಶಕರು, 20,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಹಾಗೂ 60,000ಕ್ಕೂ ಹೆಚ್ಚು ಸಂದರ್ಶಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಭವಿಷ್ಯದ ನಿರ್ಮಾತೃಗಳು ಕಾರ್ಯಕ್ರಮವು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ನವೋದ್ಯಮಗಳ ಹೂಡಿಕೆದಾರರು, ಮಾರ್ಗದರ್ಶಕರು ಹಾಗೂ ಜಾಗತಿಕ ಮಾರುಕಟ್ಟೆಗಳ ಜೊತೆಗೆ ಸಂಪರ್ಕಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಗದಿಪಡಿಸಿರುವ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ಜಿಲ್ಲೆಯ ಭೂವಿಜ್ಞಾನಿಗಳಿಗೆ ಪ್ರತ್ಯೇಕ ಕಾರ್ಯಗುರಿ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ ಇಲಾಖೆಗೆ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ನಿಗದಿಪಡಿಸಲಾಗಿದೆ. ಒಟಿಎಸ್ ಯೋಜನೆಯ ಮೂಲಕ 2,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ಹೊಂದಲಾಗಿದ್ದು, ಮುಂದಿನ 6 ತಿಂಗಳಲ್ಲಿ ಗುರಿ ಸಾಧಿಸುವಂತೆ ರೋಹಿಣಿ ಸಿಂಧೂರಿ ಸೂಚಿಸಿದ್ದಾರೆ. ಸ್ವಯಂ ಅನುಷ್ಠಾನ ಯೋಜನೆಯಡಿ ಕಡ್ಡಾಯವಾಗಿ ನಿರ್ಮಿಸಬೇಕಾದ ವಿದ್ಯುತ್ ಮೂಲಸೌಕರ್ಯವನ್ನು ಸಕಾಲದಲ್ಲಿ ಪೂರ್ಣಗೊಳಿಸದ ಹಾಗೂ ಕೆಇಆರ್ಸಿ ನಿಯಮಗಳನ್ನು ಉಲ್ಲಂಘಿಸಿರುವ ಯೋಜನೆಗಳ ವಿರುದ್ದ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರಕಟಣೆ ನೀಡಿರುವ ಅವರು, 7.5 MVAಗಿಂತ ಹೆಚ್ಚಿನ ಮಂಜೂರಾತಿ ವಿದ್ಯುತ್ ಭಾರ ಹೊಂದಿರುವ ವಸತಿ ಸಮುಚ್ಚಯಗಳು, ಟೌನ್ಶಿಪ್ಗಳು, ಬೃಹತ್ ಲೇಔಟ್ಗಳು ತಮ್ಮ ವೆಚ್ಚದಲ್ಲಿಯೇ ವಿದ್ಯುತ್ ಉಪಕೇಂದ್ರ ಹಾಗೂ ಸಂಬಂಧಿತ ವಿದ್ಯುತ್ ಮೂಲಸೌಕರ್ಯ ನಿರ್ಮಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರಿಗೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ದೊರೆಯುವಂತೆ ಮಾಡುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯೆ.

0: ಯಜಮಾನ ಪ್ರತಿ ಬುಧವಾರ 9:15ಕ್ಕೆ.
1: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಗತಿಯ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಂಡಳಿಯ ಯೋಜನೆಗಳ ಪ್ರಗತಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿಗೆ ಹಲವು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ನಗರ ನೀರು ಸರಬರಾಜು ಮಂಡಳಿಯು ಎಲ್ಲಾ ಪ್ರದೇಶಗಳಲ್ಲಿ ಚರಂಡಿ ಹಾಗೂ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಸರಿಯಾಗಿ ಮ್ಯಾಪ್ ಮಾಡಿ ಆಯಾ ಪ್ರದೇಶದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ಸುಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ನೀರು ಪೋಲಾಗುವುದು ಸೇರಿದಂತೆ ಸಿಬ್ಬಂದಿ ದುರುಪಯೋಗ ತಡೆಯಲು ಸ್ಮಾರ್ಟ್ ಮೀಟರ್ ಅಳವಡಿಸಲು ಸಲಹೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ರಾಜ್ಯದ ಇತರ ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಸೌಕರ್ಯ ಒದಗಿಸುವ ಜವಾಬ್ದಾರಿಯನ್ನು ಮಂಡಳಿ ಹೊಂದಿದೆ. ರಾಜ್ಯದಲ್ಲಿ ಈವರೆಗೆ 256 ನಗರ ಪ್ರದೇಶಗಳಿಗೆ ಶಾಶ್ವತ ಮೇಲ್ಮೈ ಮೂಲಗಳಿಂದ ಸುರಕ್ಷಿತ ಕುಡಿಯುವ ನೀರು ಕಲ್ಪಿಸಲಾಗಿದ್ದು, ಉಳಿದ 60 ಪಟ್ಟಣಗಳಿಗೆ ಅಂತರ್ಜಲ ಮೂಲದಿಂದ ನೀರು ಪೂರೈಸಲಾಗುತ್ತಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹರಂಗಿ ಅಣೆಕಟ್ಟೆಯಿಂದ ನಾಳೆ 3,000-5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಹರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಎಂಎಸ್ ತಿಳಿಸಿದ್ದಾರೆ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳಾಗಿದ್ದು, ಇಂದಿನ ಮಟ್ಟ 2,856 ಆಗಿದ್ದು ಬಹುತೇಕ ಭರ್ತಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಂಭವವಿದ್ದು, ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾರಂಗಿ ಮತ್ತು ಕಾವೇರಿ ನದಿ ಪಾತ್ರದ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜನ ಜಾನುವಾರು ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಅಮೋಘ ಸಾಧನೆ ಮಾಡುವ ಮೂಲಕ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಸಿಂಧುಶ್ರೀ ಗಣೇಶ್ಗೆ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಗುಣಮಟ್ಟದ 3 ಪೋಲ್ಗಳನ್ನು ವಿತರಿಸಿ ಶುಭ ಹಾರೈಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಸಿಂಧುಶ್ರೀ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಬಳಸುವ ಗುಣಮಟ್ಟದ 3 ಹೊಸ ಪೋಲ್ಗಳನ್ನು ವಿದೇಶದಿಂದ ತರಿಸಿಕೊಡಲಾಗಿದೆ. ಜೊತೆಗೆ 5 ಲಕ್ಷ ರೂಪಾಯಿ ನಗದು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ರಾಷ್ಟೀಯ ಭದ್ರತಾ ದಳ ಎನ್ಎಸ್ಜಿ ನಗರದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಣಕು ಕಾರ್ಯಾಚರಣೆ ನಡೆಸುತ್ತಿದೆ. ನಾಳೆವರೆಗೆ ಈ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಭಯೋತ್ಪಾದಕರ ದಾಳಿ ಸಂಭವಿಸಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ಸನ್ನದ್ದತೆಯನ್ನು ಅಣಕು ಕಾರ್ಯಾಚರಣೆ ಮೂಲಕ ತಿಳಿಸಲು ಎನ್ಎಸ್ಜಿ ಕಮಾಂಡೋಗಳು ನಗರಕ್ಕೆ ಆಗಮಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಸ್ಥಾವರ, ಸುರತ್ಕಲ್, ಸಂತ ಅಲೋಶಿಯಸ್ ಕಾಲೇಜು ಆವರಣ ಮುಂತಾದೆಡೆ ಕಾರ್ಯಾಚರಣೆ ನಡೆಸಲಾಗಿದೆ. ಸುಮಾರು 100 ಅಧಿಕ ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರ ಜೊತೆ ಮಾತನಾಡಲು ಸಿದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 ನವೆಂಬರ್ 19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
2: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.

0: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್. ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
2: ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಹಲೋ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ರಾಜಲಕ್ಷ್ಮಿ ರಾಜೀವ್, ನನ್ನ ಜೊತೆಗೆ ಇದ್ದಾರೆ ತಿಮ್ಮಪ್ಪ ಗೌಡ ಸರ್ ಅವರು.
3: ಎಲ್ಲರಿಗೂ ನಮಸ್ಕಾರ.
2: ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ವಿಷಯ ಕುರಿತು ಮಾಹಿತಿ ನೀಡಲು ನಮ್ಮ ಜೊತೆಗೆ ಇದ್ದಾರೆ ಕೃಷಿ ಅಧಿಕಾರಿಗಳಾದ ಎಲ್ಆರ್ ನವೀನ್ ಸರ್ ಅವರು. ಸರ್, ತಮಗೆಲ್ಲಾ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
3: ತಮಗೂ ನಮಸ್ಕಾರ ಮೇಡಮ್. ಅದೇ ರೀತಿ ಮೊದಲಿಗೆ ನಾಡಿನ ಸಮಸ್ತ ರೈತ ಬಾಂಧವ ಶ್ರೋತೃಗಳಿಗೂ ಸಹ ನನ್ನ ನಮಸ್ಕಾರ ಹೇಳಕ್ ಬಯಸ್ತೀನಿ.
2: ರೈತ ಬಾಂಧವರೇ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆಗಳು ಹೀಗಿವೆ: 2237 4 7 7 2237 4 8 8. ಎಸ್ಟಿಡಿ ಸಂಖ್ಯೆ 0 0 8 0. ಇವತ್ತಿನ ನೇರ ಪ್ರಸಾರದಲ್ಲಿ ತಾವು ಭಾಗವಹಿಸಬೇಕಂದ್ರೆ, ಪ್ರಶ್ನೆ ಕೇಳಬೇಕಂದ್ರೆ ನೀವು ಕರೆ ಮಾಡಿ.
3: ನವೀನ್ ಸರ್ ಅವರೇ, ಈಗ ನಮ್ಮ ರಾಜ್ಯದಲ್ಲಿ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ತಾವು ಸರ್ಕಾರದ ವತಿಯಿಂದ ಯಾವ ಥರ ಕೈಗೊಳ್ತಾ ಇದ್ದೀರಿ, ಅದು ಯಾವ ಥರ ನಮ್ಮ ರೈತರಿಗೆ ರೈತ ಸಮುದಾಯಕ್ಕೆ ಉಪಯೋಗ ಆಗ್ತಾ ಇದೆ, ಮಾಹಿತಿ ಮಾಡಿಕೊಡಿ.
4: ಸರ್, ತಮಗೆ ಮೊದಲಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಮಣ್ಣು ಮತ್ತು ನೀರು ಈ ಕೃಷಿಗೆ ಬೇಕಾದಂಥ ಮೂಲಭೂತ ನೈಸರ್ಗಿಕ ಸಂಪನ್ಮೂಲಗಳು. ನಿಮಗೆ ಗೊತ್ತಿದೆ, 1990 ದಶಕದಲ್ಲಿ ನಮ್ಮಲ್ಲಿದ್ದ ಜನಸಂಖ್ಯೆ 530 ಕೋಟಿ, ಇಂದೇನಾಗಿದೆ ಅದು 830 ಕೋಟಿ ತಲುಪಿಸಿದೆ. ಇಂಥ ಜನಸಂಖ್ಯೆಗೆ ನಾವು ಇರುವಂಥ ಭೂಮಿಯಲ್ಲೇ ನಾವು ಆಹಾರ ಉತ್ಪಾದನೆ ಮಾಡಬೇಕಾಗಿದೆ. ಇದರಿಂದ ಏನಾಗಿದೆ, ನಮ್ಮ ಕೃಷಿ ಭೂಮಿ ಮೇಲೆ ಅಪಾರ ಒತ್ತಡ ಹೇರಿದ್ದೀವಿ. ಇದಲ್ಲದೇ ನಾವು ಇರುವಂಥ ಜಮೀನಿನಲ್ಲೇ ಹೆಚ್ಚು ಆಹಾರ ಬೆಳಿಬೇಕಾದ್ರಿಂದ ತೀವ್ರತರವಾದ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಈ ತೀವ್ರತರ ಕೃಷಿ ಪದ್ಧತಿಗಳು ಏನಪ್ಪಾ ಅಂದರೆ, ಇವಕ್ಕೆಲ್ಲ ಹೆಚ್ಚಿನ ನೀರಿನ ಸೌಲಭ್ಯ ಬೇಕಿದೆ. ಹೆಚ್ಚಿನ ನೀರಿನ ಸೌಲಭ್ಯ ಬೇಕು ಅಂದರೆ ನಾವು ಪುನಃ ಅಂತರ್ಜಲದನ್ನು ಅದು ಅಂತರ್ಜಲದ ಮೇಲೆ ನಾವು ಅವಲಂಬನೆ ಮಾಡ್ಕೋಬೇಕು. ಸೊ ಹಂಗಾಗಿ ನಮ್ಮ ಇಲಾಖೆ ಜಲಾನಯನ ಅಭಿವೃದ್ಧಿ ಇಲಾಖೆ ರಾಜ್ಯದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಳೆದ
3: ವರ್ಷಗಳನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಇಲಾಖೆಯ ಮೂಲ ಉದ್ದೇಶ ಓಡುವ ನೀರನ್ನು ನಡೆಯುವಂತೆ ಮಾಡೋದು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋದು, ಅದೇ ರೀತಿ ನಿಂತ ನೀರನ್ನು ಹಿಂಗುವಂತೆ ಮಾಡಿ ಮಣ್ಣಿನ ಸವಕಳಿನ ತಡೆಗಟ್ಟುವುದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದು ನಮ್ಮ ಉದ್ದೇಶವಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ 9.4 ದಶಲಕ್ಷ ಹೆಕ್ಟೇರ್ ಪ್ರದೇಶ ಈ ನೀರಿನ ಕೊಚ್ಚಣೆ ಪೀಡಿತ ಪ್ರದೇಶವಾಗಿದೆ. ಇದರಿಂದಾಗಿ ಏನಾಗಿದೆ, ಪ್ರತಿ ವರ್ಷ 10 ಟನ್ ಮಣ್ಣು ಪ್ರತಿ ಹೆಕ್ಟೇರಿಂದ ನಷ್ಟ ಆಗ್ತಿದೆ. ಅಪ್ರ ಅಂದಾಜು ಸುಮಾರು 49% ಭೌಗೋಳಿಕ ಪ್ರದೇಶ ಈ ನೀರಿನ ಕೊಚ್ಚನೆ ಪೀಡಿತ ಪ್ರದೇಶ ರಾಜ್ಯದಲ್ಲಿ. ಇದರಿಂದ ಏನಾಗ್ತದೆ, ಸಣ್ಣ ಜಲಾಶಯಗಳಲ್ಲಿ 0.08% ಇಂದ 2% ವರೆಗೆ, ದೊಡ್ಡ ಜಲಾಶಯಗಳಲ್ಲಿ 0.5% ಇಂದ 0.8% ವರೆಗೆ ಹೂಳು ತುಂಬಿಕೊಳ್ಳೋದು ಆಗಿ ಆ ಜಲಾಶಯದ ಏನು ನೀರು ಹಿಡಿದುಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗ್ತಿದೆ. ಸೊ ಹಾಗಾಗಿ ನಾವು ಮಣ್ಣು ಮತ್ತು ಜಲಸಂಪನ್ಮೂಲ ಸಮಗ್ರ ನಿರ್ವಹಣೆಯನ್ನು ಕೈಗೊಳ್ಳಬೇಕಾಗಿದೆ. ಇದರ ಮೂಲಕ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡಬೇಕಾಗಿದೆ. ಅದೇ ರೀತಿ ನಾವು ನಮ್ಮಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನಾಶೀಲವಾಗಿ ಬಳಕೆ ಮಾಡಬೇಕು ಮತ್ತು ಪರಿಣಾಮಕಾರಿಯಾದ ಮಣ್ಣು ಮತ್ತು ನೀರು ಸಂರಕ್ಷಣೆ ಅಭ್ಯಾಸಗಳನ್ನು ಬಳಸಿಕೊಂಡು ಇಂದು ನಾವು ಮಣ್ಣು ನೀರು ಸಂರಕ್ಷಣೆಯನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಸರ್,
2: ನವೀನ್ ಸರ್ ಅವರೇ, ಒಬ್ಬ ರೈತ ಜಲಾನಯನ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಡಿ ಪಾಲ್ಗೊಳ್ಬೇಕಂದ್ರೆ ಅಥವಾ ಫಲಾನುಭವಿಯಾಗಬೇಕಂದ್ರೆ ಅಥವಾ ಸವಲತ್ತುಗಳನ್ನು ಪಡೆದುಕೊಳ್ಬೇಕಂದ್ರೆ ಸೊ ಯಾವ

0: ಸಾಧ್ಯತೆ ಏನ್ ಮಾಡಬೇಕು, ಅದರ ಅರ್ಹತೆಗಳೇನು ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತ ಮೇಡಮ್. ಮೇಡಮ್, ನಮ್ಮಲ್ಲಿ ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಎರಡು ತರಹದ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ. ಒಂದು ಜಲಾನಯನ ತತ್ವ ಅಂತ, ಇನ್ನೊಂದು ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಈ ಜಲಾನಯನ ತತ್ವ ಅಂದ್ರೆ ನಾವು ದಿಬ್ಬದಿಂದ ಕಣಿವೆ ಅಂದ್ರೆ ಎತ್ತರ ಪ್ರದೇಶದಿಂದ ಈ ಕೆಳಗಿನ ಪ್ರದೇಶದವರೆಗೆ ಅನುಷ್ಠಾನ ಮಾಡುವಂತ ಕಾರ್ಯಕ್ರಮಗಳು. ಇಲ್ಲೇನ್ ಮಾಡ್ತೀವಿ, ನಾವು ಸುಮಾರು 5,000 ಹೆಕ್ಟೇರ್ ಪ್ರದೇಶವನ್ನ ಆಯ್ಕೆ ಮಾಡ್ಕೊಂತೀವಿ. ಈ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಏನಿರ್ತದೆ, 3 ಜಲಾನಯನ ಅಂದ್ರೆ ಗ್ರಾಮ ಪಂಚಾಯತ್ಗಳು ಇರ್ತವೆ, ಸುಮಾರು 10-15 ಹಳ್ಳಿಗಳು ಬರ್ತವೆ. ಈ ಸಂಪೂರ್ಣ ಪ್ರದೇಶವನ್ನ ನಾವು ಒಂದು ಘಟಕವಾಗಿ ತಗೊಂಡು ಇಲ್ಲಿ ದಿಬ್ಬದಿಂದ ಕಣಿವೆ ಪ್ರದೇಶದಲ್ಲಿ ಈ ಮಣ್ಣು ನೀರು ಸಂರಕ್ಷಣೆ, ಕೃಷಿ ಅರಣ್ಯ, ಕುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ, ಉತ್ಪಾದನಾ ವ್ಯವಸ್ಥೆ ಮತ್ತು ಆಸ್ತಿ ರಹಿತರಿಗೆ ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಳ್ತೀವಿ. ಇದಲ್ಲದೆ ನಾವಲ್ಲಿ ಏನಾಗಿದೆ, ತೋಟಗಾರಿಕೆ ಚಟುವಟಿಕೆಗಳನ್ನು ಸಹ ನಾವು ಕೈಗೊಳ್ತೀವಿ. ಇದಕ್ಕೇನಾಗ್ತದೆ, ಆ ಯೋಜನಾ ಪ್ರದೇಶದಲ್ಲಿ ಯಾವ ರೈತರು ಬರ್ತಾರೆ ಅವರೆಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಅವರು ಈ ಯೋಜನೆಯ ಫಲಾನುಭವಿಗಳಾಗ್ತಾರೆ. ಯಾವುದೇ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ನಾವು ಅದನ್ನ DPR ಮಾಡೋ ಸಮಯದಲ್ಲೇ ಕೂಡ ಅವ್ರನ್ನ ನಾವು ಸೇರಿಸ್ಕೊಂಡೇ ನಾವು ವಿಸ್ತೃತ ಯೋಜನೆ ವರದಿ ತಯಾರು ಮಾಡಿರ್ತೀವಿ. ಆ ಸಂಪೂರ್ಣ ಪ್ರದೇಶದಲ್ಲಿ ಬರೋ ರೈತರೆಲ್ಲ ಫಲಾನುಭವಿಗಳಾಗಿರ್ತಾರೆ. ಇನ್ನೊಂದು ರೀತಿ ಯೋಜನೆ ಇದೆ ನಿಮಗೆ, ಸ್ಟ್ಯಾಂಡ್ ಅಲೋನ್ ಅಂತ, ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಇಲ್ಲೇನಾಗ್ತದೆ, ಇದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಮಾಡ್ತೀವಿ. ಇಲ್ಲೇನಾಗುತ್ತೆ, ಇಲ್ಲಿ ನಾವು ಸುಮಾರು ತರಹದ ಸೌಲಭ್ಯಗಳು ಕೊಡ್ತೀವಿ. ಮೊದಲನೇದಾಗಿ ಕೃಷಿ ಹೊಂಡ ಕೊಡ್ತೀವಿ, ಅಲ್ಪ ಆಳದ ಬಾವಿ ಕೊಡ್ತೀವಿ, ಮತ್ತೆ ಸಮುದಾಯ ನೀರು ಸಂಗ್ರಹಣಾ ವಿನ್ಯಾಸಗಳನ್ನ ಮಾಡಿಕೊಡ್ತೀವಿ, ಸಮಗ್ರ ಕೃಷಿ ಪದ್ಧತಿನ ಕೊಡ್ತೀವಿ, ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕೂಡ ಕೈಗೊಳ್ತೀವಿ. ಸೊ ಈ ಯೋಜನೆ ಪಡಿಬೇಕಾದ್ರೆ ರೈತರು ಮೊದಲು ಮಳೆಯಾಶ್ರ ಪ್ರದೇಶದ ರೈತರಾಗಿರ್ಬೇಕು. ರೈತರಾಗಿದ್ದು ಅವರು ಹತ್ತಿರ ರೈತ ಸಂಪರ್ಕ ಕೇಂದ್ರವನ್ನು ಪಡೆದ್ರೆ ಅವರು
2: ಪಡ್ಕೋಬೇಕಾಗಿದೆ. ಈಗ ಒಂದು ಕರೆಯನ್ನ ಸ್ವೀಕಾರ ಮಾಡೋಣ. ಹೆಸರೇಳಿ ಎಲ್ಲಿಂದ ಹೆಸರೇಳಿ ಎಲ್ಲಿಂದ
1: ಸರ್ ಮಾತಾಡಿ ಸರ್ ಎಲ್ಲಿಂದ ತಾವು
3: ಸರ್ ಮಾತಾಡಿ ಸರ್ ಎಲ್ಲಿಂದ ತಾವು
0: ಸರ್ ನಿಮ್ ರೇಡಿಯೋನ ಸ್ವಲ್ಪ ದೂರ ಇಡಿ.
4: ರೇಡಿಯೋ ದೂರ ಐತ್ರಿ.
2: ಮಾತಾಡಿ, ಹೆಸರೇಳಿ ಎಲ್ಲಿಂದ?
4: ರಾಜಲಕ್ಷ್ಮಿ ನೀವು?
0: ಸರ್ ನಾನು ರಾಜಲಕ್ಷ್ಮಿ ಮಾತಾಡ್ತಾ ಇರೋದು. ನಮ್ ಜೊತೆ ನವೀನ್ ಸರ್ ಇದಾರೆ.
4: ಬಗ್ಗೆ ಫೋನಿನ ಕಾರ್ಯಕ್ರಮ ಮಾಡ್ಬೇಕಲ್ಲ,
2: ಹೇಳಿ ಮಾತಾಡಿ.
4: ಹ್ಯಾಂಡಿಕ್ಯಾಪ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ಬೇಕು ನಿಮ್ಮ ಫೋನಿನ ಕಾರ್ಯಕ್ರಮ.
2: ಸರಿ ಮಾಡೋಣ, ಅದಕ್ಕೆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಈಗ ನಿಮ್ ಪ್ರಶ್ನೆ ಏನಿದೆ ಕೇಳಿ, ಟೈಮ್ ವ್ಯರ್ಥ ಮಾಡಬೇಡಿ. ಜಲಾನಯನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದ್ರೆ ಕೇಳಿ. ನವೀನ್ ಅವರೇ, ಈಗ ಮಣ್ಣು ಮತ್ತು ನೀರಿನ ಸಂಪನ್ಮೂಲ ಕೊರತೆ ಉಂಟಾಗಿದೆಯಲ್ಲ, ಈ ಒಂದು ಅಥವಾ ಕ್ಷೀಣಿಸಿದೆ, ಇದಕ್ಕೆ ಏನು ಮುಖ್ಯ ಕಾರಣ?
1: ಸರ್ ತಮಗೆ ನಾನು ಈಗಾಗಲೇ ಹೇಳಿದೆ ಏನಾಗಿದೆ, ಕಡಿಮೆ ಭೂಮಿ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತದೆ. ಇದರಿಂದ ಏನಾಗ್ತದೆ, ಬೇಸಾಯದ ಮೇಲೆ ನಾವು ಹೆಚ್ಚು ಒತ್ತಡ ಕೊಡ್ತಾ ಇದೀವಿ, ಅಂದ್ರೆ ಇರೋ ಭೂಮಿಗೆ ಹೆಚ್ಚು ಒತ್ತಡ ಕೊಡ್ತಾ ಇದೀವಿ. ಇದರಿಂದ ನಾವು ಕೃಷಿ ಪದ್ಧತಿಗಳನ್ನ ಜಾಸ್ತಿ ಅಳವಡಿಸ್ಕೊಂಡಿದೀವಿ. ಮತ್ತೆ ಕೆಲವು ಕಡೆ ಏನಾಗಿದೆ, ಅವೈಜ್ಞಾನಿಕವಾದ ಬೇಸಾಯ ಪದ್ಧತಿನ ಅನುಸಾರ ಮಾಡ್ತೀವಿ. ನಮಗೆ ನೀವು ಗೊತ್ತಿರೋಂಗೆ ಕಾಡು ಮತ್ತು ಈ ಹುಲ್ಲಿನ ಕವಚ ವಿನಾಶ ಆಗ್ತಿದೆ ದಿನೇ ದಿನೇ. ಈ ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಮಳೆ ಮೊದಲು ಹೆಂಗ್ ಬರ್ತಿತ್ತು ಈಗ ಹೆಂಗ್ ಬರ್ತಿತ್ತು ನಾವು ನೋಡಿರ್ತೀರಿ. ಮೊದಲು ಮಳೆ ಸದಾಕಾಲ ನಿಮ್ಗೆ ಮಳೆ ಮಳೆಗಾಲದಲ್ಲಿ ಮಳೆ ಇರ್ತಿತ್ತು. ಈಗೇನಾಗ್ತಿದೆ, ಮಳೆ ಅನಿಶ್ಚಿತದಿಂದ ಕೂಡಿದೆ, ಮಳೆ ಏರುಪೇರು ಮಳೆಗಳು ಒಂದೇ ಸಲ ಒಂದೇ ಪ್ರದೇಶದಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, 200 mm ಒಂದೇ ಟೈಮ್ ಮಳೆ ಆಗ್ಬಿಡುತ್ತೆ. ಸೊ ಇದರಿಂದ ಏನಾಗ್ತದೆ ನಿಮ್ಗೆ
2: ಈಗ ಹೆಸರೇಳಿ. ಹಲೋ ಕೃಷಿರಂಗ, ಜಲಾನಯನ ಅಭಿವೃದ್ಧಿ ಇದರಲ್ಲಿ ಮಣ್ಣು ಮತ್ತು ನೀರು ಸೌರ. ಕೇಳಿ ಹೆಸರೇಳಿ ಎಲ್ಲಿಂದ?
1: ತಮ್ಮ ಹೆಸರೇಳಿ ಸರ್.
2: ನಮಸ್ಕಾರ,
1: ನಮಸ್ತೆ ಹೇಳಿ.
5: ಹಲೋ,
1: ನಮಸ್ತೆ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ನಮಸ್ತೆ
5: ಸರ್, ಏನಿಲ್ಲ, ಈಗ ನಿಮ್ಮ ಈ ಜಲಾನಯನ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ರಲ್ಲ,
1: ಹೇಳಿ ಸರ್.
5: ಇದು ಸಾಮಾನ್ಯವಾಗಿ ನೀವು ಹೇಳಿದ್ರೆ ಮಾಮೂಲಿ ನೀರಾವರಿ ಪದ್ಧತಿ ಬಿಟ್ಟು ಬೆಜ್ಲು ಅಂತಂದ್ಬಿಟ್ಟು ಅದಕ್ಕೆ ಅದರಿಂದ ಏನ್ ಸೌಲಭ್ಯಗಳು ಇದೆ?
2: ಹೌದು,
1: ಏನ್ ಸರ್
0: ಸೌಲಭ್ಯಗಳು?
1: ನಮ್ಮ ಇಲಾಖೆಯಿಂದ ಸೌಲಭ್ಯ ಸರ್, ನಮ್ಮ ಇಲಾಖೆಯಿಂದ ಸೌಲಭ್ಯಗಳ?
5: ಹೌದು, ಒಂದು. ಎರಡನೇದಾಗಿ ಸರ್, ಇದು ಗ್ರಾಮಾಂತರದಲ್ಲಿ ಇರ್ತಕ್ಕಂತ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂತ ರೈತರಿಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ತಮ್ಮ ಇಲಾಖೆಯಿಂದ ಪಡಿಬಹುದು?
2: ಅದು ಹೇಳಿದ್ರು, ಇನ್ನೊಮ್ಮೆ ಹೇಳ್ತಾರೆ
1: ಸರ್. ನಿಮ್ಗಾಗ್ಲೇ ಹೇಳಿದೆ, ನಾವೇನಾಗಿದೆ, ನಾವು ಎರಡ್ ತರ ಯೋಜನೆ ಮಾಡ್ತಿದೀವಿ. ಒಂದು ಜಲಾನಯನ ಮಾದರಿಯಲ್ಲಿ ಯೋಜನೆ ಮಾಡ್ತೀವಿ. ಈ ಜಲಾನಯನ ಮಾದರಿಯಲ್ಲಿ ಯೋಜನೆ
2: ಮಾಡಿ
1: 5,000 ಹೆಕ್ಟೇರ್ ಪ್ರದೇಶ ಅಂದ್ರೆ ನಿಮ್ಮ 15 ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂತೀವಿ. ಅಲ್ಲಿ 3 ಗ್ರಾಮ ಪಂಚಾಯತಿ ಬರ್ತವೆ. ಅಂತ ಸಮಯದಲ್ಲಿ ಏನಾಗ್ತದೆ, ನೀವು ರೈತರಾಗಿದ್ರೆ ಸಾಕು, ನಾವು ರೈತರಾಗಿದ್ರೆ ತಾವು ಆಟೋಮೆಟಿಕ್ ಆಗಿ ಆ ಯೋಜನೆಯ ಫಲಾನುಭವಿಗಳಾಗ್ತೀರಿ. ಇನ್ ಇತರೆ ನಾವು ಸ್ಟ್ಯಾಂಡ್ ಅಲೋನ್ ಅಂತ ಮಾಡ್ತೀವಿ. ಅಂತ ಸಮಯದಲ್ಲಿ ತಾವು ಕೂಡ ಕನಿಷ್ಠ ರೈತರಾಗಿರ್ಬೇಕು. ಅದಕ್ಕೆ ಏನು ಅಗತ್ಯವಾದ ದಾಖಲೆಗಳು, ತಮ್ದು RTC ಇರ್ಬೋದು, ಮತ್ತೆ ಆಧಾರ್ ಕಾರ್ಡ್ ಇರ್ಬೋದು, ಇವನ್ನ ತಾವು ಹತ್ತಿರದ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ

0: ನಮ್ಮ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಸಿಗ್ತದೆ ಅದನ್ನ ತಾವು ಅವ್ರಿಗೆ ತಮಗೆ ಒದಗಿಸ್ಕೊಡ್ತಾರೆ.
1: ಆಯ್ತಾ, ಉತ್ತರ ಸಿಗ್ತಾ?
2: ಸರಿ ಸರಿ,
1: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಅಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಇದು ವಿಷಯ, ಹೇಳಿ. ಹೆಸರು ಹೇಳಿ, ಎಲ್ಲಿಂದ? ಕೇಳ್ತಾ ಇದೆ,
0: ಕೇಳ್ತಾ ಇದೆ, ಹೇಳಿ.
1: ಹೇಳಿ, ಎಲ್ಲಿಂದ?
3: ನಾವು ರಾಯಬಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡಿದ್ರಿ.
1: ಹೇಳಿ ಹೇಳಿ, ಪ್ರಶ್ನೆ ಕೇಳಿ.
3: ಕೃಷಿ ಹೊಂಡಗಳು ಬಂದವನ್ರಿ ರೈತರಿ ಸಲುವಾಗಿ?
0: ಸರ್, ಖಂಡಿತ ಇದೆ ಸರ್. ನಮ್ಮಲ್ಲಿ ಕೃಷಿ ಭಾಗ್ಯ ಯೋಜನೆ ಇದೆ ಕೃಷಿ ಇಲಾಖೆಯಿಂದ. ಅದೇ ರೀತಿ ನಮ್ಮಲ್ಲಿ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರ ಅಂತ ಇದೆ, PMKSY ಅಂತ ಇದೆ. ಅದರಲ್ಲಿ ತಮಗೆ ಕೃಷಿ ಹೊಂಡವನ್ನು ನಾವು ಮಾಡಿಕೊಡ್ತೀವಿ. ನೀವು ಅದರಲ್ಲಿ ನಾವು ಗರಿಷ್ಠ ತಮಗೆ 75,000 ತನಕ ಕೊಡ್ತೀವಿ ಕೃಷಿ ಹೊಂಡಕ್ಕೆ. ಅದ್ರ ಮೇಲೆ ಏನಾಗ್ತದೆ, ತಾವು ಅದನ್ನು ಕೈಯಿಂದ ಹಾಕೋಬೇಕಾಗ್ತದೆ. ಇದ್ರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹೋಬಳಿ ಇಲ್ಲಿರತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿರ್ತಾರೆ, ಅವನ್ನ ಸಂಪರ್ಕ ಮಾಡಿ ತಾವು ಅದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ.
3: ನಾವು ಸಾಮಾನ್ಯ ರೈತರು ನೋಡ್ರಿ,
0: ಸಾಮಾನ್ಯ ರೈತರು ಕೂಡ, ಸಾಮಾನ್ಯ ರೈತರಿಗೂ 50% ಇತರೆ ರೈತರಿಗೂ ಕೂಡ 50% ಈ ಸ್ಕೀಮ್ ನಲ್ಲಿ ಇರತಕ್ಕಂತ ಅವಕಾಶ.
3: ನಮಸ್ಕಾರ ಸರ್.
1: ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಮಣ್ಣು ಮತ್ತು ನೀರು ಸಂರಕ್ಷಣೆ. ಹೆಸರು ಹೇಳಿ ಸರ್, ಎಲ್ಲಿಂದ?
4: ವೆಂಕಟೇಶ್ ಬಿಆರ್, ಬದನೋಡ ಗ್ರಾಮದಿಂದ ಸರ್. ನಂದಿನೋಡು ತಾಲೂಕು, ಮೈಸೂರು ಜಿಲ್ಲೆ.
1: ಕೇಳಿ ಸರ್. ಹೇಳಿ.
4: ಸರ್, ಜಲಾನಯನ ಅಭಿವೃದ್ಧಿ ಮಂಡಳಿ ಅಂತ ಹೇಳ್ತೀರಿ, ಅದು ರಾಜ್ಯದ ಅಭಿವೃದ್ಧಿ ಮಂಡಳಿ ಮೈಸೂರು ಜಿಲ್ಲೆಯಲ್ಲಿ ಇರ್ತದ ಸರ್, ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ?
0: ಹೇಳ್ತೀವಿ ಸರ್, ನಮ್ದು ಜಲಾನಯನ ಅಭಿವೃದ್ಧಿ ಇಲಾಖೆ ಅಂತಾನೆ. ಇದು ಕೃಷಿ ಇಲಾಖೆನ, ನಮ್ಮಲ್ಲಿ ಕೃಷಿ ಇಲಾಖೆ ಒಂದು ಭಾಗ ನಮ್ಮ ಇಲಾಖೆ. ಈ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ಯೋಜನೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು, ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳು ನಮ್ಮ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾರೆ. ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕಂದ್ರೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ತಾಲೂಕು ಮಟ್ಟದಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಇರ್ತದೆ. ಅಲ್ಲಿ ತಾವು ಅವ್ರನ್ನ ಭೇಟಿ ಮಾಡಿ ಮಾಹಿತಿನ ಪಡಿಬಹುದು ಸರ್.
4: ಮಣ್ಣನ್ನು ಫಲವತ್ತತೆ ಕಾಪಾಡೋದು ಹೇಗೆ ಸರ್?
0: ಸರ್, ಮಣ್ಣಿನ ಫಲವತ್ತತೆ ಕಾಪಾಡಬೇಕು ಅಂದ್ರೆ ಸರ್, ತಾವು ತಮ್ಮ ಜಮೀನಿನಲ್ಲಿ ಏನ್ ಮಾಡಬೇಕು, ನಮ್ಮ ಬಿದ್ದಂತ ಮಳೆ ನೀರನ್ನ ತಾವು ಫಸ್ಟ್ ಇಂಗಿಸೋದನ್ನ ಕಲ್ತ್ಕೋಬೇಕು ಸರ್. ಏನಾಗ್ತಿದೆ, ಮಳೆ ನೀರು ಬಿದ್ದಾಗ ಏನಾಗ್ತದೆ, ತಮ್ಮ ಮೇಲ್ಮಣ್ಣೆಲ್ಲ ಕೊಚ್ಚಣೆ ಹೊಟ್ಟೋಗುತ್ತೆ ಸರ್. ಮೇಲ್ಮಣ್ಣೆ ಹೋಗ್ಬಿಟ್ರೆ ನಿಮ್ದು ಈ ಜಮೀನಿನ ಫಲವತ್ತತೆ ಇರಲ್ಲ ಸರ್. ಸೊ ಹಾಗಾಗಿ ನಮ್ಮ ಇಲಾಖೆಯಿಂದ ಸುಮಾರು ಕಡೆ ನಾವು ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ. ಆ ಮಾಡ್ಕೊಟ್ರು ಕೂಡ ರೈತರು ಕೆಲವು ಕಡೆ ಏನ್ ಮಾಡ್ತಾರೆ, ಆ ಬದುನ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾರೆ. ದಯವಿಟ್ಟು ಆತರ ಕೆಲಸವನ್ನ ಮಾಡಬಾರ್ದು. ಒಂದು ಬದು ನಿಮ್ ಒಂದು ಹೆಕ್ಟೇರ್ ಅಲ್ಲಿ ನೀವು ಸುಮಾರು, ನಾವು ಕಂದಕದೊಂದಿಗೆ ಬದು ಅಂತ ಇರ್ತದೆ, ಅದನ್ನ 48 ಬದುಗಳನ್ನ ಮಾಡಬಹುದು. ಒಂದು ಬದುನಲ್ಲಿ 3,000 ಲೀಟರ್ ವಾಟರ್ ಸಂಗ್ರಹ ಆಗ್ತದೆ. ಇದೇ ರೀತಿ ಒಂದು ಹೆಕ್ಟೇರ್ ಅಲ್ಲಿ ಒಂದು ಸಲ ಮಳೆ ಹೋದ್ರೆ 1.5 ಲಕ್ಷ ನೀರು ನಿಮ್ಮ ಜಮೀನಲ್ಲಿ ಸಂಗ್ರಹ, ಭೂಮಿ ಒಳಗಡೆ ಹೋಗ್ತದೆ. ಸೊ ಅದನ್ನ ನೀವು ಮಾಡಿಸ್ಕೊಂತ ಕೆಲಸಗಳು ಮಾಡ್ಕೋಬೇಕು. ಸೊ ಈ ರೀತಿ ನೀವು ಮಾಡ್ಕೊಂಡ್ರೆ ನಿಮ್ಮ ಮಣ್ಣಿನ ಕೆಳಪದರದಲ್ಲಿ ಏನಾಗ್ತದೆ, ಮಣ್ಣು ಆಟೋಮೆಟಿಕ್ ಆಗಿ ಸಂಗ್ರಹ ಆಗ್ತದೆ. ಈ ತರ ಬರ ಬಂದ ಸಂದರ್ಭದಲ್ಲಿ, ಈಗ ಎಲ್ಲಿನೋ ಅಂತ ತಾವು ಕೇಳಿರ್ಬೋದು ಈ ವರ್ಷ, ಇಂತಹ ಸಂದರ್ಭದಲ್ಲಿ ತಮ್ಮ ಕೆಳಪದರದಲ್ಲಿ ಏನು ನಮ್ಮ ನಿಮ್ಮ ಮಣ್ಣಿನ ತೇವಾಂಶ ಇರ್ತದೆ, ಈ ಬೆಳೆಗಳಿಗೆ ಅದು ತೇವಾಂಶನ ಒದಗಿಸುತ್ತದೆ ಈ ಬರಗಾಲ ಸಮಯದಲ್ಲಿ.
1: ಕೈ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ನವೀನ್ ಅವರೇ,
0: ಅದು ಮುಂದುವರಿಸ್ತೀನಿ ನಿಮಗೆ. ಅದು
5: ಹೇಳಿ ಸರ್. ಸರ್, ನಂದೊಂದು ಪ್ರಶ್ನೆ ಇದೆ.
0: ಹೇಳಿ ಮೇಡಮ್.
5: ಮಣ್ಣು ಸಂರಕ್ಷಣೆಗಳ ವಿಧಾನಗಳು ಯಾವುವು?
0: ಮೇಡಮ್, ಮಣ್ಣು ಸಂರಕ್ಷಣೆಗೆ ಸುಮಾರು ವಿಧಗಳಿದೆ ಮೇಡಮ್. ಇಲ್ಲಿ ನಮ್ಮಲ್ಲಿ ನಾವು 5 ತರದ ಮಣ್ಣು ಸಂರಕ್ಷಣೆ ವಿಧಾನ ಅಳವಡಿಸ್ಕೊಂಡಿದ್ವಿ. ಒಂದು ಸಾಗುವಳಿ ಜಮೀನು ಅಂತ ಇರ್ತದೆ, ಇನ್ನೊಂದು ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು, ಇನ್ನೊಂದು ಜಲವಾಹಿನಿಯ ಉಪಚಾರಗಳು ಅಂತೀವಿ. ಈ ಸಾಗುವಳಿ ಜಮೀನನ್ನ ಎಲ್ಲಿ ಮಾಡ್ತೀವಿ, ಸಮಪಾತ ಬದುಗಳನ್ನು ಮಾಡ್ತೀವಿ, ಕಂದಕದೊಂದಿಗೆ ಬದುನ ಮಾಡ್ತೀವಿ, ಹಳೆ ಬದುಗಳನ್ನ ಬಲಪಡಿಸುವಂತ ಕೆಲಸವನ್ನ ಮಾಡ್ತೀವಿ. ಇದ್ರ ಜೊತೆಗೆ ತಾವು ಜೋಗು ಅಂತ ಕೇಳಿರ್ಬೋದು, ಜೋಗು ಪ್ರದೇಶ ಅಂತ. ಈ ಮಳೆಯಾಶ್ರ ಪ್ರದೇಶದಲ್ಲಿ ಕೂಡ ಜೋಗು ಪ್ರದೇಶ ಇರ್ತದೆ, ಅಂತ ಸಮಸ್ಯಾತ್ಮಕ ಭೂಮಿಯನ್ನು ಕೂಡ ನಾವು ಅಭಿವೃದ್ಧಿಪಡಿಸ್ತೀವಿ. ಇದಲ್ಲದೆ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತದೆ ರೈತರ ಹತ್ರ, ಅಂತ ಕಡೆ ಸಮಪಾತದಲ್ಲಿ ಕಂದಕ ಮಾಡ್ತೀವಿ, ಸಸ್ಯ ಶೋಧಕ ಪಟ್ಟಿಗಳನ್ನ ಮಾಡ್ತೀವಿ, ಇತರ ಉಪಚಾರಗಳನ್ನ ಕೂಡ ಕೈಗೊಳ್ತೀವಿ. ಇನ್ನು ಜಲವಾಹಿನಿಗೆ ಬಂದ್ರೆ, ಈಗ ತಮ್ಮೂರಲ್ಲಿ ನಾಲಗಳು ಇರ್ತವೆ, ಈ ನಾಲದಲ್ಲಿ ಮೇಲ್ಸ್ತರ ಮಧ್ಯಸ್ತರ ಅಂತ ಇರ್ತದೆ. ಈ ಮೇಲ್ಸ್ತರದಲ್ಲಿ ಏನ್ ಮಾಡ್ತೀವಿ, ಕಂಟಿ ತಡೆ ಅಂತ ಹಾಕೊಡ್ತೀವಿ, ಗುಂಡುಕಲ್ಲನ್ನ ತಡೆ ಮಾಡ್ಕೊಡ್ತೀವಿ, ರಬ್ಬಲ್ ಕಲ್ ತಡೆ ಮಾಡ್ತೀವಿ. ಇನ್ನು ಮಧ್ಯಸ್ತರಕ್ಕೆ ಬಂದ್ರೆ ಕೊಳ್ಳ ಸುಧಾರಣಾ ರಚನೆಗಳು ಅಂದ್ರೆ ರೆವೈನ್ ರೆಕ್ಲಮೇಷನ್ ಸ್ಟ್ರಕ್ಚರ್ ಅಂತ ಮಾಡ್ಕೊಡ್ತೀವಿ. ಇದ್ರ ಜೊತೆಗೆ ನಾವು ಕುಸ್ಕಿ ತೋಟಗಾರಿಕೆ ಮತ್ತು ಕೃಷಿ ಅರಣ್ಯ ಚಟುವಟಿಕೆಗಳನ್ನು ಸಹ ಮಾಡ್ಕೊಡ್ತೀವಿ. ಇವು ಕೂಡ ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮೇಡಮ್.
1: ಈ ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ?
3: ಹಲೋ,
1: ಕೇಳಿ.
0: ನಮಸ್ಕಾರ ಹೇಳಿ
6: ಸರ್. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ.
1: ನಮಸ್ಕಾರ.
6: ಕಲ್ಲಪ್ಪ ಬಸಪ್ಪ ತವರ್ ಗ್ರಾಮ ಹೊನವಾಡ ತಾಲೂಕು ಚಿಕ್ಕೋಟ ಜಿಲ್ಲೆ ವಿಜಯಪುರ.
1: ಕೇಳಿ ಸರ್.
6: ಸಹೋದರಿಗೆ ಮತ್ತು ಮೇಡಮ್ರಿಗೆ ನಮಸ್ಕಾರಗಳು.
5: ನಮಸ್ಕಾರ.
6: ಈಗ ನಮಗೆ ಅಟಲ್

0: ಮೂರು ಜನದಿಂದ ಈ ಬೋರ್ವೆಲ್ ರಿಚಾರ್ಜ್ ಮಾಡುವ ಅವಶ್ಯಕ ಇದು ನಮ್ಗೆ ಅನುಕೂಲ ಐತೇನ್ರಿ?
1: ಅದು ಹೇಳ್ತಾರೆ ಅಂದ್ರೆ ಮಣ್ಣು ಸಂರಕ್ಷಣೆ ಇಲಾಖೆ ವತಿಯಿಂದ ಯಾವ್ಯಾವ ರೀತಿ ಯೋಜನೆ ಕೈಗೊಳ್ಬಹುದು ಅಂತ ತಾವ್ ಕೇಳ್ತಾ ಇದ್ದೀರಿ, ಹೇಳ್ತಾರೆ ಅದ್ರ
2: ಸರ್. ಬೋರ್ವೆಲ್ ರೀಚಾರ್ಜ್ ತಾವ್ ಮಾಡಿಸ್ಬೇಕಂದ್ರೆ ಒಂದು ಕೆಲಸ ಮಾಡಿ, ನಮ್ಮ ಇಲಾಖೆನಲ್ಲ ಕೃಷಿ ಇಲಾಖೆನಲ್ಲಿ ನಮಗೆ 5,000 ತನಕ ಪ್ರಾವಿಷನ್ ನಾವು ಕೊಡ್ತೀವಿ. ನಮ್ಮ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಉತ್ತರ ಉಪಚಾರಗಳು ಅಂತ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ಳಕ್ಕೆ ತಮಗೆ ಅವಕಾಶ ಇದೆ. ಸೊ ನೀವೇನ್ ಮಾಡ್ಬೇಕು, ಇದೆ ನೀವೇನ್ ಮಾಡಿ, ನಮ್ಮ ನಿಮ್ಮ ತಿಕೋಟಾ ನಿಮ್ ಯಾವ ಹೋಬಳಿ ಬರ್ತದೆ ಅಲ್ಲಿ ರೈತ ಸಂಪರ್ಕ ಕೇಂದ್ರನ ಭೇಟಿ ಮಾಡಿ, ನಮ್ಮ ಅಧಿಕಾರಿಗಳನ್ನ ಭೇಟಿ ಮಾಡಿ. ಈ ಪಿ ಎಂ ಕೆ ಎಸ್ ವೈ ಓ ಯೋಜನೆ ಅಂತ ಇದೆ, ಆ ಯೋಜನೆಯಲ್ಲಿ ತಮಗೆ ಅವಕಾಶ ಮಾಡಿಕೊಡ್ತಾರೆ. ಅದಿಲ್ಲ ಅಂದ್ರೆ ಈಗ ವಿಬಿರ್ ರಾಮ್ಜಿ ಅಂತ ಯೋಜನೆ ಬಂದಿದೆ, ಅದರಲ್ಲಿ ಕೂಡ ಮಾಡ್ಕೊಡಕ್ಕೆ ಅವಕಾಶ ಇದೆ.
0: ಅದು ಸಾಹೇಬ್ರ ಅವ್ರಂದ್ರಿ, ಗೌರ್ಮೆಂಟ್ ಬೋರ್ವೆಲ್ ಏನು ಗ್ರಾಮ ಪಂಚಾಯತಿಯಿಂದ ಹೊಡೆದಾರು, ಸರ್ಕಾರಿ ಬೋರ್ವೆಲ್ ಅದು ಹೊಡೆದಾರ ಸಮೀಪ ಕೇಳ್ಯಾರಿ
1: ಕೇಳಿ?
0: ಇಲ್ಲ, ನಮ್ ವೈಯಕ್ತಿಕವಾಗಿ ಮಾಡ್ಕೋಬೇಕಾಗಿತ್ತರಿ. ಅದು ನಮ್ಗ ಊರು ಬಿಟ್ಟು 2 ಕಿಲೋಮೀಟರ್ ದೂರ ಇದೆ, ಸರ್ಕಾರಿ ಬೋರ್ವೆಲ್ಗಳು ಇಲ್ಲ ನಮ್ಮ ಆಸ್ಪತ್ರೆ.
1: ಅಲ್ಲಿ ನಿಮ್ದು ವೈಯಕ್ತಿಕ ಬೋರ್ವೆಲ್ ಸರ್ಕಾರದಿಂದ ಮಾಡಿರೋ ಬೋರ್ವೆಲ್ ಅದು?
0: ಇಲ್ಲ, ಇದು ಗಂಗಾ ಕಲ್ಯಾಣ ಬೋರ್ವೆಲ್ ಅಲ್ಲ ರೀ ನಮ್ದು.
1: ಗಂಗಾ ಕಲ್ಯಾಣ ಬೋರ್ವೆಲ್ ಇದ್ರೂ ಕೂಡ ತಾವು ಮಾಡ್ಕೊಳಕ್ ಅವಕಾಶ ಇದೆ.
0: ಧನ್ಯವಾದ ಸರ್ ಮಾಹಿತಿ ನೀಡಿದ್ದಕ್ಕೆ, ಧನ್ಯವಾದ
1: ಕರೆ ಮಾಡಿದ್ದಕ್ಕೆ, ನಿಮ್ಗೂ ಕೂಡ ಧನ್ಯವಾದಗಳು. ಈಗ ನವೀನ್ ಅವರೇ, ಈಗ ಈ ಯಾವ್ಯಾವ ಯೋಜನೆ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ನಮ್ಮ ರೈತರಿಗೆ. ಈ ಒಂದು
2: ನಮ್ಮಲ್ಲಿ ಮಣ್ಣು ಸಂರಕ್ಷಣೆ ಮತ್ತು ನೀರು ಸಂರಕ್ಷಣೆ ಮಾಡಕ್ಕೆ ಸುಮಾರು ಕೇಂದ್ರ ಸರ್ಕಾರ, ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಗಳು, ಇತರ ಯೋಜನೆಗಳು ನಮ್ಮಲ್ಲಿದಾವೆ. ಮೊದಲನೇದಾಗಿ ಈ ಯೋಜನೆಗಳೆಲ್ಲ ನಾವು ಆಗ್ಲೇ ಆಲ್ಮೋಸ್ಟ್ ನಮ್ಮ ಯೋಜನೆಗಳು ಮುಕ್ತಾಯ ಅಂತ ಬಂದಿದ್ದಾವೆ, ಆದರೂ ಕೂಡ ಕೆಲವು ಕಡೆ ಮಾಡಕ್ ಅವಕಾಶ ಇದೆ. ಮೊದಲನೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಅಂತ
1: ಅಲ್ಲಿ ಬರುತ್ತೆ.
2: ಇದು ಕೂಡ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿದೆ, ಸುಮಾರು 78 ತಾಲೂಕುಗಳಿದೆ, ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಎರಡನ್ನೂ ಮಾಡ್ಕೋಬಹುದು.
1: ಆಮೇಲೆ
2: ರಿವಾರ್ಡ್ ಅಂತ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ, 20 ಜಿಲ್ಲೆಗಳಲ್ಲಿದೆ, 20 ತಾಲೂಕಲ್ಲಿದೆ, ಇದ್ರ ಕೂಡ ಮಣ್ಣು ನೀರು ಸಂರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಸೆಪ್ಮೀಸ್ ಅಂತ ಇವು 4 ಜಿಲ್ಲೆಗಳಲ್ಲಿದೆ, ಒಂದು ತುಮಕೂರು, ಚಿತ್ರದುರ್ಗ, ಹಾಗೆ ವಿಜಯನಗರ, ಬಳ್ಳಾರಿನಲ್ಲಿ. ಇದು ಗಣಿಗಾರಿಕೆಯ ಪ್ರಭಾವಕ್ಕೆ ಒಳಗಾದ ವಲಯಗಳಿಗೆ ಸಮಗ್ರ ಪರಿಸರ ಯೋಜನೆ ಅಂತ, ಸೆಪ್ಮೀಸ್ ಅಂತ, ಅದರಲ್ಲೂ ಕೂಡ ಮಾಡ್ಕೊಳ್ಳಕ್ಕೆ ಈಗ ಅವಕಾಶ ಇದೆ.
1: ಮತ್ತೆ
2: ಇದ್ರ ಜೊತೆಗೆ ಈಗ ವಿಬಿ ಗ್ರಾಮ್ ಜಿ ಅಂತ ಬಂದಿದೆ, ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಕ್ರಮವನ್ನ
1: ವಿಕಸಿತ ಭಾರತ
2: ವಿಕಸಿತ ಜಿ ರಾಮ್ ಜಿ ಯೋಜನೆ. ಇದು ಹಿಂದೆ ನರೇಗಾ ಅಂತ ಕರಿತಿದ್ವಿ, ಅದೇ ಯೋಜನೆ ಈಗ
1: ವಿಕಸಿತ ಭಾರತ ಜಿ ರಾಮ್ ಜಿ
2: ಯೋಜನೆ. ಹೌದು,
1: ತುಂಬಾ ಸಂತೋಷ ನವೀನ್ ಅವರೇ, ಈಗೊಂದು ಕರೆ ಸ್ವೀಕಾರ ಮಾಡೋಣ.
3: ಹಲೋ,
4: ಹಲೋ ಸರ್.
3: ಹಲೋ,
4: ಹಾ ಸರ್, ಹೇಳಿ ಹೇಳಿ.
3: ಹಾ ಮೇಡಮ್, ನಮಸ್ತೆ, ನನ್ನ ಹೇಳಿ ಮಹೇಶ್ ಅಂತ ಮಾತಾಡ್ತಾ ಇದ್ದೀನಿ.
4: ನಮಸ್ತೆ.
3: ಸರ್ ಹೇಳ್ದಂಗೆ ಗ್ರಾಮ ಪಂಚಾಯತಿ ಜಲಾನಯನ ಅಭಿವೃದ್ಧಿ ಸಂಘಗಳು ಅಂತ ಮಾಡಿದ್ರು, ಈಗ ಅದು ಆ ಸಂಘ ಚಟುವಟಿಕೆಯಲ್ಲಿ ಇದೆಯಾ, ಸಂಘಕ್ಕೆ ತರಬೇತಿ ಕೊಡ್ತಾ ಇದೀರಾ, ಸಂಘಕ್ಕೆ ಸರ್ಕಾರದಿಂದ ಏನಾದ್ರು ಅನುದಾನಗಳು ಬರ್ತಾ ಇದೆಯಾ, ಅದು ಸಂಘ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದೆ ಅಂತ ಏನಾದ್ರು ಮಾಹಿತಿ ಹೇಳ್ಬೋದು?
2: ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಜಲಾನಯನ ನಾವು ಜಲಾನಯನ ಸಮಿತಿ ಅಂತ ಮಾಡಿದ್ವಿ ಸರ್. ನಮ್ಮ ಏನು ರಾಜ್ಯದ 30 ಜಿಲ್ಲೆಗಳಿದೆ, 78 ತಾಲೂಕುಗಳಿದೆ, ಈ ಪ್ರತಿ ಯೋಜನೆಗೂ ಕೂಡ ಜಲಾನಯನ ಸಮಿತಿ ಅಂತ ಮಾಡಿ, ಆ ಸಮಿತಿ ಮುಖಾಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ, ಆ ಸಮಿತಿ ಮುಖಾಂತರ ಮಣ್ಣು ನೀರು ಸಂರಕ್ಷಣೆನ ಅನುಷ್ಠಾನ ಮಾಡಿದೀವಿ. ಅವೆಲ್ಲಾ ಸಮಿತಿಗಳು ಇನ್ನೂ ಕೂಡ ಅನುಷ್ಠಾನದಲ್ಲಿವೆ. ಇದೇನಾಗ್ತದೆ, ಈ ನಮ್ಮ ಯೋಜನೆ ಮುಗಿದ ತಕ್ಷಣ ನಾವೇನ್ ಮಾಡ್ತೀವಿ, ಈ ಜಲಾನಯನ ಸಮಿತಿಗಳಲ್ಲಿ ಜಲಾನಯನ ಅಭಿವೃದ್ಧಿ ನಿಧಿ ಅಂತ ಸಂಗ್ರಹ ಆಗಿರ್ತದೆ. ಇದೇನಕ್ಕೆ ಸಂಗ್ರಹ ಆಗಿರ್ತದೆ, ನಾವು ಏನು ಸಮುದಾಯ ನೀರು ಸಂರಕ್ಷಣೆ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡ್ತೀವಿ, ಅದನ್ನ ನಿರ್ವಹಣೆ ಮಾಡಕ್ಕೆ ಇಲ್ಲಿ ನಾವು ಜಲಾನಯನ ಅಭಿವೃದ್ಧಿ ನಿಧಿಯಿಂದ ಕಲೆಕ್ಟ್ ಮಾಡಿದೀವಿ. ಈ ಕಲೆಕ್ಟ್ ಮಾಡಿದಂತ ಅನುದಾನನ ನಾವು ಈ ಯೋಜನೆ ಮುಕ್ತಾಯ ಆದ ತಕ್ಷಣ, ಇನ್ನು 1 ವರ್ಷದಲ್ಲಿ ಮುಕ್ತಾಯ ಆಗ್ತದೆ, ಮುಕ್ತಾಯ ಆದ ತಕ್ಷಣ ಅದನ್ನ ಸಂಬಂಧಪಟ್ಟ ಪಂಚಾಯತಿಗೆ ಹಸ್ತಾಂತರ ಮಾಡ್ತೀವಿ. ನೀವು ಆ ಅನುದಾನವನ್ನ ಬಳಸ್ಕೊಂಡು ನಿಮ್ಮ ಊರಿನಲ್ಲಿ ಏನು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಸಮುದಾಯದ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡಿದರೆ ಅದನ್ನ ತಾವು ರಿಪೇರಿ ನಿರ್ವಹಣೆ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ಸರ್.
3: ಮಹಾತ್ಮ ಗಾಂಧಿ ಯೋಜನೆಗೂ ಇದು ಅನ್ವಯ ಆಗುತ್ತಾ ಸರ್?
2: ಮಹಾತ್ಮ ಗಾಂಧಿ ಯೋಜನೆಯಲ್ಲೂ ಕೂಡ ಅಲ್ಲಿ ಅದಕ್ಕೆ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಏನು ಅನುಷ್ಠಾನ ಮಾಡಿದ್ರು ಅದನ್ನ ರಿಪೇರಿ ಮಾಡಕ್ಕೆ ವಿಬಿ ರಾಮ್ಜಿನೇ ಪ್ರತ್ಯೇಕವಾದ ಅವಕಾಶ ಇದೆ ಸರ್.
3: ಸಮುದಾಯ
2: ಕಾರ್ಯಗಳ ಅನುಷ್ಠಾನ ಮಾಡಿದಂತ ಇದಕ್ಕೆ ರಿಪೇರಿ.
1: ಮಹಾತ್ಮ ಗಾಂಧಿ ನರೇಗಾ ಯೋಜನೆ,
2: ಮಹಾತ್ಮ ಗಾಂಧಿ ಅಂತ ಇಲ್ಲ ಸರ್, ಈಗ
1: ಯೋಜನೆ
2: ಈಗ ಅಷ್ಟೇ ವಿಬಿ ಅಂತ ಯೋಜನೆ ಅಂತ ಬದಲಾಗಿದೆ ಸರ್.
1: ಇನ್ನು ಅವಕಾಶ ಜಾಸ್ತಿ ಇದೆ.
3: ಕರಿ
1: ಮಾಡಿದ್ಕೆ ಧನ್ಯವಾದಗಳು
4: ಸರ್. ನೀರು ಸಂರಕ್ಷಣೆಯನ್ನು ಇಲಾಖೆಯ ಯಾವ ಯಾವ ಯೋಜನೆ ಅಡಿ ಕೈಗೊಳ್ಳಬಹುದು ಸರ್?
2: ಸರ್ ಮೊದಲು ಮೇಡಮ್ ನಿಮ್ಗೆ ನೀರು ಸಂರಕ್ಷಣೆಯ ವಿಧಾನಗಳು ಹೇಳ್ಬಿಡ್ತೀನಿ, ಜೊತೆಗೆ ಯಾವ ಯೋಜನೆ ಅಂತ ಹೇಳ್ತೀನಿ. ಈ ನಮ್ಮಲ್ಲಿ ಕೂಡ ನೀರು ಸಂರಕ್ಷಣಾ ವಿಧಾನಗಳು 4 ತರ ಇದಾವೆ. ಸಾಗುವಳಿ ಜಮೀನಲ್ಲಿ ಮಾಡುವಂತ ನೀರು ಸಂರಕ್ಷಣಾ ವಿಧಾನಗಳು, ಇಲ್ಲೇನಾಗ ಮಾಡ್ತೀವಿ, ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ, ನೀರು ದಾರಿಗಳು ಮಾಡ್ಕೊಡ್ತೀವಿ, ಕೃಷಿ ಹೊಂಡ ಮಾಡ್ತೀವಿ, ಅಲ್ಪ ಹಾಳಾದ ಬಾವಿಗಳಂತ ಮಾಡ್ಕೊಡ್ತೀವಿ. ಈ ಸಾಗುವಳಿಗೆ ಯೋಗ್ಯವಲ್ಲದ

0: ಇರ್ತವೆ, ಅಲ್ಲಿ ತಿರುವುಗಾಲುವೆ ಅಂತ ಮಾಡ್ತೀವಿ, ಜಲ ಮರುಪೂರಣ ಹೊಂಡ ಅಂತ ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಮಧ್ಯಸ್ಥರಕ್ಕೆ ಬಂದ್ರೆ ಗೋಕಟ್ಟೆ ಅಂತ ಮಾಡೋದಿದೆ, ಅದನ್ನು ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಕೆಲಸ್ಥರಕ್ಕೆ ಬಂದ್ರೆ ನಾಲಾಬದು, ತಡೆ ಅಣೆ, ಜಿನುಗುಕೆರೆ, ಕಿಂಡಿ ಅಣೆ, ಬಹುಕಾಮಾನು ತೊಡೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಡ್ತೀವಿ ಮೇಡಮ್. ಇವನ್ನು ಕೂಡ ನಾನು ಈಗಾಗಲೇ ಹೇಳುತ್ತಾರ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ, ವಿಶ್ವಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆ, ಸೆಪ್ಮಿಸ್ ಗಣಿಗಾರಿಕೆ ಪ್ರಭಕ್ಕೆ ಒಳವಾದ ಸಮಗ್ರ ಪರಿಸರ ಯೋಜನೆ, ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇತರ ಉಪಚಾರಗಳು, ಬಿಬಿಜಿ ರಾಮ್ಜಿ, ಇಷ್ಟು ಯೋಜನೆಗಳಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾರ್ಯಕ್ರಮ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ.
1: ಈಗೊಂದು ಕರೆ ಇದೆ ಸರ್, ಕರೆ ಸ್ವೀಕಾರ ಮಾಡೋಣ.
0: ಮಾಡೋಣ ಮೇಡಮ್.
2: ಹಲೋ ಕೃಷಿರಂಗ. ಹಲೋ ಕೃಷಿರಂಗ. ಹಲೋ, ಹೆಸರು ಸರ್ ಎಲ್ಲಿಂದ? ನವೀನ್ ಅವರೇ, ಆಗ್ಲಿ, ನಾವು ಮಾತಾಡ್ತೀವಿ
1: ಸರ್. ಸರ್, ನಿಮ್ ಪ್ರಶ್ನೆ ಕೇಳಿ ಸರ್.
3: ಮೇಡಮ್, ಈ ಏತ ನೀರಾವರಿ ಇರ್ತದಲ್ಲ ಸರ್,
2: ಹೇಳಿ ನವೀನ್ ಅವರೇ.
3: ಅದು ಬರೀ ಮಳೆಗಾಲದಲ್ಲ ಮಾತ್ರ ಕೆರೆ ತುಂಬುದ ಸರ್, ಅದು ನೀರು

0: ಮೀನ್ಸ್ ಗಣಿಗಾರಿಕೆ ಪ್ರಭಕ್ಕೆ ಒಳವಾದ ಸಮಗ್ರ ಪರಿಸರ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇತರ ಉಪಚಾರಗಳು, ವಿಬಿ ಜಿರಾಮ್ಜಿ, ಇಷ್ಟು ಯೋಜನೆಗಳಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾರ್ಯಕ್ರಮ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ.
1: ಈಗೊಂದು ಕರೆ ಇದೆ ಸರ್, ಕರೆ ಸ್ವೀಕಾರ ಮಾಡೋಣ.
0: ಮಾಡೋಣ ಮೇಡಮ್.
2: ಹಲೋ ಕೃಷಿರಂಗ. ಹಲೋ ಕೃಷಿರಂಗ. ಹಲೋ, ಹೆಸರು ಸರ್ ಎಲ್ಲಿಂದ? ನವೀನ್ ಅವರೇ, ಆಗ್ಲಿ ನಾವು ಮಾತಾಡ್ತೀವಿ.
1: ಸರ್ ನಿಮ್ ಪ್ರಶ್ನೆ ಕೇಳಿ ಸರ್.
3: ಮೇಡಮ್, ಈ ಏತ ನೀರಾವರಿ ಇರ್ತದಲ್ಲ ಸರ್,
0: ಹೇಳಿ ನವೀನ್ ಅವರೇ.
3: ಅದು ಬರೀ ಮಳೆಗಾಲದಲ್ಲ ಮಾತ್ರ ಕೆರೆ ತುಂಬುದ ಸರ್ ಅದು ನೀರು ಅಂತ ಕೇಳ್ತಾ ಇದ್ದೀನಿ ಸರ್. ಮಂಡ್ಯ ತಾಲೂಕು ದೊಡ್ಡಬಳ್ಳಿಯಿಂದ ಚಂದ್ರು ಅಂತ.
0: ಚಂದ್ರು ಕೇಳಿ, ಈ ಚಂದ್ರು ಅವರ ಏತ ನೀರಾವರಿ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ನೀವೇನ್ ಮಾಡಿ ಏತ ನೀರಾವರಿ? ನಾವು
3: ಕೆರೆಗಳೆಲ್ಲ ಇದು ಮೇಳ ಬೆಳಕೊಂಡಿರ್ತದಲ್ಲ ಅವೆಲ್ಲ.
0: ಅದೇ ಏತ ನೀರಾವರಿ ಕೆರೆ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಬರಲ್ಲ. ಸೊ ನೀವೇನ್ ಮಾಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಆ ಗ್ರಾಮ ಪಂಚಾಯತಿನಲ್ಲಿ, ನೀವು ಗ್ರಾಮ ಪಂಚಾಯತಿನ ಪಿಡಿಒನ್ನ ಭೇಟಿ ಮಾಡಿದ್ರೆ ಅವರು ತಮಗೆ ಸಮಂಜಸವಾದ ಮಾಹಿತಿ ಕೊಡ್ತಾರೆ ನೀವು ಯಾರನ್ನ ಭೇಟಿ ಮಾಡಬೇಕು ಅಂತ. ಮುಂದಿನ ಕರೆ.
1: ಹಲೋ ಹಲೋ ಸರ್, ನಮಸ್ತೆ.
4: ನಮಸ್ತೆ ಮೇಡಮ್.
1: ಸರ್ ತಮ್ಮ ಹೆಸರು ಹೇಳಿ ಸರ್.
4: ಬಿಳಿಕೆರೆಯಿಂದ ಚಿನ್ನಣ್ಣ ಮೇಡಮ್.
1: ಹಾ ಸರ್, ಕೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ.
0: ಮಾತಾಡಿ ಚಿನ್ನಣ್ಣ ಅವರೇ.
4: ಅದೇ ಮಣ್ಣು ಸ್ವಲ್ಪ ಪರೀಕ್ಷೆ ಮಾಡಬೇಕು, ಅದಕ್ಕೆ ಇದು ಮಾಡೋಣ ಅಂತ ಮಾತಾಡಿದೆ.
0: ಅದೇ ನೀವು ಮಣ್ಣು ಪರೀಕ್ಷೆ ಮಾಡ್ಬೇಕು ಅಂದ್ರೆ ನಮ್ಮ ಇಲಾಖೆಯನ್ನ ಸಂಪರ್ಕ ಮಾಡಿ. ನಮ್ಮ ನೀವು ಬಿಳಿಕೆರೆ ಹುಣಸೂರು ಹೋಗ್ಲಿ, ಹುಣಸೂರು ತಾಲೂಕ?
4: ಹೌದು, ಹುಣಸೂರು ತಾಲೂಕು.
0: ಹಾ, ನಮ್ಮ ಹುಣಸೂರಿನಲ್ಲಿ ಏನ್ ಮಾಡಿ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿನ ಭೇಟಿ ಮಾಡಿ ಅವರು ತಮಗೆ ಮಣ್ಣಿನ ಸ್ಯಾಂಪಲ್ ನ ಯಾವ ತರ ತೆಗಿಬೇಕು, ಯಾವ ತರ ತಾವು ಮಣ್ಣು ಸ್ಯಾಂಪಲ್ ನ ಮಾದರಿಯಿಂದ ತೆಗೆದು ಕೃಷಿ ಇಲಾಖೆಗೆ ಸಲ್ಲಿಸಬೇಕು ಅಂತ ನಿಮ್ಗೆ ಮಾಹಿತಿ ಕೊಡ್ತಾರೆ.
1: ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಕೃಷಿರಂಗ.
4: ನಮಸ್ತೆ ನಮಸ್ತೆ
1: ಸರ್. ತಮ್ಮ ಹೆಸರು ಸ್ವಲ್ಪ ಜೋರಾಗಿ ಹೇಳಿ ಸರ್, ಕೇಳಿಸ್ತಾ ಇಲ್ಲ.
4: ಶಿವಲಿಂಗಯ್ಯ ಹಿರೇಮಠ ರೀ.
1: ಶಿವಲಿಂಗಯ್ಯ ಹಿರೇಮಠ ಅವ್ರು.
0: ಎಲ್ಲಿಂದ ಮಾಡ್ತೀರಿ ಸರ್?
4: ಮೇಡಮ್ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೊಡದಿಂದ ಮಾತಾಡಿದ್ರೆ.
0: ಮಾತಾಡಿ, ಹೇಳಿ ಇವ್ರೆ.
4: ಸರ್ ಪ್ರಶ್ನೆ ಏನಂದ್ರೆ ರೀ, ನಮ್ಮ ಎಲ್ಲ ಜವುಳು ಭೂಮಿಗಳು ಅದಾವ ರೀ, ಅದ ನಾವು ಮಣ್ಣಿನ ಸಂರಕ್ಷಣೆ ಹ್ಯಾಂಗ್ ಮಾಡ್ಬೇಕು ಅಂತ ಸ್ವಲ್ಪ ತಿಳಿ ವಿವರಿಸ್ತೀರಾ ಮೇಡಮ್ ಸರ್?
0: ಈಗ ಜವುಳು ಭೂಮಿ ಉಪಚಾರ ಮಾಡಕ್ಕೆ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ಕಾರ್ಯಕ್ರಮ ಇಲ್ಲ. ಈಗ ಸದ್ಯಕ್ಕೆ ನೀವೇನ್ ಮಾಡಿ, ನಮ್ಮ ಮುಂದೆ ಕಾರ್ಯಕ್ರಮ ಬರೋದಿದೆ. ನೀವು ಸವಳು ಜವಳು ಕಾರ್ಯಕ್ರಮ ಅಂತ ನಮ್ದು ಆರ್ ಕೆ ಎಮ್ನಲ್ಲಿ ಒಂದು ಕಾರ್ಯಕ್ರಮ ಇದೆ. ಸೊ ನಿಮ್ದು ಯಾವ್ದು ಊರು ಎಲ್ಲಿ ಬರ್ತದೆ ಅಂತ ನೀವು, ನಿಮ್ದು ಯಾವ್ದು ಹೋಬಳಿ ಹೇಳಿದ್ರಲ್ಲ ತಾಲೂಕು?
4: ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಟೆ.
0: ಮುಗುಳ್ಕೋಟೆ. ನೀವೇನ್ ಮಾಡಿ ನಮ್ಮ ಸಂಬಂಧಪಟ್ಟ ಇಲಾಖೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ, ಅವರು ಈ ಯೋಜನೆ ನಮ್ಗೆ ಅನುಷ್ಠಾನ ಶುರು ಮಾಡಿದಾಗ ತಮಗೆ ಮಾಹಿತಿ ಕೊಡ್ತಾರೆ. ಇದಕ್ಕೂ ಕೂಡ ಅವಕಾಶ ಇದೆ ಮಾಡಕ್ಕೆ.
4: ಆಯ್ತಲ್ರಿ, ಅವಕಾಶ ಆಯ್ತಲ್ರಿ.
0: ಹಾ, ಇದೆ ಇದೆ.
1: ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ ಹಲೋ ಕೃಷಿರಂಗ.
5: ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ನಮಸ್ತೆ ಹೇಳಿ.
5: ಮೈಸೂರು ಜಿಲ್ಲೆ ಟಿ ನರಸಾಪುರ ತಾಲೂಕು ಸೋಸ್ಪೆಯಿಂದ ಮಾದೇವ್ ಶೆಟ್ಟಿ ಮಾಡೋ. ನಮಸ್ಕಾರಗಳು ಗುರುಗಳೇ.
2: ಮಾದೇವ್ ಶೆಟ್ಟಿ ಹೇಳಿ ಜಲ್ದಿ
5: ಸರ್. ನಮ್ ಪ್ರಶ್ನೆ, ನಮ್ಮ ಕುಸ್ಕಿ ಜಮೀನಲ್ಲಿ ನಿಮ್ಮ ಇಲಾಖೆಯಿಂದ ಬದು ತೆಗಿಸಬಹುದಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳೇ.
0: ನೀವು ಯಾವ ಊರಿಂದ ಮಾತಾಡ್ತಿರೋದು?
5: ಮೈಸೂರು
0: ಮೈಸೂರು ಅಲ್ವಾ? ಅದೇ ಇಲ್ಲ, ಏನಾಗಿದೆ ನಮ್ಮ ಇಲಾಖೆನಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಬದುಗೆ ಅಂತ ಇಲ್ಲ. ಅದೇನಾಗ್ತದೆ, ನಾವು ಜಲಾನಯನ ಯೋಜನೆಗಳನ್ನ ಎಲ್ಲಿ ಮಾಡ್ತೀವಿ ಅಲ್ಲಿ ಬದುಗಳನ್ನ ಮಾಡ್ಕೊಡ್ತೀವಿ. ಅದೇ ಅದೇ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ನಾವು ಆ ಕಾರ್ಯಕ್ರಮ ನಿಮ್ಮ ಟಿ ನರಸೀಪುರ ತಾಲೂಕಲ್ಲಿ ಕಾರ್ಯಕ್ರಮ ಇಲ್ಲ. ಮುಂದೆ ಯೋಜನೆಗಳು ಬರುವಂತದಿದೆ ರಾಜ್ಯ ಕೇಂದ್ರ ಸರ್ಕಾರದಿಂದ, ಆಗ ಬಂದಾಗ ಅದನ್ನ ಮಾಡಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.
2: ಮುಂದೆ ಮಾಡ್ತಾರಂತೆ. ಧನ್ಯವಾದಗಳು.
1: ಇನ್ನೊಂದು ಕರೆ.
2: ಹಲೋ ಕೃಷಿರಂಗ.
4: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
4: ಸರ್ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
1: ಸರ್ ಹೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ.
4: ಮೇಡಮ್, ನಂದು ಮಣ್ಣು ಮತ್ತು ನೀರು ಸಂರಕ್ಷಣಾ ತಾಂತ್ರಿಕ ಕಥೆಗಳು ಯಾವ್ದು ಅಂತ ಕೇಳ್ಬೇಕು ಸರ್.
0: ಅದೇ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಮಣ್ಣು ಮತ್ತು ನೀರು ಸಂರಕ್ಷಣೆ ತಾಂತ್ರಿಕತೆಗಳ ಬಗ್ಗೆ. ಈ ಮಣ್ಣು ಸಂರಕ್ಷಣೆ ಅಂದ್ರೆ ನಾವು ಹೇಳಿದ್ರೆ ಈಗಾಗಲೇ ಹೇಳ್ಕೊಟ್ಟೆ, ಸಾಗುವಳಿ ಜಮೀನಲ್ಲಿ ಮಾಡ್ತಕ್ಕಂಥ ಬದುಗಳು ಹಾಕ್ಕೊಳ್ಳೋದು, ಕಂದಕದೊಂದಿಗೆ ಬದು ಮಾಡ್ಕೊಳ್ಳೋದು, ಹಳೆ ಬದುಗಳನ್ನ ಬಳೆ ಪಡಿಸ್ಕೊಳ್ಳೋದು. ಇದಲ್ದೆ ಏನ್ ಮಾಡ್ತೀವಿ ನಾವು, ಈ ಜಲವಾಹಿನಿ ಇರ್ತದೆ ಅಲ್ಲಿ ಕೊಳ್ಳ ಸೋದನ ರಚನೆಗಳನ್ನ ಮಾಡ್ತೀವಿ. ಜಲವಾಹಿನ ಮೇಲ್ಸ್ತರದಲ್ಲಿ ಕಂಟಿ ತಡೆ, ಗುಂಡು ಕಲ್ಲಿನ ತಡೆ, ರಬ್ಬಲ್ ಕಲ್ ತಡೆ ಇವೆಲ್ಲ ಮಾಡ್ಕೊಡ್ತೀವಿ. ಅದೇ ರೀತಿ ನೀರು ಸಂರಕ್ಷಣೆಗೆ ಬಂದ್ರೆ ನಿಮ್ಗೆ ಕೃಷಿ ಹೊಂಡ ಮಾಡ್ಕೊಡ್ತೀವಿ, ಕಂದಕದೊಂದಿಗೆ ಬದುಗಳು ಮಾಡ್ಕೋಬಹುದು, ತಾವು ತಿರುವುಗಾಲುವೆ ಮಾಡ್ಕೋಬಹುದು, ಮತ್ತೆ ನಿಮ್ಮಲ್ಲಿ ಗೋಕಟ್ಟೆ ಮಾಡ್ಕೋಬಹುದು. ಜಲವಾಹಿನಿಗಳಲ್ಲಿ ನಾಲಾಬದು, ತಡೆ ಅಣೆ, ಜಿನ್ಗುಕೆರೆ, ಕಿಂಡಿ ಅಣೆ, ಬಹುಕಾಮನ ತಡೆ ಇವೆಲ್ಲ ಮಾಡೋಕೆ ಅವಕಾಶ ಇದೆ.
4: ಈ ಯೋಜನೆ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ನಲ್ಲಿ ಬಂದಿದೆ ಸರ್?
0: ನಿಮ್ಮ ಬಳ್ಳಾರಿ ತಾಲೂಕಲ್ಲಿ ನಮ್ಮ ಸ್ಕೀಮು ಸದ್ಯಕ್ಕಿಲ್ಲ.
4: ಕಂಪ್ಲಿ ಬರುತ್ತೆ ಸರ್ ತಾಲೂಕು?
0: ಯಾವ ತಾಲೂಕು?
4: ಕಂಪ್ಲಿ ತಾಲೂಕು.
0: ಕಂಪ್ಲಿ ತಾಲೂಕಲ್ಲಿ ಇಲ್ಲ, ಕಂಪ್ಲಿ ತಾಲೂಕಲ್ಲಿ ನಮ್ದು

0: ಯೋಜನೆ ಇಲ್ಲ. ಮುಂದೆ ನಮ್ದು ಯಾವ್ದಾರ ಹೊಸ ಸ್ಕೀಮ್ ಬಂದಾಗ ತಾವು ಅಲ್ಲಿ ನಾವು ಅದನ್ನ ಸಾಧ್ಯತೆ ಪರಿಗಣಿಸ್ತೀವಿ. ಇನ್ನೊಂದ್ ಮಾಡಿ, ಇಲ್ಲ ಇನ್ನೊಂದ್ ಮಾಡಿ, ನಮ್ಮ ತಾಲೂಕಲ್ಲಿ ಯೋಜನೆ ಇಲ್ಲ ಅಂದ್ರೂ ಕೂಡ ಈಗ ವಿ ಬಿ ಜಿ ರಾಮ್ಜಿನಲ್ಲಿ ಅವಕಾಶ ಇದೆ ಮಾಡ್ಕೊಳಕ್ಕೆ. ನೀವೇನ್ ಮಾಡಿ,
1: ಅವಕಾಶ
0: ಇದೆ, ನೀವು ಹತ್ತಿರದ ಗ್ರಾಮ ಪಂಚಾಯತಿನ ಭೇಟಿ ಮಾಡಿ, ಭೇಟಿ ಮಾಡಿ ನೀವು ಈ ಮಣ್ಣು ನೀರು ಸಂರಕ್ಷಣೆ ತಾವು ಮಾಡಿಸ್ಕೋಬಹುದು.
2: ಧನ್ಯವಾದಗಳು ಸರ್. ಇನ್ನೊಂದು ಕರೆ ಇದೆ. ಹಲೋ, ಹಲೋ ಕೃಷಿರಂಗ.
3: ಹಲೋ, ನಮಸ್ಕಾರ ಮೇಡಮ್.
2: ಸರ್ ನಮಸ್ಕಾರ ಸರ್, ಹೇಳಿ ಸರ್, ತಮ್ಮ ಹೆಸರು, ಊರು ಹೇಳಿ ಸರ್.
4: ಹೇಳಿ ಸರ್, ಪ್ರಶ್ನೆ ಕೇಳಿ.
3: ಸರ್, ಮುದ್ಕಪ್ಪ ಬೆಟ್ಟದೂರು ಅಂತ ಸರ್ ಮೇಡಮ್.
2: ಸರ್ ನಿಮ್ ಪ್ರಶ್ನೆ ಕೇಳಿ.
3: ನಾವು ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕಿಂದ ಮಾತಾಡೋದ್ರಿ.
4: ಕೇಳಿ
3: ಸರ್. ನಮಸ್ತೆ ಸರ್.
0: ನಮಸ್ತೆ.
3: ನಮಸ್ತೆ ಸರ್. ಈಗ ಜಿಲ್ಲಾನಯನ ಇಲಾಖೆ ಸರ್ ನಮ್ಗ ಹೊಲದಲ್ಲಿ ಬದು ಹಾಕಿದೀವಿ ಸರ್, ಅದಕ್ಕ ಕಲ್ ಪಿಚ್ಚಿಂಗ್ ಇದೆ ಸರ್.
0: ಕಲ್ ಪಿಚ್ಚಿಂಗ್ ತಾವೇನಾಗಿದೆ, ಸ್ಟೋನ್ ಪಿಚ್ಚಿಂಗ್ ತಾವೇನ್ ಮಾಡ್ತೀರಿ? ತಾವು ಯೂಶಲಿ ಪಿಚ್ಚಿಂಗ್ ಮಾಡ್ಬೇಕಾಗಿದೆ, ಅದನ್ನ ನಾವು ರೈತರು ಏನ್ ವಂತಿಕೆ ಕೊಡ್ಬೇಕಾಯ್ತಲ್ಲ, ತಮ್ಮ ಕಡೆಯಿಂದ ವಂತಿಕೆ ಕೊಡ್ಬೇಕಾಗ್ತದೆ. ಆ ವಂತಿಕೆಯಲ್ಲಿ ನೀವು ವಂತಿಕೆ ಕಟ್ಟೋ ಬದಲು ಅದನ್ನ ನಾವು ಪಿಚ್ಚಿಂಗ್ ತಾವೇ ಮಾಡ್ಕೋಬೇಕಾಗ್ತದೆ. ಆ ಭಾಗವನ್ನ ನಾವು ತಾವೇನ್ ವಂತಿಕೆ ಪಿಚ್ಚಿಂಗ್ ಮಾಡ್ಕೋತೀರಿ, ಆ ಭಾಗವನ್ನ ನಾವು ಜಲಾನಯನ ಅಭಿವೃದ್ಧಿ ನಿಧಿಗೆ ನಾವು ಹಾಕೋತೀವಿ.
3: ಸರ್ ಎಷ್ಟು ಸರ್ ಅದು ವಂತಿಕೆ ಎಷ್ಟು ಸರ್ ಅಂದಾಜು?
0: ವಂತಿಕೆ ಅಂದ್ರೆ ಏನಾಗಿದೆ, ನಮ್ಮಲ್ಲಿ ಈ ಮಣ್ಣು ಮತ್ತು ನೀರು ಸಂಗ್ರಹ, ನೀರು ಸಂರಕ್ಷಣಾ ಕಾರ್ಯಕ್ರಮಗಳಿರ್ಬೋದು, ಕೃಷಿ ಅರಣ್ಯ ಇರ್ಬೋದು, ಕೃಷಿ ತೋಟಗಾರಿಕೆ ಕಾರ್ಯಕ್ರಮಗಳಿಗೆ ನಾವೇನು ಕಾರ್ಯಕ್ರಮ ಮಾಡ್ತೀವಿ, ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಸಾಮಾನ್ಯ ಸಣ್ಣ ಮತ್ತು ಅತಿ ಸಣ್ಣ ರೈತರಾದ್ರೆ ಶೇಕಡಾ 5% ಕೊಡಬೇಕಾಗ್ತದೆ, ದೊಡ್ಡ ರೈತರು 10% ಕೊಡಬೇಕಾಗ್ತದೆ.
3: ಉತ್ತರ ಸರ್, ತಮಗೆ ಎಲ್ಲರಿಗೂ ಅಭಿನಂದನೆ ಇಲ್ಲ ಸರ್, ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಸರ್, ಆಕಾಶವಾಣಿ ಬೆಂಗಳೂರಿಂದ ಸರ್, ನಮ್ಮ ಕೃಷಿ ಇಲಾಖೆಯಿಂದ ಸರ್.
4: ಓಕೆ,
3: ಧನ್ಯವಾದ. ಎಲ್ಲ ರೈತರಿಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಸರ್.
4: ಧನ್ಯವಾದಗಳು ಬೆಟ್ಟದವರವರೇ, ಕರೆ ಮಾಡಿದಕ್ಕೂ ಕೂಡ ಕರೆ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ. ಇನ್ನೊಮ್ಮೆ ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ. ಮುಂದಿನ ಕರೆಯನ್ನು ನೋಡೋಣ. ಹಲೋ,
5: ಹಲೋ ಸರ್.
0: ನಮಸ್ಕಾರ ಹೇಳಿ ಸರ್.
5: ಜಿಲ್ಲೆ ಅರಕಲಗೂಡು ತಾಲೂಕು ಮಾರಿಹಳ್ಳಿಯಿಂದ ಸರ್ ಮಾತಾಡ್ತಾ ಇದ್ದೀನಿ.
0: ಹೇಳಿ
5: ಸರ್. ಎಷ್ಟಂದ್ರೆ ಈಗ ಪ್ರಸ್ತುತ ಮಣ್ಣು ಪರೀಕ್ಷೆಗಳನ್ನ ನಾವು ಯಾವ್ಯಾವ ತಿಂಗಳಲ್ಲಿ ಮಾಡಿಸಿದ್ರೆ ಸೂಕ್ತ ಅಂತ?
0: ಅದೇ ಮಣ್ಣು ಪರೀಕ್ಷೆನ ನೀವು ಈಗ ಮುಂಗಾರಿಗಿಂತ ಮೊದಲೇ ಮಾಡ್ಕೊಂಡ್ರೆ ಉತ್ತಮ, ಮುಂಗಾರು ಬೆಳೆ ಮಾಡಕ್ಕೆ ಅನುಕೂಲ. ಮುಂಗಾರಿಗಿಂತ ಮುಂಚೆನೆ
5: ಮಾಡ್ಕೋಬೇಕು.
0: ನೀವು ನಮ್ಮ ನಿಮ್ದು ಯಾವ್ದು ಹೋಬಳಿ ಬರ್ತದೆ, ಆ ಹೋಬಳಿನಲ್ಲಿ ನಮ್ಮ ಕೃಷಿ ಅಧಿಕಾರಿಗಳು ಅರಕಲಗೂಡು ತಾಲೂಕಲ್ಲಿ ನಿಮ್ದು ಯಾವ ಹೋಬಳಿ ಬರ್ತದೆ, ಆ ಹೋಬಳಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ತಮ್ಮ ಕೃಷಿ ಅಧಿಕಾರಿಗಳು ತಮ್ಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಅದನ್ನ ಹೇಗೆ ಸ್ಯಾಂಪಲ್ ತೆಗಿಬೇಕು ಅವೆಲ್ಲ ತಮ್ಗೆ ಮಾಹಿತಿ ಒದಗಿಸ್.
4: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
6: ಬಾಂಡೇಪುರ ತಾಲೂಕು ಮಂಡ್ಯ ಜಿಲ್ಲೆ ಕೇರ್ತಿಯಿಂದ ಮಾತಾಡ್ತಾ ಇರೋ.
4: ಹೆಸರು ಸರ್?
6: ಹಲೋ,
4: ಪ್ರಶ್ನೆ ಕೇಳ್ಬಿಡಿ.
6: ಮಣ್ಣನ್ನ ನಾವು ವರ್ಷಕ್ಕೆ ಪ್ರತಿ ವರ್ಷನ ಚೆಕ್ ಮಾಡಿಸ್ಬೇಕಾ, ಇಲ್ಲ 3 ವರ್ಷಕ್ಕೊಂದ್ಸಲ ಚೆಕ್ ಮಾಡಿದ್ರೆ ಸಾಕ ಅಂತ
0: ಹೇಳ್ತಾರೆ. ಅದು ಮಣ್ಣು ನೀವು ನಿಮ್ಮ ಜಮೀನಿನ ಗುಣಧರ್ಮದಲ್ಲಿ ಹೋಗ್ತದೆ ಸರ್. ನಿಮ್ ಮಣ್ಣು ಉತ್ತಮವಾಗಿದ್ರೆ ನೀವು 3 ವರ್ಷಕ್ಕೊಂದು ಮಾಡ್ಕೊಂಡು ಸಾಕಾಗ್ತದೆ ಸರ್.
6: ಚೆಕ್ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗಿದೆ, ಈಗ ಕೊಡ್ತಾರೆ ಗೊಬ್ಬರ ಕೊಡಿ ಅಂತ ಹೇಳಿದ್ರು. ಮತ್ತೆ ನೀರು ಮಾಮೂಲಿ ಕಾವೇರಿ ನಿಧಿಗೆ ನೀರು ಚೆಕ್ ಮಾಡ್ಸೋಣ ಬೇಕಿಲ್ಲ ಅಲ್ವೇ?
0: ನೀರಿನ ಏನು ನೀರು ಟೆಸ್ಟ್ ಮಾಡ್ಸಕ?
6: ಅಲ್ಲ, ನೀರು ನಮ್ಮ ಕಾವೇರಿ ನದಿ ನೀರಿನ ಬರುವಂತ ನೀರನ್ನ ವಹಿಸ್ತಾ ಇರೋರು. ಬೋರ್ವೆಲ್ ನೀರು ಆದ್ರೆ ಚೆಕ್ ಮಾಡಿಸ್ಬೇಕು, ಅದೆಲ್ಲ ಅಂಶಗಳು ಹೆಚ್ಚು ಕಡಿಮೆ ಇರ್ತದೆ ಅಂತ ಹೇಳ್ತಾರೆ.
0: ಬೋರ್ವೆಲ್ ನೀರು ಆದ್ರೆ ಏನಾಗ್ತದೆ, ನಿಮ್ಮ ಬೋರ್ವೆಲ್ ಎಷ್ಟು ಅಡಿ ಇದೆ ಸರ್? 1500-2000 ಆಳಕ್ಕೆ ಹೋದ್ರೆ ಆಗ ಏನಾಗ್ತದೆ, ಉಪ್ಪಿನ ಅಂಶ ಜಾಸ್ತಿ ಆಗ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಅದೇ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಗೆ 500 ಅಡಿಗಿಂತ ಜಾಸ್ತಿ ಹೋಗಲ್ಲ ಅನ್ಸ್ತದೆ ಬೋರ್ವೆಲ್.
4: ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮತ್ತು ಮಣ್ಣು ನೀರು ಸಂರಕ್ಷಣಾ ಕ್ರಮಗಳ ಕುರಿತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವಾಗಿತ್ತು. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಲಾರವರು ಆಗಮಿಸಿದ್ರು, ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮಿ ಕೆ ಅವರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದರು. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
0: ನಮಸ್ಕಾರ ಎಲ್ಲ ಬಂದಿದ್ದು. ನಮಸ್ಕಾರ. ಅದೇ ರೀತಿ ನಮ್ಮ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಸರ್ ವಂದನೆಗಳನ್ನು ಬಯಸಿಕೊಳ್ಳುತ್ತೇನೆ.
7: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ.
8: ಆಕಾಶವಾಣಿ ಮಡಿಕೇರಿ.
9: ಸುದ್ದಿ ಜೊಂಪೆ ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. ಆಗಸ್ಟ್ 10ರಂದು ಉತ್ತರ

0: ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು, ಕುಶಾಲ್ ನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಆಗ್ರಾ ವಿಶ್ವ ಪ್ರಸಿದ್ಧ ತಾಜ್ ಮಹಲ್, ದೆಹಲಿ ಕೆಂಪು ಕೋಟೆಯ ವೀಕ್ಷಣೆ ಮಾಡಿಕೊಂಡು ಆಗಸ್ಟ್ 17ರಂದು ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
1: ಸುದ್ದಿ ಜೊಂಪೆ, ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಗಣತಿ ನಮೂನೆನ ಡಿಜಿಟಲೀಕರಣ ಶೇಕಡ 80ರಷ್ಟು ಪೂರ್ತಿಯಾಗಿದ್ದು, ಇದೇ ತಿಂಗಳ 28ರೊಳಗೆ ಶೇಕಡ 100ರಷ್ಟು ಪ್ರಗತಿ ಸಾಧಿಸಕೂತ ನೋಡಲ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಎಸ್ ಜಿ ಸೋಮಶೇಖರ್ ನಿರ್ದೇಶನ ಕೊಟ್ಟಳು. ಪೇಟೆನ ತಮ್ಮ ಕಚೇರಿ ಸಭಾಬಾಡಿಲಿ ಎಸ್ಐಆರ್ ಪ್ರಗತಿ ಸಂಬಂಧ ನೋಡಲ್ ಅಧಿಕಾರಿಗಳೊಟ್ಟಿಗೆ ನಡೆದ ಸಭೆನ ಅಧ್ಯಕ್ಷತೆ ವಹಿಸಿ ಅವರು ಮಾತಾಡಿದ್ರು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಡಿಜಿಟಲೀಕರಣ ಮಾಡಿದರೊಟ್ಟಿಗೆ ಗುಣಮಟ್ಟ ಪರೀಕ್ಷೆ ಮಾಡ್ಕೊಳಕು, ಮತದಾರರು ಶಾಶ್ವತ ಸ್ಥಳಾಂತರ ತೀರಿ ಹೋಗಿದ್ದರೆ ಎರಡು ಕಡೆ ಹೆಸರು ಇರುವ ಇತರೆ ಕಾರಣಗಳಿಂದ ನಮೂನೆ ಸಲ್ಲಿಸದಿರುವ ಮತದಾರರ ಬಗ್ಗೆನೂ ಸಹ ವಿಶೇಷ ಗಮನ ಹರಿಸಕು ಮತಗಟ್ಟೆ ಅಧಿಕಾರಿಗೆ ಮನೆ ಮನೆ ಭೇಟಿ ಕೊಡುವ ಕೆಲಸ ಆಗಸ್ಟ್ 8ಕ್ಕೆ ಮುಟ್ಟ ನಡೆದದೆ. ಮತಗಟ್ಟೆ ಪುನರ್ ವಿಂಗಡಣೆ ಕಾರ್ಯಕ್ರಮ ಆಗಸ್ಟ್ 8ಕ್ಕೆ ನಡೆದದೆ. ಕರಡು ಮತದಾರರ ಪಟ್ಟಿ ಆಗಸ್ಟ್ 17ರಂದು ಪ್ರಕಟ ಆದೆ. ಆಕ್ಷೇಪಣೆ ಕೊಡಿಕೆ ಸೆಪ್ಟೆಂಬರ್ 16ಕ್ಕೆ ಮುಟ್ಟ ಅವಕಾಶ ಇದ್ದದೆ ಅಂತ ಇವು ಹೇಳಿದ್ದು. ಈ ಸಭೆಯಲ್ಲಿ ನೋಡಲ್ ಅಧಿಕಾರಿಗೆ ಹಾಜರಿದ್ದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಂಗೆ ಐಪಿಇ ಗ್ಲೋಬಲ್ ಸಂಸ್ಥೆ ಇವರ ಕೂಡುಕಟ್ಟಲಿ ಮಡಿಕೇರಿ ಬ್ಯಾಟನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಲ್ವಿಚಾರಕಿಯರು ಹಂಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಂಗೆ ಬಸರಿ ಹೆಣ್ಮಕ್ಕಳ ಪೌಷ್ಟಿಕತೆ ಕುರಿತಂಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ಇಂದು ನಡೆದು. ಇಲಾಖೆಯ ಉಪನಿರ್ದೇಶಕರಾದ ಪ್ರಸನ್ನ ಕುಮಾರ್ ಅವರು ಮಾತಾಡಿ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಬಸರಿ ಮತ್ತು ಬಾಣಂತಿಗಳಿಗೆ ಆರ್ಥಿಕ ನೆರವು ನೀಡುವ ಯೋಜನೆಯಾಗಿದ್ದು, ಇದರಲ್ಲಿ ಸುರ್ಣಕೊಸು ಗಂಡಾಗಲಿ ಹೆಣ್ಣಾಗಲಿ ರೂಪಾಯಿ 5,000 ರೂಪಾಯಿ, ಎರಡನೇ ಕೂಸು ಹೆಣ್ಣು ಕೂಸು ಆಗಿದ್ದರೆ 6,000 ರೂಪಾಯಿ ಕೊಡುತ್ತಿದ್ದು, ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಫಲಾನುಭವಿಗಳಿಗೆ ಮಾಹಿತಿ ಕೊಟ್ಟು ಅರ್ಜಿ ಹಾಕಿಕೆ ತಿಳಿ ಹೇಳಿ ಸೌಲಭ್ಯ ಒದಗಿಸಕೂತ ಹೇಳಿದು. ಈ ಸಂದರ್ಭ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ, ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗೆ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಒಳ್ಳೆ ಮಳೆಯಾಗ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಟು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ಆಗಿ ಹಾರಂಗಿ ಅಣೆಕಟ್ಟೆಯಿಂದ ಜುಲೈ 25 ತೇಳ್ರೆ ನಾಳೆ ಮಧ್ಯಾಹ್ನ 3,000-5,000 ಕ್ಯೂಸೆಕ್ಸ್ ನೀರಿನ ಹೊಳೆಗೆ ಹರಿಬಿಡಲಾದೆ ಅಂತ ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಅವರು ತಿಳಿಸಿದರು. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಾಗಿದ್ದು ಇಂದಿನ ಮಟ್ಟ 2,856 ಆಗಿದ್ದು, ನಾಳೆ ಮಧ್ಯಾಹ್ನ ಮೇಲೆ ಹೊಳೆಗೆ ನೀರು ಬಿಡುವುದರಿಂದ ಹೊಳೆಕರೆ ಜನ ತಮ್ಮ ಆಸ್ತಿ ಪಾಸ್ತಿ ಹಂಗೆ ದನಕರುಗಳ ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಕೂತ ಇವು ತಿಳಿಸೇಳು. ಯುವಜನರಲ್ಲಿ ನಾಯಕತ್ವ ಗುಣ, ಸಾಮಾಜಿಕ ಹೊಣೆಗಾರಿಕೆ ಹಂಗೆ ಕೌಶಲ್ಯಗಳನ್ನ ಬೆಳೆಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮೈ ಭಾರತ್ ಕಾರ್ಯಕ್ರಮದ ಬಗ್ಗೆ ಯುವಜನತೆಗೆ ಅರಿವು ಮೂಡಿಸಕೂತ ಜಿಲ್ಲಾಧಿಕಾರಿ ಎಸ್ ಜಿ ಸೋಮಶೇಖರ್ ಅವರು ತಿಳಿಸೇಳು. ಪೇಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಬಾಡಲಿ ನಡೆದ ಮೈ ಭಾರತ್ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಯುವಜನರಿಗಾಗಿ ಉದ್ಯೋಗಾವಕಾಶ ಹೆಚ್ಚು ಮಾಡುವ ಕೌಶಲ್ಯ ತರಬೇತಿ ನಾಯಕತ್ವ ಶಿಬಿರ ಹಂಗೆ ಉದ್ಯಮಶೀಲತಾ ಕಾರ್ಯಾಗಾರ ನಡೆಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆದು. ಮತ್ತೆ ಮಾತಾಡಿದ ಜಿಲ್ಲಾಧಿಕಾರಿಯವು, ಮೈ ಭಾರತ್ ಡಿಜಿಟಲ್ ವೇದಿಕೆನ ಮೂಲಕ ಜಿಲ್ಲೆನ ಹೈದಗುಡಗ ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಯುವ ಕಲ್ಯಾಣ ಯೋಜನೆಗೆ ಕೌಶಲ್ಯಾಭಿವೃದ್ಧಿ ಹಂಗೆ ಸ್ವಯಂ ಸೇವಕ ಚಟುವಟಿಕೆಗಳಲ್ಲಿ ಸಕ್ರಿಯ ಆಗಿ ಭಾಗವಹಿಸಕು ಈ ನಿಟ್ಟಿನಲ್ಲಿ ಇಲಾಖಾಧಿಕಾರಿ ಯುವ ಸಮುದಾಯದಕ್ಕೆ ಸರಿಯಾದ ಮಾಹಿತಿ ಕೊಡಕೂತ ಹೇಳಿದು. ಈ ಸಭೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಪ್ರಧಾನ ಆಯುಕ್ತರಾದ ಬೇಬಿ ಮ್ಯಾಥ್ಯೂ, ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ಬಸವರಾಜು, ಡಿಡಿಪಿಯು ಗಣಪತಿ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದು. ಕುಶಲ್ನಗರ ಅರಣ್ಯ ವಲಯದ ಆನೆಕಾಡು ಶಾಖೆನ ಹೊರೂರು, ಮೋದೂರು, ಅತ್ತೂರು, ನಲ್ಲೂರು ಗ್ರಾಮದ ಕುರ್ತಿಕಾಡು, ಕಾರೆಕೊಲ್ಲಿ, ಗ್ರೀನ್ಲ್ಯಾಂಡ್, ಮತ್ತಿಕಾಡು, ಟಾಟಾ ಕಾಫಿ ಹಂಗೆ ಮೀನುಕೊಲ್ಲಿ ಶಾಖೆನ ಚೇರಳು, ಶ್ರೀಮಂಗಲ, ಈರಳೆವಳಮುಡಿ ಗ್ರಾಮಗಳ ಹತ್ತಿರದ ಕಾಫಿ ತೋಟಗಳಲ್ಲಿ ಸೇರ್ಕೊಂಡಿರುವ ಕಾಡಾನೆಗಳನ್ನ ಕಾಡಿಗೆ ಓಡಿಸುವ ಕಾರ್ಯಾಚರಣೆನ ನಾಳೆ ಮತ್ತೆ ನಡೆಸಲಾಗಿದೆ. ಆದ್ದರಿಂದ ಈ ಭಾಗದ ರೈತರು, ಕಾರ್ಮಿಕರು, ಮಕ್ಕ, ವಾಹನ ಸವಾರರು ಎಚ್ಚರಿಕೆಯಿಂದ ಇರಕೂತ ಕುಶಲ್ನಗರ ವಲಯ ಅರಣ್ಯಾಧಿಕಾರಿಯವರು ತಿಳಿಸಿದರು. ಜಿಲ್ಲೆನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ವಿಷ ನಿರೋಧಕ ಮದ್ದು ದಾಸ್ತಾನು ಮಾಡ್ಕೊಳ್ಳೋ ಕೂತ ಜಿಲ್ಲಾಧಿಕಾರಿ ಎಸ್ ಜಿ ಸೋಮಶೇಖರ್ ಅವರು ಹೇಳಿದ್ರು. ತಮ್ಮ ಕಚೇರಿ ಸಭಾಬಾಡಿಲಿ ನಡೆದ ರಾಷ್ಟೀಯ ಹಾವು ಕಡಿತ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾರ್ಯಕ್ರಮದ ತ್ರೈಮಾಸಿಕ ಪರಿಶೀಲನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತಾಡಿದ್ರು. ಇಂದಿಗೂ ಹಾವು ಕಚ್ಚಿರೆ ಜನ ಸಾವು ನೋವಿಗೆ ತುತ್ತಾಗ್ತಿದ್ದು ಸರಿಯಾದ ಮಾಹಿತಿ ಇಲ್ಲದಿರುವುದು ಇದಕ್ಕೆ ಕಾರಣ. ಹಾವು ಕಚ್ಚಿದಂಗೆ ಪ್ರಥಮ ಚಿಕಿತ್ಸೆ ಕುರಿತಂಗೆ ಮಾಹಿತಿ ತಗೊಳ್ಳೋದು ಅಗತ್ಯ. ಈ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮ ರೂಪಿಸಕೂತ ಸಲಹೆ ಮಾಡಿದ್ರು. ತುರ್ತು ಸಂದರ್ಭದಲ್ಲಿ ಹಾವು ಕಚ್ಚಿದವಕ್ಕೆ ಪ್ರಥಮ ಚಿಕಿತ್ಸೆ ಕೊಡಿಕೆ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳಿಗೆ ನಿರಂತರ ತರಬೇತಿ ಆಯೋಜಿಸಕೂತ ಇವು ಹೇಳಿದ್ರು. ಈ ಸಂದರ್ಭ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನಂಜುಂಡಯ್ಯ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
0: ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್, ಕುಶಾಲ್ ನಗರ.

0: ಚಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
1: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9444805739.
6: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
7: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹಾಂಡಾ. ಇಲ್ಲಿ ಹಾಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹಾಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹಾಂಡಾ, ಹಿಲ್ ರೋಡ್, ಮಡಿಕೇರಿ.
10: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
11: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
10: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
12: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
13: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
14: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
15: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
16: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
17: ಸುದ್ದಿ ಸಮಾಚಾರ. ಓದ್ಯನ್ರುಳ್ಳ, ಕರವಂಡ, ಸೀಮಾ ಗಣಪತಿ. ಸುದ್ದಿರ ವಿವರ. ಬಾಲಕರ ನಾಯಕತ್ವ ಗುಣ, ಸಾಮಾಜಿಕ ಹೊಣೆಗಾರಿಕೆ, ಪಿಂಗ ಕೌಶಲ್ಯತ್ನ ಬಳತಿಯುವ ಉದ್ದೇಶದ ಕೇಂದ್ರ ಸರ್ಕಾರ ಅಡತ ಬಂದ ಮೈ ಭಾರತ್ ಕಾರ್ಬಾರರ ಬಗ್ಗೆ ಅರಿವು ಅಡತ ಬಪ್ಪನಕ್ಕೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ರಾವ್ ಅರಿಚಿಟಿತ್. ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲ್ಲಿ ನಡೆದ ಮೈ ಭಾರತ್ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆಯಲ್ಲಿ ಗ್ರಾಮೀಣ ಪಿಂಜ ನಗರ ಪ್ರದೇಶತ್ರ ಬಾಲಕಾರಕ್ಕೆ ಚಾಕ್ರಿ ಅವಕಾಶ ಏರ ಮಾಡುವ ನಿಟ್ಟಿಲು ಕೌಶಲ್ಯ ಪಡಿಪು ನಾಯಕತ್ವ ಶಿಬಿರ, ಪಿಂಜ ಉದ್ಯಮಶೀಲತಾ ಕಾರ್ಯಾಗಾರತನ್ನು ಏರ್ಪಡುತ್ತುವ ಬಗ್ಗೆ ಚರ್ಚೆ ಮಾಡಿಚಿ. ಜಿಲ್ಲೆಯ ಎಲ್ಲ ಕಾಲೇಜು ಯುವಕ ಮಂಡಲಕಾರ ಅವರ ಕಣಕಲು ಮೈ ಭಾರತ್ ಪೋರ್ಟಲ್ ಪೆದ ಕೂಟಕ್ಕೆ ಜಾಗೃತಿ ಕೊಂಡಬಕ್ಕೊಂಡು ಅಲ್ಲದೆ ಜಿಲ್ಲಾ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ, ಶಿಕ್ಷಣ ಇಲಾಖೆ, ಕೌಶಲ್ಯ ಅಭಿವೃದ್ಧಿ ಇಲಾಖೆ ಕರ ಒಂದಾಯಿತು ಈ ಕಾರ್ಬಾರ್ಲ್ ಕೈಕೂಟಣು ಎಂದು ಎಣಿಸಿ. ಈ ನೇರತ್ತು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಗಳಾದ ಬಸವರಾಜು, DDPU ಗಣಪತಿ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್ರು. ಮತದಾರಂಗಡ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಗಣತಿ ನಮೂನೆರ ಡಿಜಿಟಲೀಕರಣ 90% ಪೂರ್ತಿಯಾಯಿತು. ಇದೇ ತಿಂಗ 28 100% ಪ್ರಗತಿ ಸಾಧಿಸಿದುಂಡು. ನೋಡಲ್ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ರಾವ್ ನಿರ್ದೇಶನ ಕೊಡ್ತದೆ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲೆ SIR ಪ್ರಗತಿ ಸಂಬಂಧ ನೋಡಲ್ ಅಧಿಕಾರಿಯಡ ಕೂಡ ನಡೆದ ಸಭೆಯ ಕೊರವು ಕಾರಿಕೆ ವಹಿಸಿತು. ಅವು ತಕ್ಪರ್ಂದತ್ SIR ಸಂಬಂಧ ಗಣತಿ ಕಾಗದ ಕೊಡಪ ಕಾರ್ಬಾರ 100% ಪೂರ್ತಿಯಾಯಿತು. ಆಚೆಂಗಿಯೂ ಸಹ ದಾರೆಂಗಿ ಬಿಟ್ಟು

0: ಹೋಯ್ತುಣಂಗಿ ಗಣತಿ ಕಾಗದ ಕೊಡ್ತಿತ್ತು ದುಂಬಚಿಟ್ಟ ಅರ್ಜಿನ ಪಡೆದಂಡು ಡಿಜಿಟಲೀಕರಣ ಮಾಡೋಣ ಎಂದು ಜಿಲ್ಲಾಧಿಕಾರಿ ಸಲಹೆ ಕೊಡ್ತತ್ತು. ಈ ನೇರತ್ತು ನೋಡಲ್ ಅಧಿಕಾರಿಯ ತಂಗಡ ವ್ಯಾಪ್ತಿರ ಡಿಜಿಟಲೀಕರಣ ಪ್ರಗತಿ ಸಂಬಂಧ ಮಾಹಿತಿ ಕೊಡ್ತತ್ತು. ಆರಂಗಿ ಜಲಾನಯನ ಪ್ರದೇಶದಲ್ಲೂ ಏರ ಮಳೆ ಆಯಿತು. ಜಲಾಶಯತ್ರ ಒಳಹರಿವು ಪ್ರಮಾಣ ಜಾಸ್ತಿ ಆಯನುಂಡು. ಅನ್ನನೆ ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಜಲಾಶಯತ್ರ ನೀರು ಆಪಚಕ್ಕೆ ಬೇರಿಯ ಗರಿಷ್ಠ ಮಟ್ಟಕ್ಕೆ ಎತ್ತುವನಗುಂಡು ನಾಳೆ ಮಧ್ಯಾಹ್ನ ದಂಡು ಗಂಟೆರ ಮೀದ ಸುಮಾರು 3-5000 ಕ್ಯೂಸೆಕ್ ನೀರಿನ ಪೊಳೆಕು ಬಿಡುವ ಆನಗುಂಡು. ಸಾರ್ವಜನಿಕಂಗ ಆರಂಗಿ ಪಿಂಯ ಕಾವೇರಿ ಪೊಳೆಕರಲ್ಲಿ ಉಳ್ಳ ಜನ ತಂಗಡ ಆಸ್ತಿ ಪಾಸ್ತಿ ಚಾಕು ಪ್ರಾಣಿಯರ ರಕ್ಷಣೆ ಬಗ್ಗೆ ಮುನ್ನೆಚ್ಚರಿಕೆ ಎಡ್ತಂಡು ಸುರಕ್ಷಿತ ಜಾಗಕ್ಕೆ ಪೋಕೊಂಡು ಕುಶಾಲನಗರ ಆರಂಗಿ ಪುನರ್ವಸತಿ ವಿಭಾಗತ್ರ ಕಾರ್ಯಪಾಲಕ ಇಂಜಿನಿಯರ್ MS ಮಹೇಶ್ ಅವು ಅರಿಚಿಟ್ಟಿತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಆದನೆಯಲ್ಲಿ ಇದೇ ತಿಂಗ 29 ಪೊಲಾಕ 14 ಮಧ್ಯಾಹ್ನ 1 ತನೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೇರ ಸಂದರ್ಶನ ನಡಪ. ICICI ಬ್ಯಾಂಕ್ ಬೆಂಗಳೂರು ಹಿಂಗ ತಂಗಡ ಸಂಸ್ಥೆಯಲ್ಲಿ ಖಾಲಿ ಉಳ್ಳ ಚಾಕ್ರಿನ ಭರ್ತಿ ಮಾಡ್ಯವ. PUC ಡಿಗ್ರಿ ಪಿಂಯ ಸ್ನಾತಕೋತ್ತರ ಪದವಿ ಪಡೆದ ಹಿಂಗ ತಂಗಡ ಮೂಲ ದಾಖಲಾತಿಯೊಡೆ ಈ ಸಂದರ್ಶನದಲ್ಲಿ ಕೂಡಿ ಆಡಲೊಂದು ಉದ್ಯೋಗಾಧಿಕಾರಿ CB ಮಂಜುನಾಥ್ ಅವು ಅರಿಚಿಟ್ಟಿತ್ತು. ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಪಿಂಯ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲ್ಲತೆ IPE ಗ್ಲೋಬಲ್ ಸಂಸ್ಥೆ ಇಂಗಡ ಕೂಟಾದ ನೆಲೆ ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಕೊಡಗು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಲ್ವಿಚಾರಿಕೆಗೆ ಪಿಂಯ ಅಂಗನವಾಡಿ ಕಾರ್ಯಕರ್ತೆಯಕ್ಕೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಲ್ಲತೆ ಕೊಳಮೆಕರ್ತಿಯಡ ಪೌಷ್ಟಿಕತೆಯ ಬಗ್ಗೆ 1 ಪಡಿಪು ಕಾರ್ಯಾಗಾರ ನಡೆಸಿ ಇಲಾಖೆಯ ಉಪನಿರ್ದೇಶಕಗಳನ್ನು ಪ್ರಸನ್ನ ಕುಮಾರ್ ತಕ್ಪರಂದಿತ್ತು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕೊಳಮೆಕರ್ತಿಯಕ್ಕೆ ಪಿಂಯ ಪೆತ್ತವಕ್ಕೆ ಪಣಕಾಸರ ಸಹಾಯ ಕೊಡಪ ಯೋಜನೆ ಆಯ್ತುಂಡು. ಆದ್ಯ ಕುಂಜಿಕ್ಕೆ 5,000, ದಂಡನೆ ಮೂಡಿ ಕುಂಜಿಕ್ಕೆ 6,000 ಪಣ ಕೊಡಪ. ಆನಗುಂಡು ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯ ತಂಗಡ ವ್ಯಾಪ್ತಿಯಲ್ಲಿ ಉಳ್ಳ ಫಲಾನುಭವಿಯಕ್ಕೆ ಮಾಹಿತಿ ಕೊಡ್ಕೊಂಡು ಅವುಣಿಚಿ. ಈ ನೇರತ್ತು ಮಹಿಳಾ ಪಿಂಯ ಮಕ್ಕಳ ಅಭಿವೃದ್ಧಿ ಅಧಿಕಾರಿ ವಿಮಲಾ KG ಜಿಲ್ಲಾ ಮಹಿಳಾ ಸಬಲೀಕರಣ ಯೋಜನೆಯ ಸಿಬ್ಬಂದಿ ಮುಖ್ಯಪಟ್ಟವು ಕೂಡಿ ಆಡಿ ತಿಂಚತ್ತು. ಕುಶಾಲನಗರ ಅರಣ್ಯ ವಲಯತ್ರ ಆನೆಕಾಡು ಗೋರೂರು ಮೇದೂರು ಅತ್ತೂರು ನಲ್ಲೂರು ಗ್ರಾಮತ್ರ ಕೊರ್ತಿಕಾಡು ಕಾರೆಕೊಲ್ಲಿ ಗ್ರೀನ್ಲ್ಯಾಂಡ್ ಮತ್ತಿಕಾಡು ಟಾಟಾ ಕಾಫಿ ಪಿಂಯ ಮೀನುಕೊಲ್ಲಿರ ಚೇರಳ ಶ್ರೀಮಂಗಲ ಹಿರೇವಳಮುಡಿ ಗ್ರಾಮತ್ರ ಸುತ್ತಮುತ್ತ ವ್ಯಾಪ್ತಿರ ಕಾಫಿ ತೋಟದಲ್ಲೂ ಉಳ್ಳ ಆನೆಗಳ ಕಾಡುಕು ದೌತ ಕಾರ್ಯಾಚರಣೆ ನಾಳೆ ಪಿಂಯ ಮತ್ತಿ ಅಂದು ನಡಪ. ಆನಗುಂಡು ಮಕ್ಕ ನಾಗರಿಕಂಗ ವಾಹನ ಸವಾರಂಗ ಎಚ್ಚರಿಕೆಯಲ್ಲಿ ಇರೋಂಡು ಅಲ್ಲತೆ ಈ ದಂಡು ದಿನ ತೋಟದಲ್ಲಿ ಕೆಲಸ ಮಾಡತ್ತೆ ಅರಣ್ಯ ಇಲಾಖೆ ಕರಡ ಕೂಡ ಕೈಕೂಟಣ ಎಂದು ಕುಶಾಲನಗರ ವಲಯ ಅರಣ್ಯಾಧಿಕಾರಿ ಅರಿಚಿಟ್ಟಿತು. ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾಂಬು ವಿಷ ನಿರೋಧಕ ಮದ್ದಿನ ಕೂಟಿ ಬೆಚ್ಚವನಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರವು ಅಣ್ಣಿಚಿ. ಜಿಲ್ಲಾಧಿಕಾರಿ ಕಚೇರಿ ಸಭಾಪಡೆಯಲ್ಲಿ ನಡೆದ ರಾಷ್ಟ್ರೀಯ ಹಾವು ಕಡಿತ ತಡೆಗಟ್ಟುವಿಕೆ ಪಿಂಯ ನಿಯಂತ್ರಣ ಕಾರ್ಬಾರರ 3 ಪರಿಶೀಲನಾ ಸಮಿತಿ ಸಭೆಯ ಕೊರವು ಕಾರಿಕೆ ವಹಿಸಿತು. ಅವು ತಕ್ಪರಂದತ್ತು ಇಲ್ಲಿಕ್ಕೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
5: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ, ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ, ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ

0: ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ವಾರ್ತೆಗಳ ವಿವರ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆಯಿದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಠಿಣ ಕ್ರಮಕ್ಕಾಗಿ ನಿಬಂಧನೆಗಳನ್ನು ಒಳಗೊಂಡಿರುವ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಿಸಿದ್ದರು. ಕರ್ನಾಟಕದ ಬಳ್ಳಾರಿ ಆಂಧ್ರಪ್ರದೇಶದ ಗುಂತಕಲ್ ವಿಭಾಗದ ಮೂರನೇ ಮತ್ತು ನಾಲ್ಕನೇ ರೈಲ್ವೆ ಮಾರ್ಗಕ್ಕೆ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿಯು ಅನುಮೋದನೆ ನೀಡಿದೆ. ಇದರ ಒಟ್ಟು ವೆಚ್ಚ 1,264 ಕೋಟಿ ರೂಪಾಯಿಗಳು. ಇದು ಭಾರತೀಯ ರೈಲ್ವೆಯ ಜಾಲವನ್ನು ಸುಮಾರು 46 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಇದು ಜನರು ಸರಕುಗಳು ಮತ್ತು ಸೇವೆಗಳ ಚಲನೆಗೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಾದ್ಯಂತ 3 ಜಿಲ್ಲೆಗಳನ್ನು ಒಳಗೊಳ್ಳುತ್ತದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 99 ಹಳ್ಳಿಗಳಿಗೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲು ಭಾರತ್ ಸರ್ಕಾರಿ ವಿಕಾಸ್ ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಯಿತು. ಈ ಯೋಜನೆಯು ಒಟ್ಟು 3,030 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಮಾನ್ಯ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಮೂಲಭೂತ ಉಪಯುಕ್ತತೆಗಳನ್ನು ಸ್ಥಾಪಿಸುವ ವೆಚ್ಚವನ್ನು ಪೂರೈಸಲು 3,000 ಕೋಟಿ ರೂಪಾಯಿಗಳು ಮತ್ತು ಆಡಳಿತಾತ್ಮಕ ವೆಚ್ಚವಾಗಿ 30 ಕೋಟಿ ರೂಪಾಯಿಗಳು ಸೇರಿವೆ ಎಂದು ಮಾಹಿತಿ ನೀಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸತತ 5ನೇ ದಿನವಾದ ಇಂದೂ ಕೂಡ ಗದ್ದಲ ಮುಂದುವರೆದ ಕಾರಣ ಸಂಸತ್ತಿನ 2 ಸದನಗಳನ್ನು ಸೋಮವಾರದವರೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ 2ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ನಂತರ ವಿರೋಧ ಪಕ್ಷಗಳು ಮತ್ತೆ ನೀಟ್ ವಿಷಯದ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದವು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ಸೋಮವಾರದವರೆಗೆ ಮುಂದೂಡಿದರು. ಇದಕ್ಕೂ ಮೊದಲು ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರೆಸಿದವು. ಗದ್ದಲ ಮುಂದುವರೆದಂತೆ ಮೇಲ್ಮನೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ಬೆಳಿಗ್ಗೆ 11 ಗಂಟೆಗೆ ತನ್ನ ಕಲಾಪ ಪ್ರಾರಂಭಿಸಿದಾಗ ಸದನವು ಕಾರ್ಗಿಲ್ ಯುದ್ಧದ ಹುತಾತ್ಮರಿಗೆ ಗೌರವ ಸಲ್ಲಿಸಿತು. ಹುತಾತ್ಮರ ಸ್ಮರಣಾರ್ಥ ಮೇಲ್ಮನೆಯು ಮೌನ ಆಚರಿಸಿತು. ನಂತರ ಸಭಾಪತಿಯವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಪ್ರತಿಪಕ್ಷಗಳಿಂದ ಗದ್ದಲ ಮುಂದುವರೆದಂತೆ ಸಭಾಪತಿಯವರು ಸದನವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ವಿಷಯ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತು ಪ್ರತಿಪಕ್ಷಗಳ ಪ್ರತಿಭಟನೆಯ ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ನೀಟ್ ಪತ್ರಿಕೆ ಸೋರಿಕೆ ವಿಷಯದ ಕುರಿತು ಚರ್ಚಿಸಲು ಸಿದ್ದವಿದೆ. ಕಾಂಗ್ರೆಸ್ ವಿಧಿಸಿರುವ ಕೆಲವು ಷರತ್ತುಗಳಿಂದಾಗಿ ಚರ್ಚೆ ಮುಂದುವರಿಯಲು ಸಾಧ್ಯವಾಗಿಲ್ಲ. ಈ ವಿಷಯದ ಬಗ್ಗೆ ಅರ್ಥಪೂರ್ಣ ಚರ್ಚೆ ನಡೆಯಬೇಕು ಎಂಬುದು ಎಲ್ಲಾ ಸದಸ್ಯರ ಸಾಮೂಹಿಕ ಭಾವನೆಯಾಗಿದೆ ಎಂದು ಹೇಳಿದ್ದಾರೆ. ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ. ವಿರೋಧ ಪಕ್ಷಗಳು ಸದನದಲ್ಲಿ ಸಹಕರಿಸಬೇಕು ಎಂದು ಪೀಠಾಸೀನಾಧಿಕಾರಿ ಜಗದಾಂಬಿಕಾ ಪಾಲ್ ಹೇಳಿದರು. ಗದ್ದಲದ ನಡುವೆ ಸದನವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇದಕ್ಕೂ ಮೊದಲು ಲೋಕಸಭೆ ಬೆಳಿಗ್ಗೆ 11 ಗಂಟೆಗೆ ದಿನದ ಸಭೆ ಸೇರಿದಾಗ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅತ್ಯುನ್ನತ ತ್ಯಾಗ ಮಾಡಿದ ಭಾರತೀಯ ಸಶಸ್ತ್ರ ಪಡೆಗಳ ಹುತಾತ್ಮರಿಗೆ ಸದನ ಗೌರವ ಸಲ್ಲಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ದೇಶಾದ್ಯಂತ ಇದುವರೆಗೆ ಒಟ್ಟು 1033 ಒನ್ ಸ್ಟಾಪ್ ಸೆಂಟರ್ಗಳನ್ನು ಅನುಮೋದಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಈ ಅನುಮೋದಿತ ಕೇಂದ್ರಗಳಲ್ಲಿ ದೇಶಾದ್ಯಂತ 985 ಒನ್ ಸ್ಟಾಪ್ ಸೆಂಟರ್ಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ. 2015 ಏಪ್ರಿಲ್ 1 2026 ಜೂನ್ 30 ಅವಧಿಯಲ್ಲಿ ದೇಶದಲ್ಲಿ 15.20 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆಪತ್ರಿಕೆ ಸೋರಿಕೆಯ ನಂತರ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಆಗಿರುವ ಪ್ರಗತಿಯ ಕುರಿತು ವಿವರವಾದ ಅಫಿಡವಿಟ್ಗಳನ್ನು ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಫಿಡವಿಟ್ಗಳು ತಾತ್ಕಾಲಿಕ ಕ್ರಮಗಳನ್ನು ಅವಲಂಬಿಸುವ ಬದಲು ಸುಧಾರಣೆಗಳನ್ನು ಸಾಂಸ್ಥಿಕಗೊಳಿಸಲು ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಬೇಕು ಎಂದು ಹೇಳಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ ಸಿಜೆಪಿ ನಿಯೋಗವನ್ನು ಭೇಟಿಯಾದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸಿಜೆಪಿಯ ಬೇಡಿಕೆಗಳನ್ನು ಸಭೆಯ ಸಮಯದಲ್ಲಿ ತಾಳ್ಮೆಯಿಂದ ಆಲಿಸಿದ್ದೇವೆ. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದೆ. ಸರ್ಕಾರ ನಾಳೆ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ ಎಂದು ತಿಳಿಸಿದರು. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶ್ರೀಹರಿ ನಟರಾಜ್ ಪುರುಷರ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಈಜು ಸ್ಪರ್ಧೆಯ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಎರಡನೇ ದಿನದ ಸ್ಪರ್ಧೆಯಲ್ಲಿ 25.52 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದ ಶ್ರೀಹರಿ ನಟರಾಜ್ 16 ಸೆಮಿಫೈನಲಿಸ್ಟ್ಗಳಲ್ಲಿ 14ನೇ ಸ್ಥಾನ ಪಡೆದು ಸೆಮಿಫೈನಲ್ಗೆ ಅರ್ಹತೆ ಪಡೆದರು. ಸೆಮಿಫೈನಲ್ ಪಂದ್ಯ ಇಂದು ರಾತ್ರಿ ನಡೆಯಲಿದೆ. ಇದಕ್ಕೂ ಮೊದಲು ರವಿ ವೀರವೆಂಕಟ್ ಬುಡಿಗಿನ ಹಾಗೂ ಅಲಿ ಇಮಾಮ್ ಅವರು ಪುರುಷರ S13 ವಿಭಾಗದ 100 ಮೀಟರ್ ಫ್ರೀಸ್ಟೈಲ್ ಪ್ಯಾರಾ ಈಜು ಸ್ಪರ್ಧೆಯ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. ಟಿ20 ಕ್ರಿಕೆಟ್ ಸ್ಪರ್ಧೆಗಳು ಜಪಾನ್ನ ಐಚಿ ಪ್ರಿಫೆಕ್ಚರ್ನಲ್ಲಿ ಕೊರೋಗಿ ಅಥ್ಲೆಟಿಕ್ ಪಾರ್ಕ್ನಲ್ಲಿ ನಡೆಯಲಿದ್ದು, ಮಹಿಳಾ ಪಂದ್ಯಾವಳಿಯು ಸೆಪ್ಟೆಂಬರ್ 17-22 ಮತ್ತು ಪುರುಷರ ಪಂದ್ಯಾವಳಿಯು ಸೆಪ್ಟೆಂಬರ್ 24-1 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ. ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:15. ಸೇವಾ ಮಾಹಿತಿ: ಹಾರಂಗಿ ಅತ್ತೂರು ಗ್ರಾಮದ ಕುರುಂಜಿಮನೆ ದಿವಂಗತ ಅಣ್ಣಯ್ಯನವರ ಪತ್ನಿ ಪೊನ್ನಮ್ಮ ಅವರು 96 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದು, ಪೊನ್ನಮ್ಮ ಅವರ ತವರು ಮನೆ ಬೇರಿಕೆ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹ ಅತ್ತೂರು ಗ್ರಾಮದಲ್ಲಿ ನಡೆಯಲಿದೆ. ಮೂಲತಃ ಬಲ್ಲಮಾವಟಿ ಕಾರಳಾನ ಗರಗೊಂದೂರಿನಲ್ಲಿ ವಾಸಂಜ, ಮೂವೆರ ಬೋಪಯ್ಯ ಬೋಪುಣಿ ಅಯ್ಯಂಗಡ ಪೊಣ್ಣು ಮಾಲತಿ ಅಯ್ಯಂಗ 61ನೇ ಬಯತ್ಲು ಇಂದು ಮರಣಪಟ್ಟಿತು. ಮೂವೆರ ಮಾಲತಿ ಅಯ್ಯಂಗಡ ತಾಮನೆ ಶಿವಚಾಳಿಯಂಡ.

0: ಮಡಿಕೇರಿ ಕಾರ್ಯ ಮಧ್ಯಾಹ್ನ ದಂಡಗಂಟಿರ ಮೀದ ಮಡಿಕೇರಿ ಕೊಡವ ಸಮಾಜ ಕ್ಯಾಕುಳತ್ತು ನಡಪ. ಸೇವಾ ಮಾಹಿತಿ ಕೇಳಿದಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪ್ರೀತಿಯ ಮಕ್ಕಳೇ, ಇದೇ ಶನಿವಾರ, ಅಂದರೆ ನಾಳೆ ಬೆಳಗ್ಗೆ 9:05 ಪ್ರಸಾರವಾಗಲಿರುವಂತಹ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಚಿಣ್ಣರ ಕಥಾಲೋಕ. ಅಯೋಧ್ಯೆಯ ರಾಜನ ಸಾರಥಿಯಾಗಿ ಬಾಹುಕ ಎಂಬುವವನೊಬ್ಬನಿದ್ದಾನೆ. ಬಹಳ ಕುರೂಪಿ, ಆದರೆ ಅವನ ಚಲನವಲನ ಗುಣಲಕ್ಷಣಗಳೆಲ್ಲ ನಳನನ್ನೇ ಹೋಲುತ್ತವೆ ಎಂದನಂತೆ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಮೊಮ್ಮಗಳಿಗೆ ಹೇಳಿದಂತಹ ಪುರಾಣ ಕಥೆಗಳು. ಈ ಮಾಲಿಕೆಯಲ್ಲಿ ನಿಮಗಾಗಿ ಪುರಾಣ ಕಥೆಗಳು ಪ್ರಸಾರ ಆಗುತ್ತೆ. ಆಶ್ರಮದಲ್ಲಿರುವ ಹಲವು ಹಿರಿಯರನ್ನ ಜೊತೆಯಾಗಿಸಿ ಕಣ್ವರು ಶಕುಂತಲೆಯನ್ನು ಮಗುವಿನೊಡನೆ ದುಷ್ಯಂತನ ರಾಜ್ಯಕ್ಕೆ ಕಳುಹಿಸಿದರು. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂದ ಹಾಗೆ ನಾಳೆ ಸಂಜೆ 4 ಗಂಟೆಗೆ ಚಿಣ್ಣರ ಕಥಾಲೋಕ ಮರು ಪ್ರಸಾರ ಆಗ್ತಾ ಇದೆ. ನಾನು ಸರ್ಪರಾಜ, ನನ್ನ ಹೆಸರು ಕಾರ್ಕೋಟಕ. ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಬೇಯುತ್ತಿರುವೆ, ನನ್ನನ್ನು ರಕ್ಷಿಸು ಎಂದು ಬೊಬ್ಬಿಡುತ್ತಿತ್ತು. ಮಕ್ಕಳೇ, ಕಾರ್ಯಕ್ರಮ ಕೇಳ್ತೀರಾ ಅಲ್ಲ ಚಿಣ್ಣರ ಕಥಾಲೋಕ?
1: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಕೊಡಗಿನ ಜನತೆಯ ಕೀಲು ಮೂಳೆ ಸಂಬಂಧಿ ಸಮಸ್ಯೆಗಳ ನಿವಾರಣೆಗೆ ಇದೀಗ ವಿರಾಜಪೇಟೆಯಲ್ಲಿ ನಿಮ್ಮ ಸೇವೆಗೆ ಲಭ್ಯವಿದೆ ಆರ್ಥೋ ಫಸ್ಟ್. ಇಲ್ಲಿ ಅನುಭವಿ ವೈದ್ಯರಾದ ಡಾಕ್ಟರ್ ಪೂವಯ್ಯ ಸಿಕೆ, MBBS, MS ಆರ್ಥೋ, ಕನ್ಸಲ್ಟೆಂಟ್ ಸರ್ಜನ್ ಇನ್ ಟ್ರಾಮಾ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂಡ್ ಆರ್ಥ್ರೋಸ್ಕೋಪಿ, ಹಾಗೂ ಡಾಕ್ಟರ್ ಇಂಪಾ AK, PT, BPT, MPT, ನ್ಯೂರೋ, ಇವರು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡಲಿದ್ದಾರೆ. ಭೇಟಿ ನೀಡಿ ಆರ್ಥೋ ಫಸ್ಟ್, ಪಂಜರ್ಪೇಟ್, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9148284646. ಗಮನಿಸಿ, ಇವರುಗಳು ಇನ್ನು ಮುಂದೆ ಕ್ರೆಡೋ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುವುದಿಲ್ಲ.
6: ಕೊರಗರಹಳ್ಳಿಯ AK ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
0: ಇನ್ನು ಮುಂದೆ ಕೆಲವು ಭಾವಗೀತೆಗಳು ಕೇಳಿ. GS ಶಿವರುದ್ರಪ್ಪ ಅವರ ರಚನೆ, ಗೀತೆಯನ್ನು ಹಾಡಿದರೆ CS ಅಶ್ವಥ್.

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಗಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ.

ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇಂದಿನ ಸಿರಿಗಂಧದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿರುವ ಯುಗಳ ಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಮನೆ ದೇವರು ಚಿತ್ರದು. ಹಂಸಲೇಖ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ನಾನೇ ರಾಜ ಚಿತ್ರದ ಗೀತೆ ಶಿವದೇಶಂಕರ್ ಗೀತೆ ಬರೆದಿದ್ದಾರೆ, ಶಂಕರ್ ಗಣೇಶ್ ಸಂಗೀತ ನೀಡಿದ್ದಾರೆ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳನ್ನು 8:30 ಕೇಳಬಹುದು. ಆಕಾಶವಾಣಿ ಸಮಯ 8:15 ಇನ್ನು ಮುಂದೆ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ.

ಶಶಾಂಕ ಎಸ್ ಪುರಾಣಿಕ್ ಅವರ ಕೊಳಲು ವಾದನದಲ್ಲಿ ಇನ್ನು ಮುಂದೆ ಮುತ್ತಸ್ವಾಮಿ ದೀಕ್ಷಿತರ ಕೃತಿ ಪರಂಧಾಮವತಿ ಧರ್ಮವತಿ ರಾಗ ರೂಪಕ ತಾಳ.

ಶಶಾಂಕ್ ಎಸ್ ಪುರಾಣಿಕ್ ಅವರ ಕೊಳಲು ವಾದನದಲ್ಲಿ ಇನ್ನು ಮುಂದೆ ಮುತ್ತಸ್ವಾಮಿ ದೀಕ್ಷಿತರ ಕೃತಿ ಪರಂಧಾಮವತಿ ಧರ್ಮವತಿ ರಾಗ ರೂಪಕತಾಳ.

ಇದುವರೆಗೆ ಶಶಾಂಕ್ ಎಸ್ ಪುರಾಣಿಕ್ ಅವರ ಕೊಳಲು ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್, ವಿದ್ಮಾನ್ ಮೈಸೂರು ವಾರ್ದಯಾಕರ್, ಮೃದಂಗ ಎಂ ಗುರುರಾಜ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಗೀತ ಚಂದ್ರಿಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮರ್ಯಾದೆ ಮಹಲು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಗಗನದ ಸುಧೆ ಧಾರೆ ಧಾರೆ ನಗು ನಗು ತಲೆ ಬಾರೆ ಬಾರೆ ಆನಂದದ ಆಕಾಶದ ಚೆಲುವಗೆ.

ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾ ಗುರುರಾಜ್ ಪಾಟೀಲ್ ಅವರಿಂದ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಹಾಡಿದ್ದಾರೆ ಆರ್ ಮಹೇಶ್.

ಬೆಳಿಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳಬಹುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 10:30 ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ, ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾ ರಾಜೇಶ್ ಕಕ್ಕೆ

ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ, ಈ ಕುರಿತು ಮಾಹಿತಿ. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1 ಗಂಟೆ 30 ನಿಮಿಷಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ.